ನಮಸ್ಕಾರ. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58.24. ಇಂದಿನ ಪಂಚಾಂಗ: ಶಕವರ್ಷ 1948, ಭಾದ್ರಪದ ಮಾಸದ 3ನೇ ದಿನ, ಅಂದರೆ 2026ನೇ ಇಸವಿಯ ಆಗಸ್ಟ್ ತಿಂಗಳ 25ನೇ ತಾರೀಕು ಮಂಗಳವಾರ. ಎಫ್ಎಂ ರೇನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಇವತ್ತಿನ ಶುಭ ನುಡಿ: ಗೆಲುವು ಅನ್ನುವಂಥದ್ದು ನೆರಳಿನ ಹಾಗೆ, ಅದನ್ನು ಹಿಡಿಯಲು ಪ್ರಯತ್ನಿಸಬೇಡ. ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು, ತನ್ನಷ್ಟಕ್ಕೆ ತಾನೇ ಅದು ಹಿಂದೆ ಬರುತ್ತೆ. ಆದರೆ ನಿನ್ನ ಹೆಜ್ಜೆಗಳು ಮಾತ್ರ ಬೆಳಕಿನ ಕಡೆಗೆ ಇರಬೇಕು ಅಂತ ಹೇಳ್ತಾರೆ ಡಾಕ್ಟರ್ APJ ಅಬ್ದುಲ್ ಕಲಾಂ.
2: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು, ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
2: ಬಾನುಲಿಯಲ್ಲಿ ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು, ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ. ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ FM ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ. ಟ್ಯೂನ್ ಮಾಡಿ 101.3 FM.
4: ಅನ್ನ ಕೊಟ್ಟ ಭಾಷೆ,
1: ಬದುಕು ಕಟ್ಟಿದ ನುಡಿ, ನಮ್ಮ ಹೆಮ್ಮೆಯ ಕನ್ನಡ.
5: ಕನ್ನಡ
4: ಕನ್ನಡ ನಮ್ಮ ಕನಸು,
1: ಕನ್ನಡ ನಮ್ಮ ಮನಸ್ಸು.
4: ಕನ್ನಡವನ್ನು ಬಳಸು, ಉಳಿಸು, ಬೆಳೆಸು.
6: ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.
1: ಕನ್ನಡ ನಮ್ಮ ನಿಮ್ಮೆಲ್ಲರ ಮನೆಯ ಮನದ ಮಾತಾಗಲಿ.
7: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚತುರಂಗೆ ಚಂದ್ರಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ನಮಸ್ಕಾರ ಸ್ನೇಹಿತರೆ, ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. 6:11 ಆಗ್ತಾ ಇದೆ. ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಗೊತ್ತಾಗತ್ತೆ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ. ಕಾರ್ಯಕ್ರಮದ ಆರಂಭದಲ್ಲಿ ಗಣಪತಿಯ ಆರಾಧನೆ, ಜಯಶ್ರೀ ಅರವಿಂದ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ರಮೇಶ್ ಚಂದ್ರ ಮತ್ತು ಸಂಗಡಿಗರು ಈ ಹಾಡಿಗೆ ದನಿಯಾಗಿದ್ದಾರೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:18. ಮುಂಜಾನೆಯ ನವೋದಯದ ಹೊಂಗಿರಣಗಳಿಗೆ ಕೈ ಮುಗಿದು ಇವತ್ತಿನ ಕರ್ತವ್ಯದ ಹಾದಿಗೆ ಅಡಿ ಇಡ್ತಾ ಇರುವಂತಹ ಎಲ್ಲ ಆತ್ಮೀಯ ಕೇಳುಗರಿಗೆ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನ್ವಾಸಿ ಮಾಡುವಂತಹ ಶುಭೋದಯ. ಆಕಾಶವಾಣಿ FM ರೇನ್ಬೋ ವಾಹಿನಿಯಲ್ಲಿ ಇದು ಭಕ್ತಿ, ಜ್ಞಾನ ಮತ್ತು ಕರ್ತವ್ಯ ಪ್ರಜ್ಞೆಯ ಸತ್ಸಂಗ ನಾದಾರ್ಚನೆ. ಸ್ನೇಹಿತರೆ, ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯೂ ಸಹ ಕರ್ಮವನ್ನು ಮಾಡಲೇಬೇಕು. ಸೂರ್ಯ ಮೂಡುವಂತಹದ್ದು, ಗಾಳಿ ಬೀಸುವಂತಹದ್ದು, ನದಿ ಹರಿಯುವುದು, ಎಲ್ಲವೂ ಸಹ ತಮ್ಮ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದಾವೆ. ಹಾಗಾದರೆ ಮನುಷ್ಯನಿಗೆ ನಿಜವಾದಂತಹ ಕರ್ಮ ಮತ್ತು ಕರ್ತವ್ಯ ಅಂದರೆ ಏನು? ಅದಕ್ಕೆ ಇವತ್ತಿನ ನಮ್ಮ ನಾದಾರ್ಚನೀಯ ವಿಷಯ ಕರ್ಮ ಮತ್ತು ಕರ್ತವ್ಯ. ನಮ್ಮ ಇವತ್ತಿನ ಕೆಲಸಗಳನ್ನು ಭಗವಂತನ ಪೂಜೆಯನ್ನಾಗಿ ಮಾಡುವಂತಹ ಸಂಕಲ್ಪದೊಂದಿಗೆ ಈ ದಿನವನ್ನು ಆರಂಭಿಸೋಣ. ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ SP ಬಾಲಸುಬ್ರಹ್ಮಣ್ಯಂ ಅವರೊಡನೆಯಾಗಿರುವಂತಹ ಈ ಭಕ್ತಿಗೀತೆ ಮೂಡಿ ಬರ್ತಾ ಇದೆ.

ನೂರಕ್ಕೆ ನೂರರಷ್ಟು ನಿಷ್ಠೆ ಪ್ರಾಮಾಣಿಕತೆ ಇರಲಿ, ಆದರೆ ಫಲಿತಾಂಶದ ಬಗ್ಗೆ ಅತಿಯಾಗಿ ಚಿಂತೆ ಮಾಡಿ ಇವತ್ತಿನ ಕ್ಷಣವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ನಾವು ಫಲದ ಆಸೆ ಇಲ್ಲದೆ ಕೆಲಸ ಮಾಡಿದಾಗ ಒತ್ತಡ ಮಾಯವಾಗುತ್ತೆ, ಆ ಕೆಲಸವೇ ಒಂದು ತಪಸ್ಸಾಗುತ್ತೆ. ಸ್ನೇಹಿತರೆ, ಇದೀಗ ಮೂಡಿ ಬರಲಿದೆ ಮತ್ತೊಂದು ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಾಗಿರುವಂತಹ ಸೇವಕ ಮಾಡಿಕೊ ನನ್ನ ಅನ್ನುವಂತಹ ಸಾಹಿತ್ಯ ಇರುವಂತಹ ಈ ಒಂದು ಗೀತೆ ನಿಮಗಾಗಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸುಸ್ವಾಗತ ಸ್ನೇಹಿತರೆ. ಇದು ಪ್ರೇರಣಾದಾಯಕ ಮುಂಜಾನೆಯ ಕಾರ್ಯಕ್ರಮ ನಾದಾರ್ಚನೆ. ಸ್ನೇಹಿತರೆ, ನಮ್ಮ ನಾಡಿನ ಶರಣರು ಕರ್ಮಕ್ಕೆ ಕೊಟ್ಟಂತಹ ಅತ್ಯಂತ ಶ್ರೇಷ್ಠ ಗೌರವ ಅಂತಂದರೆ ಅದು ಕಾಯಕತತ್ವ. ಜಗದ್ಗುರು ಬಸವಣ್ಣನವರು ಮತ್ತು ಶರಣರು ಸಾರದಂತಹ ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ಮಾತು ಬರೀ ಘೋಷಣೆಯಲ್ಲ, ಅದು ಬದುಕಿನ ದೊಡ್ಡ ಸತ್ಯ. ಕಾಯಕದಲ್ಲಿ ನಿರತನಾದರೆ ಗುರು ಲಿಂಗ ಜಂಗಮದ ದರ್ಶನವಾದರೂ ಸಹ ಅದನ್ನ ಮರಿಬೇಕು ಅಂತ ಹೇಳ್ತಾರೆ. ಅಂದರೆ ಮಾಡುವಂತಹ ಕೆಲಸ ಅಷ್ಟು ಪವಿತ್ರವಾಗಿರಬೇಕು. ರೈತ ಹೊಲದಲ್ಲಿ ನೇಗಿಲು ಹಿಡಿಯುವಂತಹದ್ದು, ಶಿಕ್ಷಕರು ಪಾಠ ಮಾಡುವಂತಹದ್ದು, ವೈದ್ಯರು ಚಿಕಿತ್ಸೆ ನೀಡುವಂತಹದ್ದು, ಮನೆಗೆಲಸ ಮಾಡುವಂತಹ ಕೆಲಸಗಳು, ಯಾವ ಕೆಲಸವೂ ಸಹ ಚಿಕ್ಕದಲ್ಲ. ನಾವು ಮಾಡುವಂತಹ ಕಾಯಕದಲ್ಲಿ ಪ್ರಾಮಾಣಿಕತೆ ಇದ್ದರೆ ಕೈಲಾಸವನ್ನು ಹುಡುಕಿ ಎಲ್ಲಿಗೂ ಹೋಗಬೇಕಾಗಿಲ್ಲ. ಕಾಯಕದಲ್ಲೇ ನಾವು ಕೈಲಾಸವನ್ನು ಕಾಣಬಹುದು.

ಭಕ್ತ ಪ್ರಹ್ಲಾದ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಪಿ ಜಯಚಂದ್ರನ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದರು. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸ್ನೇಹಿತರೆ, ಕರ್ಮ ಸಿದ್ಧಾಂತ ಮತ್ತು ಸತ್ಕರ್ಮದ ಫಲದ ಬಗ್ಗೆ ನಾವು ಮಾತನಾಡೋದಾದರೆ, ನಾವು ಪ್ರಕೃತಿಗೆ ಅಥವಾ ಸಮಾಜಕ್ಕೆ ಏನನ್ನು ಕೊಡ್ತೀವಿ ಅದು ನಮಗೆ ಸಾವಿರ ಪಟ್ಟು ಮರಳಿ ಬರುತ್ತೆ. ನಾವು ಬಿತ್ತಿದಂತಹ ಬೀಜವೇ ನಮಗೆ ಫಲವನ್ನು ನೀಡುತ್ತೆ. ಕಹಿಯಾದ ಬೇವಿನ ಬೀಜವನ್ನು ಬಿತ್ತಿ ಸಿಹಿಯಾದ ಮಾವಿನ ಹಣ್ಣನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? ಅದಕ್ಕೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ, ಪ್ರತಿಯೊಂದು ಮಾತಿನಲ್ಲಿಯೂ ಸಹ ಸತ್ಕರ್ಮ ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ಪಾಲಿಸಿದರೆ ಭಗವಂತ ನಮಗೆ ನೀಡಬೇಕಾದದ್ದನ್ನು ತಾನೇ ನೀಡ್ತಾನೆ.

ಕರ್ಮ ಮತ್ತು ಕರ್ತವ್ಯದ ಆಳವಾದ ಮಹತ್ವವನ್ನು ಮೆಲುಕು ಹಾಕ್ತಾ ದಿನದ ಆರಂಭಕ್ಕೆ ಹೊಸ ಉತ್ಸಾಹ ತುಂಬಿಕೊಂಡಂತಹ ಮುಂಜಾನೆಯ ನಾದರ್ಚನೆ ಈಗ ಮುಕ್ತಾಯದ ಹಂತಕ್ಕೆ ತಲುಪಿದ ಸ್ನೇಹಿತರೆ. 6:44 ಆಗ್ತಾ ಇದೆ. ಸ್ನೇಹಿತರೆ, ನೆನಪಿರಲಿ, ದೇವಸ್ಥಾನದ ಗಂಟೆ ಬಾರಿಸೋದಷ್ಟೇ ಪೂಜೆಯಲ್ಲ. ಇವತ್ತು ನೀವು ಹೊರಟು ಮಾಡುವಂತಹ ಪ್ರತಿಯೊಂದು ಕಾಯಕವನ್ನು ಶ್ರದ್ಧೆ ಮತ್ತು ಪ್ರೀತಿ ಹಾಗೂ ನಿಷ್ಠೆಯಿಂದ ಮಾಡುವಂತಹದ್ದೇ ಆ ಭಗವಂತನಿಗೆ ಸಲ್ಲಿಸುವಂತಹ ನಿಜವಾದ ನಾದಾರ್ಚನೆ. ನಿಮ್ಮ ಇವತ್ತಿನ ಎಲ್ಲ ಕೆಲಸಗಳು ಸಹ ಸಾರ್ಥಕವಾಗಲಿ, ನಿಮ್ಮ ಶ್ರಮಕ್ಕೆ ತಕ್ಕ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಮತ್ತೆ ಸಿಗ್ತೀನಿ 7:15 ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ರಂಶ್ರೀ ಮುಗಳಿ, ರಂಗನಾಥ ಶ್ರೀನಿವಾಸ ಮುಗಳಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ನಾಟಕಕಾರರು, ವಿದ್ವಾಂಸರು, ಕಾದಂಬರಿಕಾರರು, ಪ್ರಬಂಧಗಳನ್ನು ಬರೆದರು. ವಿಮರ್ಶಕರು ಅನೇಕರಿಗೆ ಪ್ರೇರಣೆ ನೀಡಿದರು. ಬೇಂದ್ರೆಯವರ ಒಡನಾಟ ಹೊಂದಿದ್ದರು. ಕನ್ನಡ ಸಾಹಿತ್ಯ ಚರಿತ್ರೆ ಇವರು ಬರೆದದ್ದು. ಇಂದಿಗೂ ಇದು ಆಕರ ಪುಸ್ತಕ. ದುಃಖವನ್ನು ಸವಿಯಬೇಕು ಅಂದರು ರಂಶ್ರೀ ಮುಗಳಿ.
1: ಹಲವಾರು ಪುಸ್ತಕಗಳು ನನ್ನ ಮೇಲೆ ತರತರದ ಪ್ರಭಾವ ಬೀರಿವೆ. ನನ್ನ ಜೀವನದ ಧ್ಯೇಯವೇನು, ನಾನದನ್ನು ಹೇಗೆ ಸಾಧಿಸಬೇಕು ಎಂಬ ಚಿಂತನೆ ಮೊದಲಾಯಿತು. ಮ್ಯಾಟ್ರಿಕ್ ಪರೀಕ್ಷೆಗಿಂತ ಮೊದಲಿನ 2 ವರ್ಷಗಳಲ್ಲಿ ನಾನು ಒಂದು ಯೋಜನೆಯನ್ನು ಮಾಡಿಕೊಂಡು ಪಠ್ಯಪುಸ್ತಕಗಳನ್ನಲ್ಲದೆ ಇಂಗ್ಲಿಷ್ ಮತ್ತು ಸಂಸ್ಕೃತ ವಾಂಗ್ಮಯದಲ್ಲಿಯ ಕೆಲವು ಉತ್ತಮ ಗ್ರಂಥಗಳನ್ನು ಓದತೊಡಗಿದೆ. ಪ್ರಾತಃಕಾಲಕ್ಕೆ ಮುಂಚೆ 1-2 ಗಂಟೆ ನಿಯಮಿತವಾಗಿ ಎದ್ದು ಹಾಸಿಗೆಯ ತುದಿಗೆ ಒಂದರ ಮೇಲೊಂದು ಅಡಕಲೇರಿಸಿಟ್ಟ ಪುಸ್ತಕಗಳ ಸ್ವಲ್ಪ ಸ್ವಲ್ಪ ಭಾಗವನ್ನು ದಿನಾಲೂ ಓದುತ್ತಿದ್ದೇನೆಂಬ ನೆನಪು ಇಂದಿಗೂ ಅಚ್ಚಳಿಯದೇ ಇದೆ. ಆ ಪುಸ್ತಕಗಳಲ್ಲಿ ಕಾಳಿದಾಸನ ಶಕುಂತಲ, ರಘುವಂಶ ಇವು ಪ್ರಮುಖವಾಗಿದ್ದವು. ಆವಾಗಿನಿಂದ ನನಗೆ ಸಂಸ್ಕೃತ

0: ಸಾಹಿತ್ಯದಲ್ಲಿ ವಿಶೇಷವಾಗಿ ಕಾಳಿದಾಸನ ಕೃತಿಗಳಲ್ಲಿ ಅಭಿರುಚಿ ಹುಟ್ಟಿತು. ನನಗೆ ಮೆಚ್ಚುಗೆಯಾದ ಪದ್ಯಗಳನ್ನು ಆಗ ನಾನು ತಿರುತಿರುಗಿ ಓದಿ ನೆನವಿನ ಕೋಶದಲ್ಲಿ ಜತನದಿಂದ ಇರಿಸುತ್ತಿದ್ದೆ. ಅವುಗಳ ಪ್ರಭಾವ ನನ್ನ ಅಂತಃಕರಣದ ಮೇಲೆ ತೀವ್ರವಾಗಿ ಆಗುತ್ತಿರಬೇಕು. ನನ್ನ ಸಂವೇದನ ಶಕ್ತಿ, ಧ್ಯೇಯವಾದ ಮತ್ತು ಸಾಹಿತ್ಯ ನಿರ್ಮಿತಿಗೆ ಅವು ನನಗೆ ತಿಳಿಯದೆಯೂ ಬೇರುಣಿಸುವ ಝರಿಗಳಾಗಿರಬೇಕು. ನಾನು ಬೆಳೆದು ದೊಡ್ಡವನಾದಂತೆ, ಬಾಳಿನ ವಿವಿಧ ಅನುಭವಗಳಿಂದ ಹೆಚ್ಚು ತಿಳಿವಳಿಕೆ ಪಡೆದಂತೆ, ಅವು ಮರಮರಳಿ ನೆನವಿನ ಕೋಶದಿಂದ ಹೊರಬಂದು ನನಗೆ ಧೈರ್ಯವನ್ನು, ಶಾಂತಿಯನ್ನು ಕೊಡುತ್ತಾ ಬಂದಿವೆ. ಉದಾಹರಣೆಗೆ, ರಘುವಂಶದ ಅಜವಿಲಾಪದಲ್ಲಿ ಇಂದುಮತಿಯ ಆಕಸ್ಮಿಕ ಮರಣದಿಂದ ಹತಾಶನಾದ ಅಜನಿಗೆ ಅವನ ಗುರುಗಳು ಹೇಳಿದರಂತೆ, ಮರ ಮತ್ತು ಪರ್ವತ ಇವುಗಳ ನಡುವಿನ ಅಂತರವೇನು? ಗಾಳಿ ಬಿಟ್ಟಾಗ ಎರಡೂ ನಡುಗಿದರೆ? ಶೋಕ ಪ್ರಸಂಗದಲ್ಲಿ ಧೀರನು ಪರ್ವತದಂತೆ ಸ್ಥಿರವಾಗಿ ನಿಲ್ಲಬೇಕು, ಮರದಂತೆ ಅಲುಗಬಾರದು. ನಾನು ಬೆಳೆದಂತೆ ನನ್ನೊಡನೆ ಈ ಶ್ಲೋಕದ ಅರ್ಥವು ಬೆಳೆದಿದೆ, ತನ್ನೆಲ್ಲ ಸ್ವಾರಸ್ಯವನ್ನು ತೆರೆದು ತೋರಿಸಿದೆ. ದುಃಖದ ತರುವಾಯ ಬರುವ ಸುಖವು ರಸವತ್ತರ, ಅಂದರೆ ಹೆಚ್ಚು ರುಚಿಯಾಗಿರುತ್ತದೆ. ಬಿಸಿಲಿನಲ್ಲಿ ಬೆಂದವನಿಗೆ ಗಿಡದ ನೆರಳು ಹೇಗೆ ಹೆಚ್ಚು ತಣಿವನ್ನು ಕೊಡುತ್ತದೋ ಹಾಗೆ. ಇದನ್ನು ಓದಿದ ಮೇಲೆ ಬಹುಕಾಲ ದುಃಖದ ತರುವಾಯ ಬರುವ ಸುಖಕ್ಕೆ ಹೆಚ್ಚು ರುಚಿ ಹೇಗೆ ಬರುತ್ತದೆ? ದುಃಖದಿಂದ ರುಚಿ ಹೆಚ್ಚುತ್ತಿದ್ದರೆ ದುಃಖವೆಂದು ಏಕೆ ಅದನ್ನು ಕರೆಯಬೇಕು ಎಂಬ ಪ್ರಶ್ನೆಗಳು ನನ್ನನ್ನು ಬಾರಿಸುತ್ತಿದ್ದವು. ಆದರೆ ಸ್ವಂತ ಜೀವನದಲ್ಲಿ ನೆನೆಯಬಾರದ ದುಃಖವನ್ನು ಅನುಭವಿಸಿ ಅದರ ಬೆನ್ನೇರಿ ಬಂದ ಸುಖವನ್ನು ಸವಿದು ಕಾಳಿದಾಸನ ಸುಭಾಷಿತದ ರಹಸ್ಯವನ್ನು, ಸ್ವಾರಸ್ಯವನ್ನು ಈಗ ಚೆನ್ನಾಗಿ ಅರಿತುಕೊಂಡಿದ್ದೇನೆ ಎಂದು ಹೇಳಬಲ್ಲೆ. ದಿವ್ಯ ಕರುಣೆಯ ಹೂವು ಪರಿಮಳೆ ಎಂಬ ನನ್ನ ಕವನದಲ್ಲಿಯ ಮುಂದಿನ ಸಾಲುಗಳು ಇದಕ್ಕೆ ಸಾಕ್ಷಿಯಾಗಿವೆ. ನಿನ್ನ ಸನ್ನಿಧಿ ಸುಖವನ್ನುಣ್ಣುತ ದುಃಖ ಸವಿಯನು ನಾವು ಸವಿದೆವು ಎಂದು ಹಣ್ಣುತ ದೈವ ನೀಡಿದ ಮುನ್ನ ಕೊರಗಿಗೆ ಹೇಗೋ ಈಗಲೇ ರುಚಿಯು ದೊರೆಯಿತು ಶುಚಿಯ ಬರವಿಗೆ. ಕೆಲವು ಇತರ ಕವನಗಳಲ್ಲಿಯೂ ದುಃಖ ಸವಿಯನ್ನು ಬಣ್ಣಿಸಲಾಗಿದೆ. ನನ್ನ ಜೀವನದಲ್ಲಿಯ ಎರಡನೆಯ ಘಟ್ಟವು ನಾನು ಕಾಲೇಜನ್ನು ಸೇರಲು ಧಾರವಾಡಕ್ಕೆ ಬಂದಂದಿನಿಂದ ಪ್ರಾರಂಭವಾಯಿತು. ಈ ಕಾಲದಲ್ಲಿ ನನ್ನೊಳಗಿನ ಕವಿ ಕಣ್ತೆರೆದನು, ಗೆಳೆಯ ಎಚ್ಚೆತ್ತನು. ಅಂಬಿಕಾ ತನಯದತ್ತರ ಸಂಪರ್ಕ ಮತ್ತು ಪ್ರೇರಣೆಯಿಂದ ರವೀಂದ್ರನಾಥರ ಹಾಗೂ ಇತರ ಪ್ರಸಿದ್ಧ ಗ್ರಂಥಕಾರರ ಕೃತಿಗಳ ಪರಿಚಯವಾಗತೊಡಗಿತು. ರಸಿಕತೆ ಬೆಳೆಯಿತು, ವಿಮರ್ಶೆ ದೃಷ್ಟಿ ಲಭಿಸಿತು. ಅಂಬಿಕಾ ತನಯದತ್ತರ ಹಿರಿತನದಲ್ಲಿ ಹೊಸಬಾಳಿನ ಕನಸು ಕಾಣುತ್ತಿರುವ ಗೆಳೆಯರ ಗುಂಪಿನಲ್ಲಿ ನಾನು ಒಬ್ಬನಾದೆನು. ಈ ಕಾಲಾವಧಿಯಲ್ಲಿ ನಾನು ಓದಿದ ಅನೇಕ ಕನ್ನಡ, ಸಂಸ್ಕೃತ ಮತ್ತು ಇಂಗ್ಲಿಷ್ ಪುಸ್ತಕಗಳಲ್ಲಿ ರವೀಂದ್ರರ ಗೀತಾಂಜಲಿ ನನ್ನ ಮೇಲೆ ವಿಶೇಷ ಪ್ರಭಾವ ಬೀರಿತು. ನನ್ನಲ್ಲಿಯ ದೈವಭಕ್ತಿಗೆ ಅದು ಪುಟ ಕೊಟ್ಟಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಹಿರಿಯ ವಿದ್ವಾಂಸರಾದ ರಂಶ್ರೀ ಮುಗಳಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:55. ಇನ್ನು ಕೆಲವೇ ನಿಮಿಷ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:04:45. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿಬರಲಿದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ವಿಧಾನಮಂಡಲದ ಮುಂಗಾರು ಅಧಿವೇಶನ ನಿಗದಿತ ಎರಡು ದಿನಗಳಿಗೆ ಮುಂಚೆಯೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಕರಡು ಪಟ್ಟಿ ಪ್ರಕಟ. ಸೆಪ್ಟೆಂಬರ್ 24ರವರೆಗೆ ಮತದಾರರಿಂದ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಅಮೃತ ಭಾರತ್, ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರು. ರಾಷ್ಟೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಮನ್ನಣೆ ನೀಡಿದೆ. ತಿರುಪತಿ ರಾಷ್ಟೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್. ಈಗ ವಾರ್ತೆಗಳ ವಿವರ. ವಿಧಾನಮಂಡಲದ ಮುಂಗಾರು ಅಧಿವೇಶನ ಎರಡು ದಿನಗಳ ಮುಂಚೆ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟಿದೆ.

0: 2026ನ ನೋಂದಣಿ ಕರ್ನಾಟಕ ವಿಧೇಯಕ ತಿದ್ದುಪಡಿ ವಿಧಾನಸಭೆ ಅಂಗೀಕರಿಸಿದೆ. ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾತನಾಡಿ, ವಿಧೇಯಕ ಉಪ ನೋಂದಣಾಧಿಕಾರಿಗಳು ಸ್ವತ್ತಿನ ನೋಂದಣಿ ಸಮಯದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ದಸ್ತಾವೇಜುಗಳ ಇ ನೋಂದಣಿ ಹಾಗೂ ರಿಮೋಟ್ ನೋಂದಣಿಯನ್ನು ಸಕಾಲದಲ್ಲಿ ಕೈಗೊಳ್ಳಲು ಸಾಧ್ಯವಾಗಲಿದೆ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಸಹ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯಿತಿ ರಾಜ್ ಎರಡನೇ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಗ್ರಾಮೀಣಾಭಿವೃದ್ದಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿ, ಅನುಮೋದನೆ ಇಲ್ಲದ ಬಡಾವಣೆಗಳ ಹೆಚ್ಚಳ ತಡೆಗಟ್ಟಲು ಹಾಗೂ ಗ್ರಾಮ ಪಂಚಾಯಿತಿ ಸಂಪನ್ಮೂಲ ವೃದ್ಧಿಸಲು ತಿದ್ದುಪಡಿ ಸಹಕಾರಿಯಾಗಲಿದೆ ಎಂದರು. 2026-27ನೇ ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ರಾಜ್ಯದ ಒಟ್ಟು 49 ಲಕ್ಷ ರೈತರು ಹೆಸರು ನೋಂದಾಯಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿ, ಸರ್ಕಾರ ರಾಜ್ಯದ 31 ಜಿಲ್ಲೆಗಳಿಗೆ 117 ಕೋಟಿ ರೂಪಾಯಿ ಬರ ನಿರ್ವಹಣೆ ಅನುದಾನ ಬಿಡುಗಡೆ ಮಾಡಿದೆ. ಪ್ರತಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 1 ಕೋಟಿ ರೂಪಾಯಿಯಂತೆ 189 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದಿದ್ದಾರೆ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ದಿ ಯೋಜನೆ ಭಾಗವಾಗಿ ಜಲಸಾಹಸ ಪ್ರವಾಸೋದ್ಯಮಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದೆ ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ತಿಳಿಸಿದ್ದಾರೆ. ಮೇಲ್ಮನೆ ಶಾಸಕ ಐವಾನ್ ಡಿಸೋಜಾ ಅವರ ಗಮನ ಸೆಳೆಯುವ ಸೂಚನೆಗೆ ಉತ್ತರಿಸಿದರು. ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವದ ಟ್ರಿಪಲ್ ಪಿ ಮಾದರಿಯಲ್ಲಿ ವಾಯುಯಾನ ಹಾಗೂ ಜಲಸಾಹಸ ಕ್ರೀಡೆ ಪ್ರವಾಸೋದ್ಯಮಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದೆ ಎಂದರು. ರಾಜ್ಯದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ದಿ ಯೋಜನೆ ಭಾಗವಾಗಿ ಸೀಪ್ಲೇನ್, ಹೆಲಿಟ್ಯಾಕ್ಸಿ, ಜಾಯ್ ರೈಡ್, ರಿವರ್ ಕ್ರೂಸ್ ಚಟುವಟಿಕೆಗಳನ್ನು ಉತ್ತೇಜಿಸಲು ಸರ್ಕಾರ ತಾತ್ವಿಕ ಅನುಮೋದನೆ ನೀಡಿದೆ. ಮತದಾರರ ಪಟ್ಟಿ ಸಮಗ್ರ ಸಮೀಕ್ಷೆಯ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಿದೆ. ಮತದಾರರು ತಮ್ಮ ವಿವರಗಳನ್ನು ಪರಿಶೀಲಿಸಿಕೊಂಡು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ನೇ ತಾರೀಖಿನವರೆಗೆ ಕಾಲಾವಕಾಶವಿದೆ. ವಿಜಯನಗರ ಜಿಲ್ಲೆಯ ವಿವರಗಳನ್ನು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ನಮ್ಮಲ್ಲಿ ಈಗ 30,623 ನೋಟಿಸ್ಗಳನ್ನ ನಾವು ಮುಂದೆ ಸರ್ವ್ ಮಾಡಬೇಕಾಗುತ್ತೆ. ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕನ್ನೋರು ಫಾರ್ಮ್ 6 ಅನ್ನ ಸಲ್ಲಿಸಬಹುದಾಗಿದೆ. ಹೋದ ಸಲ 11,42,732 ಮತದಾರರಿದ್ರು, ಈಗ 9,94,157 ಮತದಾರರಿದ್ದಾರೆ. ಒಂದು ಆಧಾರ್ ಕಾರ್ಡ್, ಅದ್ರ ಜೊತೆಗೆ ಇನ್ನ ಒಂದು ಡಾಕ್ಯುಮೆಂಟ್ ಅವ್ರು ತಗೊಂಡ್ಬಂದು ಸಲ್ಲಿಸಿದ್ರೆ ಎಲ್ಲಿಯಾರು ಇದಾರೆ, ಕರೆಕ್ಟ್ ಆಗಿದೆಯಾ ಡಾಕ್ಯುಮೆಂಟ್ ಅಂತ ನೋಡಿ ಸೇರ್ಪಡೆ ಮಾಡ್ತಾರೆ.
0: ಬಳ್ಳಾರಿ ಜಿಲ್ಲೆಯಲ್ಲಿ 10,06,307 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. 2,23,279 ಮತದಾರರು ಕರಡು ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 13,92,523 ಜನ ಮತದಾರರ ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ದಾಖಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಮೃತ ಭಾರತ ಯೋಜನೆಯಡಿ ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಕಾಮಗಾರಿ ಪ್ರಗತಿಯನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದ ಜಗದೀಶ್ ಶೆಟ್ಟರ್ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿರುವ ಸಂಸದರು, ಪ್ರಯಾಣಿಕರ ಅನುಕೂಲತೆಗಾಗಿ ಎಸ್ಕಲೇಟರ್ ಮತ್ತು ಲಿಫ್ಟ್ ಅಳವಡಿಕೆ ಕಾರ್ಯ ಸೆಪ್ಟೆಂಬರ್ 30ನೇ ತಾರೀಖಿನೊಳಗೆ ಪೂರ್ಣಗೊಳಿಸಲು ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. ದೇಸೂರು ರೈಲ್ವೆ ನಿಲ್ದಾಣವನ್ನು ಬೆಳಗಾವಿ ಮುಖ್ಯ ರೈಲು ನಿಲ್ದಾಣಕ್ಕೆ ಪರ್ಯಾಯ ನಿಲ್ದಾಣವನ್ನಾಗಿ ಅಭಿವೃದ್ಧಿಪಡಿಸಲು

0: ನೈರುತ್ಯ ರೈಲ್ವೆ ಹಿರಿಯ ಅಧಿಕಾರಿಗಳಿಗೆ ಅಧ್ಯಯನ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದ್ದಾಗಿ ಸಂಸದ ಶೆಟ್ಟರ್ ಹೇಳಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಇಂದು ಬೆಳಗ್ಗೆ 5:10 ಪ್ರಯಾಣ ಆರಂಭಿಸಬೇಕಿದ್ದ ರೈಲು ಸಂಖ್ಯೆ 26651 ಕೆಎಸ್ಆರ್ ಬೆಂಗಳೂರು ಎರ್ನಾಕುಲಂ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಇಂದು ಬೆಳಗ್ಗೆ 8:00 ಹೊರಡಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಸಂಸ್ಕೃತ ಭಾಷೆ ಭಾರತೀಯ ಜ್ಞಾನ ಪರಂಪರೆಯ ಭಾಗವಾಗಿದೆ. ರಾಷ್ಟೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಆದ್ಯತೆ ಹಾಗೂ ಮನ್ನಣೆ ನೀಡಿದೆ ಎಂದು ತಿರುಪತಿ ರಾಷ್ಟೀಯ ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಸಂಸ್ಕೃತ ಪ್ರಾಕೃತ ಹಾಗೂ ಯೋಗ ಅಧ್ಯಯನ ವಿಭಾಗ ಪ್ರಿನ್ಸಿಪಾಲ್ ಫ್ಯಾರನ್ ಸ್ಮಾರಕ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿಶ್ವ ಸಂಸ್ಕೃತ ದಿನಾಚರಣೆ ಹಾಗೂ ಸಂಸ್ಕೃತ ಸಪ್ತಾಹ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಸಂಸ್ಕೃತ ಭಾಷೆ ಕಲಿಕೆಯಿಂದ ಉಳಿದ ಭಾಷೆಗಳ ಕಲಿಕೆ ಸುಲಭವಾಗಲಿದೆ ಎಂದು ಅವರು ವಿದ್ಯಾರ್ಥಿಗಳಿಗೆ ಹೇಳಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಸಮಟಗಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ ರತ್ನಕುಮಾರಿ ಅತ್ಯುತ್ತಮ ರಾಷ್ಟೀಯ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸೆಪ್ಟೆಂಬರ್ 5 ಶಿಕ್ಷಕರ ದಿನ ಹಾಗೂ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಹೊಸದಿಲ್ಲಿಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನಿಸಲಿದ್ದಾರೆ. ಎಸ್ ರತ್ನಕುಮಾರಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026 ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಸಂದಿದೆ. ತುಂಬಾ ಖುಷಿ ಅನಿಸ್ತಾ ಇದೆ ನನಗೆ. ನಾನು ಈ ಶಾಲೆಯಲ್ಲಿ 24 ಕೆಲಸ ಮಾಡ್ತಾ ಇದ್ದೀನಿ. 15 ದೂರದಿಂದ 15 ಹಳ್ಳಿಗಳಿಂದ ಈ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ಈ ಊರಿನವ್ರು ಕೇವಲ 4 ಜನ. ಮಕ್ಕಳನ್ನ ಪರೀಕ್ಷೆ ಮಾಡಿ ಅವ್ರ ಒಳಗಿರುವಂತಹ ಅಂತರ್ಸತ್ವ ಗೊತ್ತಾಗ್ತದೆ, ಅದನ್ನ ತುಂಬ್ತೀವಿ. ಬರೀ ಅವ್ರನ್ನ ಎಜುಕೇಟ್ ಮಾಡ್ತಿರೋದಿಲ್ಲ, ನಾನು ಏನಾಗ್ಬೇಕು ಅನ್ನೋ ಅದನ್ನ ಬಿತ್ತುವಂತ ಪ್ರಯತ್ನ ಎಲ್ಲ ಶಿಕ್ಷಕರ ಕಡೆಯಿಂದ ನಡೀತಿದೆ. ನಾನಿಲ್ಲಿ ಹಿರಿಯೊಳಗೆ ಇನಿಷಿಯೇಟ್ ತಗೊಂಡಿದ್ದೇನೆ, ಒಂದಷ್ಟು ಕೆಲಸಗಳಿಗೆ ಮುಂದೋಗಿದ್ದೇನೆ.
0: ಲೋಕಾಯುಕ್ತ ಸಂಸ್ಥೆಯಲ್ಲಿ ಅಂದಾಜು 40,000 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇವೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಲೋಕಾಯುಕ್ತ ಕಚೇರಿಯ ನೂತನ ಕಟ್ಟಡಕ್ಕೆ ಭೂಮಿಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಹಾಗೂ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹಾವೇರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ನಶೆಮುಕ್ತ ಭಾರತ ನಶೆಮುಕ್ತ ಕರ್ನಾಟಕ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನದ ಭಾಗವಾಗಿ ಮಾದಕ ವಸ್ತುಗಳ ಸಾಗಣೆ ಮತ್ತು ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ವಿಷಯ ಕುರಿತು ಸಂವಾದ ಕಾರ್ಯಕ್ರಮ ಇಂದು ಬೆಳಗ್ಗೆ 10:00 ಧಾರವಾಡದ ಕಿಟೆಲ್ ಕಲಾ ಮಹಾವಿದ್ಯಾಲಯದಲ್ಲಿ ಆಯೋಜಿತವಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಮಂಟಪ, ರಾಷ್ಟೀಯ ಸೇವಾ ಯೋಜನೆ, ಯುವ ರೆಡ್ ಕ್ರಾಸ್ ಹಾಗೂ ಧಾರವಾಡದ ಮನೋ ಆರೋಗ್ಯ ಹಾಗೂ ನರ ವಿಜ್ಞಾನಗಳ ಆಸ್ಪತ್ರೆ ಡಿಮಾನ್ಸ್ ಸಹಯೋಗದಲ್ಲಿ ನಡೆಯಲಿರುವ ವಿಶೇಷ ಉಪನ್ಯಾಸವನ್ನು ಮನೋವೈದ್ಯಕೀಯ ಸಮಾಜ ಕಾರ್ಯ ವಿಭಾಗದ ಪ್ರಶಾಂತ್ ಪಾಟೀಲ್ ನಡೆಸಿಕೊಡಲಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬೆಳಗ್ಗೆ 10:30 ಆಯೋಜಿತವಾಗಿದ್ದ ಜಿಲ್ಲಾ ಅಭಿವೃದ್ದಿ ಸಮನ್ವಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಮಿತಿ ದಿಶಾ ಸಭೆ ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಮುಂಗಾರು ಅಧಿವೇಶನ ನಿಗದಿತ 2 ಮುಂಚೆಯೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಕರಡು ಪಟ್ಟಿ ಪ್ರಕಟ. ಸೆಪ್ಟೆಂಬರ್ 24 ಮತದಾರರಿಂದ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಅಮೃತ ಭಾರತ್ ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ರೂಪಾಯಿ ಅನುದಾನ ಮಂಜೂರು. ರಾಷ್ಟೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಮನ್ನಣೆ ನೀಡಿದೆ. ತಿರುಪತಿ ರಾಷ್ಟೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳೆಯ ಸಚಿನ್ ಬನವಾಸಿ. 7:15 ಆಗ್ತಾ ಇದೆ. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭಿಸುವಂತಹ

ಇದು ಸುಮಧುರವಾಗಿರುವಂತಹ ಭಾವಗೀತೆಗಳು, ದಿನದ ವಿಶೇಷ ಮಾಹಿತಿ, ಇದೆಲ್ಲದರ ಒಂದು ಕಾಂಬೋ ಆಫರ್ ನಿಮಗೆ ಸಿಗುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಮಿಸ್ ಮಾಡದನೆ ಕಾರ್ಯಕ್ರಮವನ್ನು ಕೇಳ್ತಾರೆ ಅಂತ ಹೇಳ್ತಾ ಈಗ ಸದ್ಯಕ್ಕೆ ನಿಮ್ಮನ್ನ ಸಾಧನಕೇರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ಎಂ ಡಿ ಪಲ್ಲವಿ ಅವರೊಧನೆಯಾಗಿರುವಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಸಾಹಿತ್ಯ ರಚನೆಯಲ್ಲಿ ಬಾರು ಸಾಧನಕೇರಿಗೆ ಅನ್ನುವಂತಹ ಗೀತೆ, ಹುಟ್ಟೂರನ್ನ ನೆನಪು ಮಾಡಿಕೊಳ್ಳುವಂತಹ, ಅಲ್ಲಿನ ಸೆಳೆತವನ್ನ ವರ್ಣಿಸುವಂತಹ ಗೀತೆ ಇದೀಗ ನಿಮಗಾಗಿ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:22. ಇತಿಹಾಸದ ಪುಟಗಳನ್ನು ತಿರುವು ಹಾಕಿದಾಗ ನಮಗೆ ಕೆಲವೊಂದು ಘಟನೆಗಳು ಸುವರ್ಣ ಯುಗದ ನೆನಪನ್ನು ತಂದುಕೊಡುತ್ತೆ. ಏನು ಸುವರ್ಣ ಯುಗ ಅಂತಂದರೆ, 1957 ಫ್ರಾನ್ಸ್ನಲ್ಲಿ ನಡೆದಂತಹ ಪೋಲೋ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತ ಜಯ ಗಳಿಸಿ ವಿಶ್ವ ಚಾಂಪಿಯನ್ ಕಿರೀಟವನ್ನು ಮುಡಿಗೇರಿಸಿಕೊಂಡಂತಹ ದಿನ ಇವತ್ತು, 8 August. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಾದರೆ, 1957 ಫ್ರಾನ್ಸ್ನ ಡ್ಯುವಿಲ್ಲೆ ಅನ್ನುವಂತಹ ಒಂದು ನಗರದಲ್ಲಿ ನಡೆದಂತಹ ವಿಶ್ವ ಪೋಲೋ ಚಾಂಪಿಯನ್ಶಿಪ್ ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಒಂದು ಸುವರ್ಣ ಅಧ್ಯಾಯ ಅಂತ ಗುರುತಿಸಲಾಗುತ್ತೆ. ಯಾಕಂತಂದ್ರೆ, ಸ್ವಾತಂತ್ರ್ಯ ನಂತರ ಭಾರತ ತಂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೋಲೋ ಕ್ರೀಡೆಯಲ್ಲಿ ಜಾಗತಿಕ ಚಾಂಪಿಯನ್ ಆದಂತಹ ಐತಿಹಾಸಿಕ ಘಟನೆ ಇದು. ಅದು ಇವತ್ತಿನ ದಿನ. ಇನ್ನು ಜೈಪುರದ ಅಂದಿನ ಮಹಾರಾಜರಾದಂತಹ 2ನೇ ಸವಾಯಿ ಮಾನ್ಸಿಂಗ್ ಅವರು ಭಾರತ ತಂಡವನ್ನು ಮುನ್ನಡೆಸಿದರು. ಇದು ಫ್ರಾನ್ಸ್ನ ಪ್ರತಿಷ್ಠಿತ ಕಡಲ ತೀರದ ನಗರ ಡ್ಯುವಿಲ್ಲೆಯಲ್ಲಿ ನಡೆಯುತ್ತೆ. 1957 August 25 ನಡೆದಂತಹ ರೌಚಿಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಲಿಷ್ಠ ಫ್ರಾನ್ಸ್ ಮತ್ತು ಅರ್ಜೆಂಟೀನಾ ಸಂಯೋಜಿತ ಕ್ಲಬ್ ಅನ್ನು ತಂಡವನ್ನು ಸೋಲಿಸಿ ವಿಶ್ವ ಚಾಂಪಿಯನ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತ್ತು. ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ದಿನ ಇವತ್ತು, 8 August. ಎಸ್, ಇದೇ ರೀತಿಯಂತಹ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಸಾಗೋಣ ಸ್ನೇಹಿತರೆ. ಇದೀಗ ಮುಂದಿನ ಹಾಡು ನಿಮಗಾಗಿ ಮುಡಿ ಬರ್ತಾ ಇರುವಂತಹದ್ದು. ರೋಹಿಣಿ ಮೋಹನ್ ಅವರು ಧ್ವನಿಯಾಗಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ ರಚನೆಯಲ್ಲಿ ಬಿಡಿಸಿದ ಪದರಂಗ ಅನ್ನುವಂತಹ ಈ ಒಂದು ಗೀತೆ ನಿಮಗಾಗಿ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಬಾನಲ್ಲಿ
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ.
3: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
3: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
4: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
3: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
4: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
3: ಕನಸಿನ ಲೋಕಕ್ಕೆ.
4: ಪ್ರತಿ ರಾತ್ರಿ 10 ಗಂಟೆಗೆ
3: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:34, 52 ಸೆಕೆಂಡ್ಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಕರ್ತವ್ಯ ನಿರತ ರಾಷ್ಟಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಲಪಡಿಸಲು ಯುವ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ಶೂನ್ಯ ಸಹಿಷ್ಣುತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟೀಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ, ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ಗೆ ದೋವೆಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಸರಣಿ ಗೆಲುವಿನ ವಿಶ್ವಾಸದಲ್ಲಿ ಭಾರತ. ವಾರ್ತೆಗಳ ವಿವರ: ಭಾರತೀಯ ವಿದೇಶಾಂಗ ಸೇವೆಯ ಯುವ ಅಧಿಕಾರಿಗಳು ತಾವು ಕಾರ್ಯನಿರ್ವಹಿಸುವ ದೇಶಗಳಲ್ಲಿ ಸ್ಥಳೀಯ ಸಮುದಾಯಗಳೊಂದಿಗೆ ಹೆಚ್ಚಿನ ಸಂಪರ್ಕ ಬೆಳೆಸಿಕೊಂಡು ಭಾರತದ ಜಾಗತಿಕ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನಿನ್ನೆ ಸೇವಾತೀರ್ಥದಲ್ಲಿ 2025ನೇ ಬ್ಯಾಚ್ನ 50 ಐಎಫ್ಎಸ್ ತರಬೇತಿ ನಿರತ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿ, ಸಾಂಪ್ರದಾಯಿಕ ರಾಜತಾಂತ್ರಿಕ ವಲಯಗಳನ್ನು ಮೀರಿ ಜನರೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳುವಂತೆ ಸಲಹೆ ನೀಡಿದರು. ಭಾರತದ ನಾಗರಿಕತೆಯ ಶಕ್ತಿಯನ್ನು ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಪರಿಣಾಮಕಾರಿ ಸಂವಹನದೊಂದಿಗೆ ಸಂಯೋಜಿಸಿ ಆರ್ಥಿಕ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಭಾರತದ ಜಾಗತಿಕ ಸಂಪರ್ಕವನ್ನು ವಿಸ್ತರಿಸುವಂತೆ ಅವರು ಕರೆ ನೀಡಿದ್ದಾರೆ. ಅಕ್ರಮ ಒಳನುಸುಳುವಿಕೆ ತಡೆಗೆ ಶೂನ್ಯ ಸಹಿಷ್ಣುತೆಯೊಂದಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲಾ ಭದ್ರತಾ ಸಂಸ್ಥೆಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮಾವೇಶ 2026ನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಹು ಸಂಸ್ಥೆ ಕೇಂದ್ರದ ವೇದಿಕೆಗಳಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಕೃತಕ ಬುದ್ದಿಮತ್ತೆ ಆಧಾರಿತ ವಿಶ್ಲೇಷಣೆಗೆ ಒಳಪಡಿಸಿ ಕಾರ್ಯನಿರ್ವಹಣಾ ವಿಧಾನಗಳನ್ನು ರೂಪಿಸುವಂತೆ ತಿಳಿಸಿದ್ದಾರೆ. ಭಯೋತ್ಪಾದನೆ ಮತ್ತು ಮೂಲಭೂತವಾದವನ್ನು ತಡೆಗಟ್ಟಲು ಗೃಹ ಸಚಿವಾಲಯದ ಪ್ರಹಾರ್ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನ, ತಲೆಮರೆಸಿಕೊಂಡಿರುವ ಅಪರಾಧಿಗಳನ್ನು ಮರಳಿ ತಂದು ನ್ಯಾಯಾಂಗ ಪ್ರಕ್ರಿಯೆಯನ್ನು ವೇಗಗೊಳಿಸುವುದು ಹಾಗೂ ಯುಎಪಿಬಿಎ ಪ್ರಕರಣಗಳ ಸಮಗ್ರ ತನಿಖೆಗೆ ಒತ್ತು ನೀಡಿದರು. 2 ದಿನಗಳ ಕಾಲ ಹೈಬ್ರಿಡ್ ಮಾದರಿಯಲ್ಲಿ ನಡೆಯುತ್ತಿರುವ ಈ ಸಮಾವೇಶದಲ್ಲಿ ಸೈಬರ್ ಅಪರಾಧ ತಡೆ, ಮಾದಕ ದ್ರವ್ಯ ನಿಯಂತ್ರಣ, ಅಕ್ರಮ ವಲಸಿಗರ ಪತ್ತೆ ಹಾಗೂ ಕಾರ್ಯಾಚರಣೆಗಳ ಕುರಿತು ಚರ್ಚೆಗಳು ನಡೆದಿವೆ. 2021ರಿಂದ ಪ್ರತಿ ವರ್ಷ ಆಯೋಜನೆಯಾಗುತ್ತಿರುವ ಈ ಸಮಾವೇಶದಲ್ಲಿ ದೇಶಾದ್ಯಂತದ 850ಕ್ಕೂ ಹೆಚ್ಚು ಉನ್ನತ ಭದ್ರತಾ ಅಧಿಕಾರಿಗಳು, ರಾಜ್ಯಗಳ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ವಿಷಯ ತಜ್ಞರು ಭಾಗವಹಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕಗೆ ಅಧಿಕೃತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ದ್ವಿಪಕ್ಷೀಯ ಆರ್ಥಿಕ ಹಾಗೂ ಹಣಕಾಸು ಪಾಲುದಾರಿಕೆಯನ್ನು ಬಲಪಡಿಸುವುದು, ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವುದು ಮತ್ತು ಜಾಗತಿಕ ಆರ್ಥಿಕ ಆದ್ಯತೆಗಳಲ್ಲಿ ಪರಸ್ಪರ ಸಹಯೋಗವನ್ನು ಹೆಚ್ಚಿಸುವುದು ಈ ಪ್ರವಾಸದ ಮುಖ್ಯ ಉದ್ದೇಶವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ತಮ್ಮ ಈ ಭೇಟಿಯ ವೇಳೆ ಸಚಿವರು ಟೊರೊಂಟೋದಲ್ಲಿ ಕೆನಡಾದ ಹಣಕಾಸು ಸಚಿವ ಫ್ರಾಂಕೋಯಿಸ್ ಫಿಲಿಪ್ ಶಾಂಪೇನ್ ಅವರೊಂದಿಗೆ ಚೊಚ್ಚಲ ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ಉಭಯ ದೇಶಗಳ ನಡುವಿನ ಹಣಕಾಸು ವಲಯದ ಸಹಕಾರ, ದ್ವಿಪಕ್ಷೀಯ ಹೂಡಿಕೆ ಅವಕಾಶಗಳು ಹಾಗೂ ಅಂತಾರಾಷ್ಟೀಯ ಆರ್ಥಿಕ ವಿಚಾರಗಳ ಕುರಿತು ಒಳನೋಟಗಳನ್ನು ವಿನಿಮಯ ಮಾಡಿಕೊಳ್ಳಲು ಪ್ರಮುಖ ವೇದಿಕೆಯಾಗಲಿದೆ. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ನಡೆಯಲಿರುವ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾದ ಬೀಜಿಂಗ್ಗೆ ತಲುಪಿದ್ದಾರೆ. 2 ದಿನಗಳ ಅಧಿಕೃತ ಭೇಟಿ ಕೈಗೊಂಡಿರುವ ಅವರು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಇಂದು ಉನ್ನತ ಮಟ್ಟದ ಚರ್ಚೆ ನಡೆಸಲಿದ್ದಾರೆ. ಈ ಮಾತುಕತೆಯ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್, ಎರಡೂ ದೇಶಗಳ ಪ್ರತಿನಿಧಿಗಳು ಗಡಿ ಸಮಸ್ಯೆಯ ಜೊತೆಗೆ ದ್ವಿಪಕ್ಷೀಯ ಬಾಂಧವ್ಯ, ಪ್ರಾದೇಶಿಕ ಭದ್ರತೆ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾಸ್ಕೋದ ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ, ಇಂಧನ ವಲಯದ ಪಾಲುದಾರಿಕೆ ಹಾಗೂ ಮುಂದಿನ ಉನ್ನತ ಮಟ್ಟದ ಶೃಂಗಸಭೆಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಸಭೆಯ ವೇಳೆ ಡಾ ಜೈಶಂಕರ್ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಸಂದೇಶವನ್ನು ಅಧ್ಯಕ್ಷ ಪುಟಿನ್ ಅವರಿಗೆ ಹಸ್ತಾಂತರಿಸಿದರು ಹಾಗೂ ಭಾರತೀಯ ವಿನಿಯೋಗದೊಂದಿಗೆ ನಡೆಸಿದ ಅಂತರ್ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶಗಳ ಕುರಿತು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಭಾರತದ ಕೃಷಿ ವಲಯ ಹಾಗೂ ರೈತರ ಹಿತದೃಷ್ಟಿಯಿಂದ ದೇಶಕ್ಕೆ ಪೂರೈಸಲಾಗುವ ರಸಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸಲು ರಷ್ಯಾ ಸಿದ್ದವಿರುವುದಾಗಿ ತಿಳಿಸಿದರು. ಹಾಗೂ ಭಾರತ ಮತ್ತು ರಷ್ಯಾ ನಡುವೆ ಬೆಳೆಯುತ್ತಿರುವ ವ್ಯಾಪಾರ ವಹಿವಾಟಿನ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಭಾರತೀಯ ನಿಯೋಗದಲ್ಲಿ ಭಾರತೀಯ ರಾಯಭಾರಿ ವಿನಯ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಯುಜಿಸಿ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಎಐಸಿಟಿಇ ಅಧಿಕಾರಿಗಳೊಂದಿಗೆ ನಿನ್ನೆ ವರ್ಚುವಲ್ ಸಭೆ ನಡೆಸಿದರು. ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚೆ ನಡೆಸಲಾಯಿತು. ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ರೀಡೆಗೆ ಉತ್ತೇಜನ, ವಿದ್ಯಾರ್ಥಿಗಳ ಹೆಚ್ಚಿನ ಪಾಲ್ಗೊಳ್ಳುವಿಕೆ ಮತ್ತು ಯುವ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಕೇಂದ್ರ ಶಿಕ್ಷಣ ಸಚಿವರು ನಿನ್ನೆ ನವದೆಹಲಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ಸಂಬಂಧಿಸಿದ ವಿಷಯಗಳ ಕುರಿತು ಸಭೆ ನಡೆಸಿದರು. ಸಿಬಿಎಸ್ಇಯ ಶೈಕ್ಷಣಿಕ, ಪರೀಕ್ಷಾ ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಆದ್ಯತೆಗಳ ಕುರಿತು ಸಭೆಯಲ್ಲಿ ಪರಿಶೀಲನೆ ನಡೆಸಲಾಯಿತು ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಗೋಧಿ ಹಿಟ್ಟು ಹಾಗೂ ಅದಕ್ಕೆ ಸಂಬಂಧಿಸಿದ ಉತ್ಪನ್ನಗಳ ರಫ್ತಿನ ಮೇಲಿದ್ದ ನಿರ್ಬಂಧವನ್ನು ಸರ್ಕಾರ ತೆರವುಗೊಳಿಸಿದೆ. ಇದರಿಂದ ಗೋಧಿ ಹಿಟ್ಟು, ಮೈದಾ, ರವೆ ಸೇರಿದಂತೆ ಗೋಧಿ ಆಧಾರಿತ ಉತ್ಪನ್ನಗಳ ಸಾಗರೋತ್ತರ ರಫ್ತಿಗೆ ಅವಕಾಶ ದೊರೆತಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರಫ್ತು ನೀತಿಯಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಡಿಜಿಎಫ್ಟಿ ತಿಳಿಸಿದೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ ತಿಂಗಳ 27ರಂದು ಖೇಲೋ ಇಂಡಿಯಾ ಸಂವಾದ, ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಎಂಬ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಉಪಕ್ರಮದ ಮೂಲಕ ದೇಶಾದ್ಯಂತ 1,500 ಸ್ಥಳಗಳಲ್ಲಿ ಯುವಜನರು, ಕ್ರೀಡಾಪಟುಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಒಟ್ಟುಗೂಡಿಸಲಾಗುವುದು ಎಂದು ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮದಲ್ಲಿ ವರ್ಚುಯಲ್ ಮೂಲಕ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಅಡಿಯಲ್ಲಿ ಅರ್ಜಿಗಳ ವಿಚಾರಣೆ ನಡೆಸಿ ಅರ್ಹರಿಗೆ ಪೌರತ್ವ ಪ್ರಮಾಣ ಪತ್ರ ನೀಡಲು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಧಿಕಾರ ನೀಡಿದೆ. ಈ ಸಂಬಂಧ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ಹೊರಡಿಸಿದೆ. ರಾಜ್ಯದಲ್ಲಿ ಇದುವರೆಗೆ 23,000 ಮಂದಿಯನ್ನು ಅರ್ಹರೆಂದು ಗುರುತಿಸಿ ಪೌರತ್ವ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಕಿರುಕುಳದಿಂದ ಭಾರತಕ್ಕೆ ಬಂದವರು ಸಿಎಎ ಅಡಿಯಲ್ಲಿ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ದೆಹಲಿ ಸರ್ಕಾರದ ಶಿಕ್ಷಣ ನಿರ್ದೇಶನಾಲಯ ಹಾಗೂ ನವದೆಹಲಿ ಮಹಾನಗರ ಪಾಲಿಕೆ ಅಡಿಯಲ್ಲಿ ನಡೆಯಲಿರುವ ಶಾಲೆಗಳಿಗೆ 2025-26 ಸಾಲಿನ 58ನೇ ಯುವ ಸಂಸತ್ ಸ್ಪರ್ಧೆ ಬಹುಮಾನ ವಿತರಣೆ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಶಾಲೆಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 60 ವರ್ಷಗಳಿಂದ ದೆಹಲಿಯ ಶಾಲೆಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಯುವಜನರಲ್ಲಿ ಸ್ವಯಂ ಶಿಸ್ತು, ವಿವಿಧ ಅಭಿಪ್ರಾಯಗಳನ್ನು ಸಹಿಸುವ ಮನೋಭಾವ, ಸೌಜನ್ಯಯುತವಾಗಿ ಅಭಿಪ್ರಾಯ ವ್ಯಕ್ತಪಡಿಸುವುದು ಸೇರಿದಂತೆ ಪ್ರಜಾಪ್ರಭುತ್ವ, ಜೀವನದ ಮೌಲ್ಯಗಳನ್ನು ಬೆಳೆಸುವುದು ಯುವ ಸಂಸತ್ ಯೋಜನೆಯ ಉದ್ದೇಶವಾಗಿದೆ. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಮಾವೋವಾದಿಗಳ ಅಡಗುತಾಣದಿಂದ ಭದ್ರತಾ ಪಡೆಗಳು ಭಾರೀ ಪ್ರಮಾಣದ ಶಸ್ತಾಸ್ತ್ರ, ಮದ್ದುಗುಂಡು ಹಾಗೂ ಸ್ಫೋಟಕಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆಯಲ್ಲಿ 23 ಶಸ್ತಾಸ್ತ್ರಗಳು, 492 ಸಜೀವ ಗುಂಡುಗಳು, 240 ಜಿಲೆಟಿನ್ ಕಡ್ಡಿಗಳು, 18 ಕೆಜಿ ಗನ್ ಪೌಡರ್, 5 ದೇಶಿ ನಿರ್ಮಿತ ಗ್ರೆನೇಡ್ಗಳು ಸೇರಿದಂತೆ ಹಲವು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ದದ ಎರಡನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದಲ್ಲಿ ನಿನ್ನೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 9 ವಿಕೆಟ್ನಷ್ಟಕ್ಕೆ 503 ರನ್ಗಳ ಬೃಹತ್ ಮೊತ್ತದಕ್ಕೆ ಡಿಕ್ಲೇರ್ ಮಾಡಿಕೊಂಡಿದೆ. ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆಯುಂಟಾಗಿದ್ದರೂ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸುವ ಧ್ರುವ ಜುರೆಲ್ ಅಜಯ 115 ರನ್ ಗಳಿಸಿದರೆ ಕನ್ನಡಿಗ ದೇವದತ್ ಪಡಿಕಲ್ 117 ರನ್ ಗಳಿಸಿ ಸಾಥ್ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ತವ್ಯ ನಿರತ ರಾಷ್ಟಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಲಪಡಿಸಲು ಯುವ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ಶೂನ್ಯ ಸಹಿಷ್ಣುತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟೀಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ. ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಗೆಲುವಿನ ವಿಶ್ವಾಸದಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.vcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:47 ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸದ್ಯಕ್ಕೆ ಮುಡಿ ಬರ್ತಾ ಇದೆ ಶಿವಮೊಗ್ಗ ಸುಬಣ್ಣ ವರ್ಧನೆಯಾಗಿರುವಂತಹ ಕೆಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯ ರಚನೆಯಲ್ಲಿ ಹಾರಿತಿನ್ನ ಹೃದಯ ಭೃಂಗ ಅನ್ನುವಂತಹ ಗೀತೆ.

ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸುಂದರವಾಗಿರುವಂತಹ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಕಾರ್ಯಕ್ರಮದ ಕೊನೆಯಲ್ಲಿ ಇದೀವಿ ನಾವು. ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಹೊನ್ನೂರ ಅಲಿ ಶುಭ ಮುಂಜಾನೆ, ಶುಭ ತರಲಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಗುಡ್ ಮಾರ್ನಿಂಗ್ ಅಂತ ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ವಿಮರ್ಶ್, ರಾಜಾಜಿ ನಗರ ಇಂದ ಅನಂತಮೂರ್ತಿಯವರು ಶೃಂಗೇರಿಯಿಂದ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಭೋಪಾ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಶಿವಗಂಗಾ ಅವರು ಹೆಬ್ಬಾಳಿಂದ ಗುಡ್ ಮಾರ್ನಿಂಗ್ ಅಂತ, ಅರುಣಾ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ, ಮಳವಳ್ಳಿ ತಾಲೂಕಿನಿಂದ ತೀರ್ಥೇಶ್ ಅವರು ಚನ್ನಪಟ್ಟಣ ಇಂದ, ಪ್ರೀತಿಯ ಕನ್ನಡ ಕಾಮನಬಿಲ್ಲಿಗೆ ಧನ್ಯವಾದಗಳು ಅಂತ ರಾಜು ಎಸ್ ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆಫೀಸ್ಗೆ ರೆಡಿ ಆಗ್ತಾ ನಿಮ್ಮ ಲಿಸ್ಟ್ ಭಾವಗೀತೆಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ದಿನ ಶುಭವತ್ತರಲಿ ಅಂತ ಹೇಳ್ತಾ, ಇನ್ನು ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಸುಧಾ ಬೂದಿಹಾಳಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಕಬಾಡಿ, ವಿನುತಾ, ರವಿ, ಕಿಶನ್, ಹರ್ಷ, ಮಾಗಡಿ ರೋಡ್ ಬೆಂಗಳೂರಿನಿಂದ ಗುಡ್ ಮಾರ್ನಿಂಗ್, ನೈಸ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮೂಡಿ ಬಂದಂತಹ ಎಲ್ಲ ಹಾಡುಗಳು ಜೊತೆಗೆ ಕೊಟ್ಟಂತಹ ಮಾಹಿತಿ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ, ಮತ್ತೆ ಸಿಗ್ತೀನಿ 8:30 ಸರಿಯಾಗಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಈಗ ಸದ್ಯಕ್ಕೆ ಪಂಚಮ ಹಳಿಬಂಡಿ ಅವರ ಧ್ವನಿಯಾಗಿರುವಂತಹ ಈ ಗೀತೆ ಸುಮತೀಂದ್ರ ನಾಡಿಗ್ ಅವರ ಸಾಹಿತ್ಯ ರಚನೆಯಲ್ಲಿ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆಯಲ್ಲಿ, ದಾರಿಯಲ್ಲಿ ಕಂಡಾಗ ಅನ್ನುವಂತಹ ಗೀತೆ ನಿಮಗಾಗಿ ಸದಾ ಕೇಳ್ತಾರೆ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ಎಂ ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:31. ಎಸ್, ಇದು ಹಲೋ ಕರ್ನಾಟಕ ಅಂತ ಹೇಳುವಂತಹ ಸಮಯ. ಎಸ್, ಇದೀಗ ಸೂಪರ್ ಹಿಟ್ ಆಗಿರುವಂತಹ ಗೀತೆಗಳು ಜೊತೆಗೆ ಪ್ರಕಟಣೆಗಳು, ದಿನದ ವಿಶೇಷ ಮಾಹಿತಿಗಳು ಇದೆಲ್ಲ ಸಿಗುತ್ತೆ ಈ ಒಂದು ಅರ್ಧ ಗಂಟೆಯ ಅವಧಿಯಲ್ಲಿ ಹಲೋ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಸದ್ಯಕ್ಕೆ ಮೂಡಿ ಬರ್ತಾ ಇದೆ. ಕೈಲಾಶ್ ಕೇರ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಕೆಡಿ. ಪ್ರೇಮ್ ಮತ್ತು ಸಂಗಡಿಗರು ಸಹ ಧ್ವನಿಗೂಡಿಸಿದ್ದಾರೆ. ಮಂಜುನಾಥ್ ಬಿಎಸ್ ಅವರ ಸಾಹಿತ್ಯ ರಚನೆಯಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಸದಾ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ಎಸ್, ಮಳೆ ಆಗುತ್ತಿದೆ ಬೆಂಗಳೂರಲ್ಲಿ, ಒಂದು ತುಂತುರು ಮಳೆ ಜಾಸ್ತಿ ಆಗ್ತಾನೆ ಇದೆ. ಎಸ್, ಇದುವರೆಗೂ ಕೇಳಿದ್ರೆ ಈ ಕಲ್ಟ್ ಚಲನಚಿತ್ರದ ಈ ಒಂದು ಹಾಡು ಜಸ್ಕರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಅನಿಲ್ ಕುಮಾರ್ ಅವರ ಸಾಹಿತ್ಯ ರಚನೆಯಲ್ಲಿ ಅರ್ಜುನ್ ಜನಿ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತ ಇದು. ತಂಪಾಗಿರುವಂತಹ ಈ ಹೊತ್ತಿನಲ್ಲಿ ಸೂಪರ್ ಹಿಟ್ ಆಗಿರುವಂತಹ ಗೀತೆಗಳು ಜೊತೆಗೆ ಮಾಹಿತಿ, ದಿನದ ಪ್ರಕಟಣೆ ಇವೆಲ್ಲವೂ ಸಹ ಸಿಗುತ್ತೆ ಇವತ್ತಿನ ಹಲ್ಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇದೊಂದು ಪ್ರಕಟಣೆ, ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮದ 250ನೇ ಸಂಚಿಕೆಯ ಕಾರ್ಯಕ್ರಮವನ್ನು ಇದೇ 29ನೇ ತಾರೀಕು ಅಂದರೆ ಇದೇ ಶನಿವಾರ ಸಂಜೆ 4 ಗಂಟೆಗೆ ಕನ್ನಡ ಭವನದ ನಯನ ಸಭಾಂಗಣದಲ್ಲಿ ಏರ್ಪಡಿಸಿದೆ. ಈ ಕಾರ್ಯಕ್ರಮದಲ್ಲಿ ತಿಂಗಳ ಅತಿಥಿಗಳಾಗಿ ಡಾಕ್ಟರ್ ಗಿರೀಶ್ ಕಾಸರವಳ್ಳಿ, ಹಿರಿಯ ಚಲನಚಿತ್ರ ನಿರ್ದೇಶಕರು ಆಗಮಿಸ್ತಾ ಇದ್ದಾರೆ ಅಂತ ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಆಸಕ್ತಿ ಇರುವಂತಹವರು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಪಾಲ್ಗೊಳ್ಬಹುದು ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂತಹ ದಿ ಡೆವಿಲ್ ಚಲನಚಿತ್ರದ ಹಾಡು ನೆಮ್ಮದಿಯಾಗಿರಬೇಕು ಅನ್ನುವಂತಹ ಗೀತೆ. ಅನಿರುದ್ಧ ಶಾಸ್ತ್ರಿ ಅವರು ಈ ಒಂದು ಹಾಡಿಗೆ ಸಾಹಿತ್ಯವನ್ನು ಒದಗಿಸಿದರೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ನೆಮ್ಮದಿ ಆಗಿರ್ಬೇಕ್. ಹಲೋ ಕರ್ನಾಟಕ, ಸಮಯ ಆಗ್ತದೆ 8:45. ಸ್ನೇಹಿತರೆ, ಇದೊಂದು ಪ್ರಕಟಣೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಬೆಂಗಳೂರು ಜಿಲ್ಲಾ ಪಂಚಾಯತ್ ವತಿಯಿಂದ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮೂರ ಹೆಮ್ಮೆ ಪೌರ ಸನ್ಮಾನ ಕಾರ್ಯಕ್ರಮವನ್ನು 29 August ಹಮ್ಮಿಕೊಳ್ಳಲಾಗಿದೆ. SSLCಯಲ್ಲಿ 621 ಅಥವಾ ಅದಕ್ಕಿಂತ ಹೆಚ್ಚು ಅಂಕ, PUCಯಲ್ಲಿ 596 ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಸನ್ಮಾನಕ್ಕೆ ಪಾತ್ರರಾಗ್ತಾರೆ ಅಂತ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು 25 ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು, ಅಂದರೆ ಇವತ್ತೇ ಲಾಸ್ಟ್ ಡೇಟು. ಇವರು ವಿದ್ಯಾರ್ಥಿಗಳ ಪರಿಶ್ರಮವನ್ನು ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಇವತ್ತೇ ಲಾಸ್ಟ್ ಡೇಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಕ್ಕೆ. ಬೇಗ ಬೇಗ ಅಪ್ಲಿಕೇಶನ್ ಸಲ್ಲಿಸಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಟ್ರಾಲ್ ಸಾಂಗ್, ಐಶ್ವರ್ಯ ರಂಗರಾಜನ್ ಅವರು ಧ್ವನಿಯಾಗಿರುವಂತಹ UI ಚಲನಚಿತ್ರದ ಹಾಡು. ಹರ್ಷಿಕಾ ದೇವಂತ್ ಮತ್ತು ಅನೂಪ್ ಅವರು ಸಹ ಧ್ವನಿಗೂಡಿಸಿದ್ದಾರೆ. HN ನರೇಶ್ ಕುಮಾರ್ ಅವರ ಸಾಹಿತ್ಯ ರಚನೆಯಲ್ಲಿ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಏಳುಮಲೈ ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಿದ್ಧ ಶ್ರೀರಾಮ್ ಅವರ ದನಿಯಲ್ಲಿ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ರಚನೆಯಲ್ಲಿ, ಡಿ ಇಮ್ಮನ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಸ್ನೇಹಿತರೆ, ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಈಗ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಎಲ್ಲ ಹಾಡುಗಳು ಸಹ ತಮಗೆ ಜೊತೆಗೆ ಕೊಟ್ಟಂತಹ ಮಾಹಿತಿಯೂ ಸಹ ಇಷ್ಟವಾಗಿದೆ ಅಂತ ಭಾವಿಸ್ತಾ, ಸದ್ಯಕ್ಕೆ ಕಾರ್ಯಕ್ರಮದ ಕೊನೆಯಲ್ಲಿ ಉಮಾಶಂಕರ್ ಸಂಬಾ ಬಸವೇಶ್ವರನಗರ ಇಂದ ಸಂದೇಶವನ್ನು ಕಳಿಸಿದ್ರು. ಇನ್ನು ಯಾವುದಾದ್ರೂ ಒಂದೊಳ್ಳೆ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಿತೇಂದ್ರ ದಾಸ್ ಅವರು ಅಸ್ಸಾಮಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಖಂಡಿತವಾಗ್ಲೂ ಪ್ರಸಾರವಾಗುತ್ತೆ. ಆಮೇಲೆ ಮತ್ತೆ ಸಂದೇಶವನ್ನು ಕಳಿಸಿ, ಯಾಕೆಂತಂದರೆ ಸಖತ್ ಸಾಂಗು ಕಾರ್ಯಕ್ರಮ 9 ಗಂಟೆಗೆ ಆರಂಭ ಆಗುತ್ತೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರಸ್ತೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜಡಿ ಮಳೆ ತಂಪಾದಂತಹ ಬೆಂಗಳೂರು, ಈ ಒಂದು ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ, ಓಡಾಡೋದಕ್ಕೆ ಖುಷಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಫ್ಎಂ ರೈನ್ಬೋನು ಸಹ ಕೇಳ್ತಾ ಇರಿ, ನಿಮ್ಮ ಖುಷಿ ಇಮ್ಮಡಿಯಾಗುತ್ತೆ. ಗುಡ್ ಮಾರ್ನಿಂಗ್ ಅಂತ ಆನಂದ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ. ಸ್ನೇಹಿತರೆ, ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಮತ್ತೆ ಸಿಗ್ತೀನಿ ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ 9 ಗಂಟೆಗೆ ಸರಿಯಾಗಿ ಸಖತ್ ಸಾಂಗು ಅಂತ ಹೇಳ್ತಾ.

0: ಬಾನಲ್ಲಿ
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 FM.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
5: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಹಾಡದಿದ್ದರೆ ನನ್ನ ಹಾಡು ಕೇಳು.
6: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
3: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
5: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
3: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಎಲ್ಲಿರಲಿ ಹೇಗಿರಲಿ ನನ್ನದಗೂ ನಿನಗಿರಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
7: ಆಕಾಶವಾಣಿ ಎಫ್ಎಂ ರೇನ್ ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:04. ಸಖತ್ ಸಾಂಗು ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಇದು. ನೀವು ಇಷ್ಟಪಡುವಂತಹ, ನೀವೇ ರಿಕ್ವೆಸ್ಟ್ ಮಾಡುವಂತಹ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮ ಸಖತ್ ಸಾಂಗು. ಅದಕ್ಕೋಸ್ಕರ ಏನು ಮಾಡಬೇಕು ತಲಾ, 9480901013 9480101013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸಿ. ಸಂದೇಶದಲ್ಲಿ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ಜೊತೆಗೆ ನೀವು ಯಾವ ಹಾಡನ್ನು ಕೇಳಬೇಕು ಅಂತ ಆಸೆ ಪಟ್ಟಿದ್ದೀರಿ ಅನ್ನುವಂತಹ ಒಂದು ಗೀತೆಯನ್ನು ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದ ಆರಂಭದಲ್ಲಿ ಟಿಪ್ಪು ಅವರು ಧ್ವನಿಯಾಗಿರುವಂತಹ ಜಾಕಿ ಚಲನಚಿತ್ರದ ಈ ಒಂದು ಹಾಡು, ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆ ಇದೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ, ಶಿವ ಅಂತ ಹೋಗುತ್ತಿದ್ದೆ ಅನ್ನುವಂತಹ ಗೀತೆ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ಶಾಂತಿ ಕ್ರಾಂತಿ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. 9:16 ಆಗಿದೆ ಸದ್ಯಕ್ಕೆ. ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಾ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀರಾ, ನಾನು ಯಾವ ಹಾಡುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಬೇಕು ಅನ್ನುವಂತಹದ್ದು. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಪ್ರಸಾದ್ ಕೆಸರಮಡು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ರು. ಇನ್ನು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ, ಬೋಪಾ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಶ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್ ಮತ್ತು ಲಿಖಿತಾ ಅವರು, ಇನ್ನು ಹೆಚ್ ಬಿ ಜಯರಾಮ್, ಪ್ರಶಾಂತಿ, ರಾಜಾಜಿನಗರ ಇಂದ ನಾಗರತ್ನ ಅವರು ರಾಜಾಜಿನಗರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು, ಹುಬ್ಬಳ್ಳಿಯ ಲೋಹ್ಯನಗರ ಇಂದ ಚನ್ನಬಸಪ್ಪ ಕರ್ಮಣಿ ಮತ್ತು ಮಧುಮತಿ ಕರ್ಮಡಿ ಅವರು, ರೋಹಿತ್ ದಾಸನಪುರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಂಕರ್ ಜಗ್ಲಿ ಗಬ್ಬುರ ರಾಯಚೂರಿನಿಂದ, ಮಂಡಿಕಲ್ ಕೃಪಾ ಮತ್ತು ಉಮೇಶ್ ಅಕ್ಷತಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ, ಗುಡ್ ಮಾರ್ನಿಂಗ್, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಮತ್ತು ನಾಗರಾಜ್ ಬಿಟಿಎಂ ಲೇಔಟ್ ಇಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರ ಇಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್, ಶಂಕರ್, ಸುಪ್ರಿತಾ, ಬೆಳ್ಳಿ, ಕುಮಾರಿ, ಗೋವರ್ಧನ್ ಕೋಣನಕೆರೆ ಗ್ರಾಮ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ.

ಕುಂದಗೋಳೂರು ತಾಲೂಕಿನಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾನು ಶರತ್ ಹಾಗೂ ಪದ್ಮಜಾ ಬಿಡೆ ಹಂಪಿ ನಗರ ಬೆಂಗಳೂರಿನಿಂದ, ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ನಿನ್ನ ಗುಡ್ ಮಾರ್ನಿಂಗ್ ಸರ್ ಅಂತ ಕಬಾಡಿ ವಿನುತಾ ರವಿ, ಕಿಶನ್ ಹರ್ಷ ಮಾಗಡಿ ರೋಡ್ ಬೆಂಗಳೂರಿನಿಂದ. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅಂತ ನೋಡೋಣ. ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ ಫ್ರಮ್ ಮೃಗಾಲಯ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಮೃಗಾಲಯ ಚಲನಚಿತ್ರದ ಟೈಟಲ್ ಟ್ರ್ಯಾಕ್ ನಿಮಗಾಗಿ. ಈ ಸಮಯದಲ್ಲಿ ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು ಅಂತಂದರೆ 9480901013 9489901013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ.

ಸೀತಾರಾಮು ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದರು. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಸತ್ಯಂ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದು. ಎಸ್, ಇಂಥ ಹಾಡುಗಳನ್ನು ಕೇಳ್ತಾ ಇದ್ರೆ ಜೊತೆಗೆ ಬರೀ ವೆದರ್ ಇಷ್ಟು ತಂಪಾಗಿದೆ, ಇಂಪಾದಂತಹ ಹಾಡುಗಳು ಕೆಲಸಕ್ಕೆ ಹೋಗೋದಕ್ಕೂ ಮನಸ್ಸು ಬಿಡಲ್ಲ, ಶಾಲೆ

ಮಂಜುನಾಥ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ಸುಮಿತ್ರಾ ಕೆಂಪರಾಜ್ ಆರ್ ಎಚ್ ಸಿ ಎಸ್ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ, ವಿವಿ ಪುರಂಯಿಂದ ಸಂದೇಶವನ್ನು ಕಳಿಸ್ತಾ ಇರುವಂತಹವರು ಗೋಪಿನಾಥ್ ರವಿ ಮತ್ತು ನಿಂಗಯ್ಯ. ಬಣ್ಣದ ಗೆಜ್ಜೆ ಚಲನಚಿತ್ರದ ಹಾಡಿಗೋಸ್ಕರ ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ, ಬಿನ್ನಿಪೇಟೆಯಿಂದ ಸಿಪಾಯಿ ಚಿತ್ರದ ಹಾಡಿಗೋಸ್ಕರ ಷಣ್ಮುಖ ಹಳೆ ಬಾತಿಗ್ರಾಮದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶ್ವೇತಾ ಎಸ್ರಾವ್ ಸುಳ್ಯದಿಂದ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಮತ್ತಷ್ಟು ಸಂದೇಶಗಳಿದೆ ನೋಡೋಣ. ಯಾರೆಲ್ಲ ಸಂದೇಶವನ್ನು ಕಳಿಸಿದಾರ, ಒಬ್ಬ ಅರ್ಧ ಗಂಟೆ ಕ್ರಮಿಸ್ಬಿಟ್ಟಿದೀವ, ಖಂಡಿತವಾಗ್ಲೂ ಅರ್ಧ ಗಂಟೆ ಆಯ್ತು ಅಂತ ಗೊತ್ತೇ ಆಗಲಿಲ್ಲ. ಅಷ್ಟು ಸೂಪರ್ ಆಗಿರುವಂತಹ ಸುಮಧುರವಾಗಿರುವಂತಹ ಗೀತೆಗಳು ನೀವು ರಿಕ್ವೆಸ್ಟ್ ಮಾಡಿದಿರ. ಹಾಡಲ್ಲಿ ನಾನು ಸಹ ತೇಲಿ ಹೋಗಿದ್ದೀನಿ, ಇನ್ನು ನೀವು ತೇಲಿ ಹೋಗೋದ್ರಲ್ಲಿ ಅನುಮಾನನೇ ಇಲ್ಲ. ಎಸ್ ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಈ ಒಂದು ಗೀತೆ, ಬರ್ತಾ ಬರ್ತಾ ಯಾಕೋ ಮನ್ಸು ಪ್ರೀತಿಲಿ ಮುಳುಗೋಯ್ತು ಅಂತ, ಸ್ತ್ರೀ ಚಲನಚಿತ್ರದ ಈ ಒಂದು ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ, ಬಿ ಆರ್ ಛಾಯಾ ಅವರು ಸಹ ಧ್ವನಿಗೊಳಿಸಿದ್ದಾರೆ, ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ.

ಬಾರೋ ನನ್ನ ಮುದ್ದಿನ ಕೃಷ್ಣ ಚಲನಚಿತ್ರದಲ್ಲಿ ಈ ಒಂದು ಹಾಡನ್ನು ಬಳಸ್ಕೊಳ್ಳಲಾಗಿತ್ತು ಸ್ನೇಹಿತರೆ. ಇದು ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಾ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀರಾ ಅಂತ ಜಯಲಕ್ಷ್ಮಿ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ. ನಮಗೋಸ್ಕರ ಒಂದೊಳ್ಳೆ ಹಾಡನ್ನು ಪ್ರಸಾರ ಮಾಡಿ ಅಂತ ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಮಾಗಡಿ ರೋಡಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಡಿ ಎಸ್ ನಾಗರಾಜ್, ರೋಹಿತ್ ವರ್ಧನ್, ಕಸ್ತೂರಿಬಾ ನಗರ ಇಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗ ಇಂದ, ಬಸವನಹಳ್ಳಿ ಕೊಪ್ಪಲು ಅರಕಲಗೂಡು ಇಂದ, ಹಾಸನ ಇಂದ ಶ್ರುತಿ ಮತ್ತು ಮಂಜುನಾಥ್ ಅವರು. ಓಕೆ, ಇನ್ನು ತೇಜಸ್ವಿನಿ, ಯಶವಂತ, ಸುಮಲತಾ, ಚನ್ನನಕುಂಟೆ, ರೂಪಾ ಮತ್ತು ಲಕ್ಷ್ಮೀಕಾಂತ್ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಂದೇಶವನ್ನು ಕಳಿಸ್ತಾ ಇರಿ, ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ನಿಮ್ಮ ಹಾಡುಗಳಿಗೋಸ್ಕರ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇದೆ. ರಾಜ್ಯದ ಹಲವು ಕಡೆ ಕೂಡ ಮಳೆ ಬರುವಂತಹ ಸಾಧ್ಯತೆಗಳು ಅಥವಾ ಮಳೆ ಬರ್ತಾ ಇದೆ ಅಂತ ನಾನು ಭಾವಿಸ್ತಾ ಈಗ ಸದ್ಯಕ್ಕೆ ಸಿಪಾಯಿ ಚಲನಚಿತ್ರದ ಬಂದ ಬಂದ ಮೇಘರಾಜ ಹಾಡಿನ ಮುಖಾಂತರವೂ ಸಹ ಮಳೆ ತರ್ಸೋಣ ಅನ್ನುವಂಥದ್ದು ನಮ್ಮ ಉದ್ದೇಶ. ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆ, ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ಮುಡಿಬರ್ತಾ ಇದೆ. ಈ ಸಮಯದಲ್ಲಿ ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು ಅಂತಂದರೆ 9480910013 9480910013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸಿ.

ಅಂಜದ ಗಂಡು ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಅವರು ಧನಿಯಾಗಿದ್ರು. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. 9:45 ಆಗ್ತಾ ಇದೆ ಸ್ನೇಹಿತರೆ. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಕೇರಳದ ತ್ರಿಸೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ರೆ, ಸಾಯಿ ಪ್ರಿಯಾ, ಸುನೀತಾ, ಚಿನ್ನು, ಮಿನ್ನು, ಧನ್ಯವಾದಗಳು ಒಳ್ಳೊಳ್ಳೆ ಹಾಡುಗಳಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ, ಎನ್ ಎಸ್ ಬಡಾವಣೆ, ಹೊಸದುರ್ಗದಿಂದ, ಮುಧೋಳ ತಾಲೂಕಿನ ಅಕ್ಕಿಮರಡಿಯಿಂದ ವಿಠಲ ಕಂಬಾರ, ಕೃಷ್ಣ, ಬಾಯಿ, ಸಿಂಧು, ಪ್ರಿಯಾಂಕ, ಪವನ, ಪಲ್ಲವಿ ಅವರು ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಲೀಲಾ ಅವರು ಅಣ್ಣಿಗೆರೆಯಿಂದ, ಅಶೋಕ್ಕುಮಾರ್, ಮಂಜುಳಾ, ಪ್ರಜ್ವಲ್, ಲೋಹಿತ್, ಮುಳಬಾಗಿಲು, ಮುತ್ಯಾಲಪೇಟೆಯಿಂದ, ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಮೈಂದರ್ಗಿಯಿಂದ ಸಂದೇಶವನ್ನು ಕಳಿಸ್ತಾ ಇರುವಂತಹವರು ಈರಣ್ಣ, ಜೇವೂರ, ಪ್ರತಿಭಾ, ರಾಮಚಂದ್ರ ಮತ್ತು ಜೇವೂರ ಬಂಧುಗಳು, ಥ್ಯಾಂಕ್ ಯು ಸೋ ಮಚ್. ಇನ್ನು ಗೋವರ್ಧನ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶ್ರೀನಿವಾಸ್ ಶಂಕರ್, ಸುಪ್ರೀತಾ ಅವರು ಕೋಣನಕೆರೆ ಗ್ರಾಮದಿಂದ, ಓಕೆ, ಪ್ರತಿಮಾ, ಸಾನ್ವಿ, ಹೊಸನಗರ ಇಂದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಥ್ಯಾಂಕ್ ಯು ಅಂತ. ಮಲ್ಲೇಶ್ವರಿಂದ ಸಂಪತ್ ಲಕ್ಷ್ಮಿ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ. ರಾಣಿ ಹೊನ್ನಮ್ಮ ಚಲನಚಿತ್ರದ ಹಾಡಿಗೋಸ್ಕರ, ಅಮರಾವತಿ, ಹರಿಕುಮಾರ್, ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ, ಚಿದಾನಂದ, ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ಯಾವುದಾದ್ರೂ ಒಂದೊಳ್ಳೆ ಹಾಡಿನ ಪ್ರಸಾರ ಮಾಡಿ ಅಂತ. ಹೆಮ್ಮಿಗೆಪುರ ಕೆಂಗೇರಿಯಿಂದ ಆರೋಹಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರವೀಂದ್ರ ಆರೋಹಿ ಅವರು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಪ್ಲೇಲಿಸ್ಟಲ್ಲಿ ರೆಡಿಯಾಗಿ ಕೂತಿರುವಂತಹದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧನಿಯಾಗಿರುವಂತಹ ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಚಿತ್ರಲೇಖಾ ಚಲನಚಿತ್ರದ ಹಾಡು ನಿಮಗಾಗಿ.

9:55 ಆಗ್ತಾ ಇದೆ ಸ್ನೇಹಿತರೆ. ಚಕ್ರವ್ಯೂಹ ಚಲನಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನು ಕೇಳ್ತಾ ಇದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ರು. ಎಸ್, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೀವಿ. ಸದ್ಯಕ್ಕೆ ಸಂದೇಶವನ್ನು ಯಾರೆಲ್ಲ ಕಳಿಸಿದ್ರು ಅಂತ ನೋಡೋದಾದ್ರೆ, ನಂದಿನಿ, ಮಾಲ್ತೆ, ಶ್ರೀಧರ್, ಶಶಿಧರ್, ಸಾಗರ ಇಂದ ಧನ್ಯವಾದಗಳು ತಮಗೆ. ತೇಜಸ್ವಿನಿ, ಯಶವಂತ್, ಸುಮಲತಾ, ಚನ್ನನಕುಂಟೆ, ಲಕ್ಷ್ಮೀಕಾಂತ ಮತ್ತು ರೂಪಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗಣೇಶ್ ಅವರು ಕುವೈತಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರಂತೆ. ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇನ್ನು ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಳ್ಳಿ, ಮಳವಳ್ಳಿ ತಾಲೂಕಿನಿಂದ ಮಂಜುನಾಥ್ ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ತಮ್ಮೆಲ್ಲರಿಗೂ, ಸಂದೇಶವನ್ನು ಕಳಿಸಿದಂತಹ ಎಲ್ರಿಗೂ, ಜೊತೆಗೆ ಕಾರ್ಯಕ್ರಮವನ್ನು ಕೇಳಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಮತ್ತೆ ಮುಂದಿನ ಕಾರ್ಯಕ್ರಮ ಸಿರಿ ಚಿಟೆಯಲ್ಲಿ ನಿಮ್ಮ ಜೊತೆ ಆಗ್ತೀನಿ. ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇದೆ, ಬಂತು ಬಂತು ಕರೆಂಟು ಬಂತು, ಲಾಕ್ ಅಪ್ ದ ಚಲನಚಿತ್ರದ ಈ ಹಾಡು ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮದ ಕೊನೆಯ ಹಾಡಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಬಾನಲ್ಲಿ
2: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.

0: ಬಾನುಲಿಯಲ್ಲಿ
1: ಮನತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನ ಬಿಲ್ಲಾಗಿ.
0: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ
1: ಟ್ಯೂನ್ ಮಾಡಿ 101.3 ಎಫ್ಎಂ
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಇದು ಬಣ್ಣದ ಲೋಕದ ಅದ್ಭುತ ಕಥೆಗಳನ್ನು ಹೊತ್ತು ತಂದಿರುವಂತಹ ಕಾರ್ಯಕ್ರಮ ಸಿನಿ ಚಿಟ್ಟೆ. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸ್ನೇಹಿತರೆ, ನಾವು ಥಿಯೇಟರ್ನಲ್ಲಿ ಕೂತ್ಕೊಂಡು ಸಿನಿಮಾ ನೋಡುವಾಗ ಪರದೆಯ ಮೇಲೆ ನಟ ನಟಿಯರ ಮುಖ, ಅವರ ಕಾಸ್ಟ್ಯೂಮ್, ಅವರ ನಟನೆ ಎಲ್ಲವನ್ನ ನೋಡಿ ಮೆಚ್ಚಿಕೊಳ್ತೀವಿ. ಆದರೆ ಆ ಪಾತ್ರಕ್ಕೆ ಪ್ರಾಣ ತುಂಬಿ ನೋಡುಗನ ಕಣ್ಣಲ್ಲಿ ನೀರು ತರಿಸುವಂತಹ ಅಥವಾ ರೋಮಾಂಚನವನ್ನು ಉಂಟು ಮಾಡುವಂತಹ ಅವರ ಧ್ವನಿ ಇದೆಯಲ್ಲ, ಹೌದು, ಅದು ಹಲವು ಬಾರಿ ಪರದೆಯ ಮೇಲೆ ಕಾಣಿಸುವಂತಹ ಮುಖ ಒಬ್ಬರದ್ದಾದರೆ, ಕತ್ತಲ ಕೋಣೆಯಲ್ಲಿ ಮೈಕ್ ಮುಂದೆ ನಿಂತು ಆ ಪಾತ್ರಕ್ಕೆ ಜೀವ ತುಂಬಿದಂತಹ ಧ್ವನಿ ಇನ್ನೊಬ್ಬರದ್ದಾಗಿರುತ್ತೆ. ಇವತ್ತಿನ ಸಿನಿ ಚಿಟೆಯಲ್ಲಿ ನಾವು ಗೌರವವನ್ನು ಸಲ್ಲಿಸ್ತಾ ಇರುವಂತಹದ್ದು ಆ ಧ್ವನಿ ನೀಡುವಂತಹ ಮಾಂತ್ರಿಕರಿಗೆ, ಅಂದರೆ ನಮ್ಮ ಚಿತ್ರರಂಗದ ಧ್ವನಿ ಮತ್ತು ಡಬ್ಬಿಂಗ್ ಕಲಾವಿದರಿಗೆ. ಬನ್ನಿ ಕಾರ್ಯಕ್ರಮವನ್ನು ಆರಂಭಿಸೋಣ. ಒಂದು ಸೂಪರ್ ಹಿಟ್ ಆಗಿರುವಂತಹ ಸುಮಧುರವಾಗಿರುವಂತಹ ಗೀತೆಯ ಮುಖಾಂತರ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಾಗಿರುವಂತಹ ಸ್ವಸ್ತಿಕ್ ಚಲನಚಿತ್ರದ ಈ ಒಂದು ಹಾಡು ಉಪೇಂದ್ರ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ಮಾಂಗಲ್ಯಂ ತಂತು ನಾನೀನ ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಧ್ವನಿಯಾಗಿದ್ದರು. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ ವಿ ಮನೋಹರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತ ಇದಾಗಿತ್ತು. ಸ್ನೇಹಿತರೆ, ಇವತ್ತು ನಾವು ಮಾತಾಡ್ತಾ ಇದ್ವಿ ಧ್ವನಿಯನ್ನು ನೀಡುವಂತಹ ಮಾಂತ್ರಿಕರ ಬಗ್ಗೆ, ಅಂದರೆ ಡಬ್ಬಿಂಗ್ ಕಲಾವಿದರ ಬಗ್ಗೆ. ರೇಡಿಯೋದಲ್ಲಿ ಮಾತನಾಡುವಂತಹ ನಮಗೆ ಧ್ವನಿಯ ಮಹತ್ವ ತುಂಬ ಚೆನ್ನಾಗುತ್ತೆ, ಆದರೆ ಸಿನಿಮಾದಲ್ಲಿ ಡಬ್ಬಿಂಗ್ ಮಾಡುವಂಥದ್ದು ಅದಕ್ಕಿಂತ 10 ಪಟ್ಟು ಸವಾಲಿನ ಕೆಲಸ ಅಂತಂದರೆ ತಪ್ಪಲ್ಲ. ನಟ ಪರದೆಯ ಮೇಲೆ ಓಡುವಾಗ, ಅಳುವಾಗ, ಕಿರುಚುವಾಗ ಅಥವಾ ಉಸಿರಾಡುವಾಗ ಆ ಮೈಕ್ರೋಫೋನ್ ಎದುರು ನಿಂತು ಕಲಾವಿದ ಕೂಡ ಅದೇ ಒಂದು ದೈಹಿಕ ಆಯಾಸವನ್ನು, ಅದೇ ಭಾವನೆಯನ್ನು ತನ್ನ ಗಂಟಲಿನಲ್ಲಿ ತರಬೇಕಾಗುತ್ತೆ. ತುಟಿಗಳ ಚಲನೆಗೆ ಸರಿಯಾಗಿ ಲಿಪ್ಸಿಂಕ್ ಮಾಡುವಂತಹದ್ದು, ಆ ಭಾಷೆಯ ಮಾತುಗಳನ್ನು ಹೊಂದಿಸುವಂತಹದ್ದು ಸುಲಭವಾದಂತಹ ಮಾತಲ್ಲ. ನಟನೆಯ ಅರ್ಧ ಭಾಗ ಕಣ್ಣಿಗೆ ಕಂಡ್ರೆ ಇನ್ನುಳಿದ ಅರ್ಧ ಭಾಗ ಕಿವಿಯ ಮುಖಾಂತರ ನಮ್ಮ ಹೃದಯವನ್ನು ಮುಟ್ಟುತ್ತೆ. ಅಂತಹ ಕಠಿಣ ಪರಿಶ್ರಮದ ಕಲೆಯ ನೆನಪಿನಲ್ಲಿ ಮುಂದಿನ ಗೀತೆ ಇದೀಗ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ನಾ ಪ್ರೀತಿಯ ಹುಡುಗ ಅನ್ನುವಂತಹ ಗೀತೆ, ಭೂಮಿತಾಯಿಯ ಚೊಚ್ಚಲ ಮಗ ಚಲನಚಿತ್ರದ ಹಾಡು. ರಾಜೇಶ್ ಕೃಷ್ಣನ್ ಮತ್ತು ಸೌಮ್ಯ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಹೂಮಳೆ ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ನಾಳೆ ನಮ್ಮೂರಲ್ಲಿ ಓಣಂ ಹಬ್ಬ ಇದೆ, ನಿಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಅಂತ ಕೇರಳದ ತ್ರಿಸೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಸಾಯಿ ಪ್ರಿಯಾ, ಸುನೀತಾ, ಚಿನ್ನು ಮತ್ತು ಮಿನ್ನು ಅವರು. ಥ್ಯಾಂಕ್ ಯು ಸೋ ಮಚ್ ತಮ್ಮ ಪ್ರೀತಿಯ ಆಹ್ವಾನಕ್ಕೆ. ಇನ್ನು ಸರ್ವಮಂಗಳ ಮತ್ತು ದೀಪಶ್ರೀ ಅವರ ಧ್ವನಿ ನನಗೆ ತುಂಬಾ ಇಷ್ಟ ಅಂತ ಅನಿತಾ ತಿರುಮಲೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಹಾವೇರಿಯಿಂದ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಡಬ್ಬಿಂಗ್ ಕಲಾವಿದರನ್ನು ನೆನಪು ಮಾಡ್ಕೊಳ್ತಿರಲ್ಲ, ತುಂಬ ಜನಕ್ಕೆ ಡಬ್ಬಿಂಗ್ ಕಲಾವಿದರ ಹೆಸರುಗಳು ಗೊತ್ತಿರಲ್ಲ, ಅವ್ರು ನೋಡಿರ್ತಾರೆ ಬಟ್ ಹೆಸರುಗಳು ನೆನಪಿರೋದಿಲ್ಲ. ತಮಗೂ ಸಹ ಈ ಒಂದು ಡಬ್ಬಿಂಗ್ ಕಲಾವಿದರ ಪರಿಚಯ ಇದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಲತಾ ಹಂಸಲೇಖ ಅವರ ಹಾಡುಗಳು ತುಂಬ ಚೆನ್ನಾಗಿ ಮಾಡಿ ಬರ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ತೇಜಸ್ವಿನಿ, ಯಶವಂತ್, ಸುಮಲತಾ, ಚಂದನ ಕುಂಟೆಯಿಂದ ಸ್ತನಿ ಚಿಟ್ಟೆ ಕಾರ್ಯಕ್ರಮ ಚೆನ್ನಾಗಿ ಮಾಡಿ ಬರ್ತಾ ಇದೆ ಅಂತ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕಿನಿಂದ ಓಕೆ ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಅಂಡಮಾನ್ ಚಲನಚಿತ್ರದ ಟೈಟಲ್ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಶಿವರಾಜ್ಕುಮಾರ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ.

ಎಸ್, ಹೋಳಿಗೆಯಂತಹ ಒಂದು ಗೀತೆ, ಖಡಕ್ ಆಗಿರುವಂತಹ ಗೀತೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಸಂಭ್ರಮ ಚಲನಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಅನುರಾಧ ಶ್ರೀರಾಮ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಕನ್ನಡ ಚಿತ್ರರಂಗದ ಇತಿಹಾಸವನ್ನು ನೋಡಿದ್ರೆ ಪರಭಾಷೆಯಿಂದ ಬಂದಂತಹ ಎಷ್ಟೋ ನಾಯಕಿಯರಿಗೆ ಕನ್ನಡಿಗರ ಮನೆ ಮಾತಾಗುವಂತೆ ಮಾಡಿದ್ದು ನಮ್ಮ ಸ್ಥಳೀಯ ಧ್ವನಿ ಕಲಾವಿದೆಯರು. ಆ ಮುಗ್ಧತೆ, ಪ್ರೀತಿಯ ಮಾತುಗಳು, ಜಗಳದ ದೃಶ್ಯಗಳು ಎಲ್ಲದರಲ್ಲೂ ಸಹ ಆ ಧ್ವನಿಯೇ ಹೈಲೈಟ್ ಆಗಿತ್ತು. ಇನ್ನು ಪೋಷಕ ಪಾತ್ರಗಳು ಮತ್ತು ವಿಲನ್ಗಳ ಅಬ್ಬರದ ಧ್ವನಿಗಳಿಗಂತೂ ಪ್ರತ್ಯೇಕವಾದಂತಹ ತೂಕ ಇರುತ್ತೆ. ಪರದೆಯ ಮೇಲೆ ಒಬ್ಬ ಕಲಾವಿದನ ಗತ್ತು ಕಾಣಬೇಕಾದ್ರೆ ಹಿನ್ನೆಲೆಯಲ್ಲಿ ಗಂಭೀರವಾದಂತಹ ಕಂಠದ ಬೆಂಬಲ ಬೇಕೇ ಬೇಕು. ಆ ಧ್ವನಿಗಳಿಗೆ ಇಡೀ ಸಿನಿಮಾದ ಗತಿಯನ್ನು ಬದಲಾಯಿಸಿದಂತಹ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಇದರ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಸಾಗೋಣ. ಇದೀಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಾಗಿರುವಂತಹ ಹಡು ಪ್ರೇಮೋತ್ಸವ ಚಲನಚಿತ್ರದ ಗೀತೆ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ ರಚನೆಯಲ್ಲಿ, ಪ್ರವೀಣ್ ದತ್ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
4: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
3: ಬಾನುಲಿಯಲ್ಲಿ
1: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
3: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ FM ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
1: ಟ್ಯೂನ್ ಮಾಡಿ 101.3 FM.
5: ಸ್ನೇಹಿತರೆ, ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಡಬ್ಬಿಂಗ್ ಕಲಾವಿದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ತುಂಬ ಜನ ಸಂದೇಶವನ್ನು ಕಳಿಸಿದ್ದಾರೆ. ನೀವು ನಮ್ಮ ಧ್ವನಿ ಮಿತ್ರರು, ಬೇರೆಯವರಿಗೆ ಧ್ವನಿಗೂಡಿಸುವಂಥದ್ದು ತುಂಬಾ ಕಷ್ಟದ ಕೆಲಸ ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು. ಖಂಡಿತವಾಗ್ಲೂ ಅದೊಂಥರ ಸವಾಲಿನ ಕೆಲಸ ಅಂತಲೇ ನಾವು ಪರಿಗಣಿಸ್ಬೋದು. ಇನ್ನು ಸುಮಿತ್ರಾ ಕೆಂಪರಾಜು RHCS ಬಡಾವಣೆ ಅನ್ಪುರೇಶ್ವರ ನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಗೆ ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ, ನಮಸ್ಕಾರ, ಸಿನಿ ಚಿಟ್ಟೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಂಥ ಶ್ವೇತಾ ಎಸ್ ರಾವ್ ಸುಳ್ಯ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶ್ರುತಿ ಅವರಿಗೆ ಸಿಹಿ ಕೈ ಗೀತಾ ಅವರ ಡಬ್ಬಿಂಗ್ ಇಷ್ಟ ಆಗುತ್ತೆ ನಮಗೆ ಅಂತ ಮಹೇಶ್ ಅವರು ಮಂಡ್ಯ ಇಂದ. ತೆರೆಯ ಮುಂದೆ ಕುಣಿದಾಡುವಂತಹ ಕಲಾವಿದರು, ಜೊತೆಗೆ ತೆರೆ ಹಿಂದೆ ಶ್ರಮ ಪಡುವಂತಹ ಎಷ್ಟೋ ಕಲಾವಿದರು, ಅವರ ಶ್ರಮ ನಮಗೆ ಗೊತ್ತೇ ಆಗೋದಿಲ್ಲ, ಅವರ ಬಗ್ಗೆನೂ ಸಹ ನಮಗೆ ಕಾಳಜಿ ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ TV ಸರ್ಕಲ್ ಹೊಸದುರ್ಗ ಇಂದ, ಶಿವಗಂಗಾ ಅವರು ಹೆಬ್ಬಾಳ ಇಂದ, ಎಷ್ಟು ಕೇಳಿದ್ರೂ ಸಾಲಲ್ಲ ಅನ್ನುವಂತಹ ರೀತಿಯಾದಂತಹ ಹಾಡುಗಳು ಮೂಡಿ ಬರ್ತಾ ಇದೆ, ಖುಷಿ ಆಗ್ತಾ ಇದೆ ಅಂತ. ನಾಗರತ್ನ ಅವರು ರಾಜಾಜಿನಗರ ಇಂದ, ರವಿಶಂಕರ್ ಅವರು ಕನ್ನಡದ ಅತ್ಯಂತ ಜನಪ್ರಿಯ ಡಬ್ಬಿಂಗ್ ಕಲಾವಿದ ಮತ್ತು ನಟ, ಅನೇಕ ಕಳನಟರಿಗೆ ಪ್ರವಾಸ ನಟರಿಗೆ ಧ್ವನಿಯನ್ನು ನೀಡಿದ್ದಾರೆ, ಅವರ ವಾಯ್ಸ್ ನಮಗೆ ತುಂಬ ಇಷ್ಟ ಅಂತ ಕಿಶನ್ ರೋಷನ್ ಶೋಭಾ ರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಗೆ ಶೋಭಾ ಶೆಟ್ಟಿ ಅವರು ಚಿಕ್ಕಮಗಳೂರಿನಿಂದ, ಮತ್ತಿನ್ಯಾರು ಸಂದೇಶವನ್ನು ಕಳಿಸಿರುವಂಥವರು ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬಡಾವಣೆಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:52. ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂಥ ಎಲ್ಲ ಹಾಡುಗಳು, ಜೊತೆಗೆ ಕೊಟ್ಟಂತಹ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ, ನಾನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಆಗ್ತಾ ಇದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ, ಮತ್ತಷ್ಟು ಮಾಹಿತಿ ಮಗದಷ್ಟು ಮನರಂಜನೆಯೊಂದಿಗೆ. ಈಗ ಸದ್ಯಕ್ಕೆ ಕಾರ್ಯಕ್ರಮದ ಕೊನೆಯಲ್ಲಿ 2 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗಾಗಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಆತ್ಮೀಯರ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸಮಯ ಆಗಿದೆ 11:01. ಇದು ಮಂಗಳವಾರದ ಮಂಗಳಕರ ಸಮಯ, ನಿಮ್ಮಿಷ್ಟದ ಹಾಡುಗಳ ಪ್ರಸಾರ. ಆಪ್ಕಿ ಪಸಂದ್ ಬಾಲಿವುಡ್ನ ರೆಟ್ರೋ ಗೀತೆಗಳನ್ನು ನೀವು ಕೇಳಬಹುದು, ನಿಮ್ಮಿಷ್ಟದವ್ರಿಗೂ ಕೂಡ ಕೇಳಿಸಬಹುದು. ಈ ಕೂಡಲೇ ನಮ್ಮ ವಾಟ್ಸಪ್ಗೆ ಒಂದು ಸಂದೇಶವನ್ನು ಕಳಿಸ್ಕೊಡಿ. ನಿಮ್ಮ ಮುದ್ದಾದ ಹೆಸರೇನು, ಊರು ಯಾವುದು, ಯಾವ ಚಿತ್ರದ ಯಾವ ಗೀತೆ ನಿಮಗೆ ಬೇಕು, ಇಷ್ಟನ್ನು ಟೈಪ್ ಮಾಡಿ 9489090103 ವಾಟ್ಸಪ್ ಮಾಡಿ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರ, ಆಪ್ಕಿ ಪಸಂದ್.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಪ್ಕಿ ಪಸಂದ್ನಲ್ಲಿ ನಿಮ್ಮಿಷ್ಟದ ಬಾಲಿವುಡ್ ರೆಟ್ರೋ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಹಾಡುಗಳಿಗಾಗಿ ಸಾಕಷ್ಟಿನ ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದಾರೆ. ಛತ್ತೀಸ್ಗಢದಿಂದ ಹೀರಾಮಣಿ ವರ್ಮ, ಪಾರ್ಸಮಣಿ ವರ್ಮ, ಪುಷ್ಪೇಂದ್ರಮಣಿ ವರ್ಮ ಹಾಗೂ ನೋಖಿಲಾಲ್ ವರ್ಮ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅವರ ಜೊತೆ ಜೊತೆಗೆ ರಘುನಾರಾಯಣ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ತಮ್ಮಿಷ್ಟದ ಹಾಡಿಗಾಗಿ ರಿಕ್ವೆಸ್ಟನ್ನು ಮಾಡಿದ್ದಾರೆ. ಅದರ ಜೊತೆಗೆ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರು, ಸುಭಾನ್ ಕೋರಿ ಹಂಪಸಾಗರದಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕಬಾಡಿ ವೆಂಕಟೇಶ್ ಕಬಾಡಿಯಿಂದ ಬಿನ್ನಿಪೇಟೆಯಿಂದ, ಸುಧಾ ಜಯಶ್ರೀ ಬೆಂಗಳೂರು ರಾಜಾಜಿನಗರದಿಂದ, ನನ್ನ ಹೆಸರು ಮಂಜುನಾಥ್ ಬಳ್ಳಾರಿಯಿಂದ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನಮಗೂ ಒಂದು ಹಾಡು ಬೇಕು ಅಂತ ಮಂಗಳೂರಿನಿಂದ ಕಬಾಡಿ ವಿನುತಾ ರವಿ, ಕಬಾಡಿ ರವಿ, ಕಬಾಡಿ ಕಿಶನ್, ಕಬಾಡಿ ಹರ್ಷ, ಮಾಗಡಿ ರೋಡ್ ಬೆಂಗಳೂರು. ಮಂಗಳೂರನ್ನು ನೋಡಿ, ಬೆಂಗಳೂರಲ್ಲಿ ಮಂಗಳೂರಲ್ಲಿ ಎಲ್ಲಿಂದ ಎಲ್ಲಿಗೆ ಸಂಬಂಧವಯ್ಯ, ಎಲ್ಲಿಂದ ಎಲ್ಲಿಗೆ ಹೋಗೋಕ್ಕಾಗುತ್ತಯ್ಯ? ಹೋಗೋಕ್ಕೆ ಅರ್ಧ ದಿನ ಬೇಕಾಗುತ್ತೆ. ನಾನು ಬೆಂಗಳೂರಿದ್ದೆ, ನಾನು ಮಂಗಳೂರು ಮಾಡಿಬಿಟ್ಟೆ, ಕ್ಷಮಿಸ್ಬಿಡಿ. ಮಾಗಡಿ ರೋಡ್ ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾ ಬ್ಯಾಂಕ್ ಕಾಲೋನಿ ದೇವದಾಸ್, ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಎನ್ ಆರ್ ಪ್ರಸಾದ್ ಮತ್ತು ಅಖಿಲ

0: ಸಾಹೇಬ್ ರಾಜಾಜಿ ನಗರದಿಂದ ಸಂದೇಶವನ್ನ ಕಳಿಸಿ ಕೊಟ್ಟಿದ್ದಾರೆ. ಸಾಕಷ್ಟು ಜನ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದೀರಾ. ಕೇಳ್ತಾ ಇರಿ, ನೀವೇ ಇಷ್ಟಪಟ್ಟಂತಹ ನಿಮ್ಮಿಷ್ಟದ ಗೀತೆಗಳು ಆಪ್ಕಿ ಪಸಂದ್. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವ ಧ್ವನಿಗಳು ಮರುಕಳಿಸಿದೆ.
4: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲುಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
5: ಆಕಾಶವಾಣಿ.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಆಪ್ಕಿ ಪಸಂದ್ನಲ್ಲಿ ನಿಮಿಷದ ಹಾಡುಗಳ ಪ್ರಸಾರ ಸಾಗ್ತಾ ಇದೆ. ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದು, ನಿಮ್ಮ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಿದ್ದೀರಾ. ಕಲ್ಲೂರು ಮಹದೇವ್ ಪ್ರಕಾಶ್ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರೆ, ನವೋದಯ ನಾಗರಾಜ್ ಅವರು ಸಂದೇಶ ನಮ್ಮನ್ನು ತಲುಪಿದೆ. ದೇವಿ ಸಿಂಗ್, ಸರೋಜಾ ಸಿಂಗ್, ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹೆಬ್ಬಾಳದ ರಮೇಶ್, ನಿಮ್ಮ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ಆಹಾ, ಯಾರಿದು ಹಾಡನ್ನು ಪ್ರಸಾರ ಮಾಡಿ? ಯಶೋಧ ಇಂಚಲಕರಂಜಿ, ಮಹಾರಾಷ್ಟ್ರ. ಹೇಗಿದ್ದೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರು ಇಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಶಾಂತಾಚಾರ್ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೂ ದಯವಿಟ್ಟು ಈ ಹಾಡು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿರೋರು ಯಾರು ಅಂದರೆ, ಹುಬ್ಬಳ್ಳಿ ಗಣೇಶಪೇಟೆಯಿಂದ, ನಿಮ್ಮ ಹೆಸರು ಮೊದಲು ಹಾಕಿ ಇಲ್ಲ ಕೊನೆಯಲ್ಲಿ ಹಾಕಿ ಮಧ್ಯದಲ್ಲಿ ಹಾಕ್ತೀರಾ, ಅದನ್ನು ಪೂರ್ತಿ ಓದಿ ನಾನು ಹುಡುಕಿ ಹೇಳೋಷ್ಟರಲ್ಲಿ ಸಮಯ ಮುಂದೆ ಹೋಗ್ಬಿಟ್ರಂತೆ. ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅವರ ಜೊತೆಗೆ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಅಮರಾವತಿ ಹರಿಕುಮಾರ್, ಸದಾಶಿವ ಹುಲ್ಗೂರ ಬನಶಂಕರಿ ಸೆಕೆಂಡ್ ಸ್ಟೇಜಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಭಾಗ್ಯ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ ಇಷ್ಟದ ಹಾಡುಗಳ ಪ್ರಸಾರ, ಆಪ್ ಕಿ ಪಸಂದ್ ಕೇಳ್ತಾ ಇರಿ. ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
4: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
5: ಆಕಾಶವಾಣಿ.
6: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮರಬಿಲ್ಲು. ಆಪ್ಕಿ ಪಸಂದ್ ಸಾಕ್ತಾ ಇದೆ ನಿಮಿಷದ ಹಾಡುಗಳ ಪ್ರಸಾರ. ಶಾಂತಾರಾಮ್ ಜೋಗುಪಾಳ್ಯ ಹಲಸೂರಿನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಗಣೇಶ್ ಕುವೈತ್ನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ, ನಮಗೂ ಒಂದು ಹಾಡು ಬೇಕು ಅಂತ. ಅರ್ಕೇರಿಯಿಂದ ತೇಜಸ್ವಿನಿ ಪಂಡಿತ್ ಸಾರ್ವಾಡ್ ಅವರು ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ ಮಂಗಮ್ಮ ಅವರು ಮತ್ತು ಇವರು ಯಾರು, ಆನಂದ್ ಗುಡಿಗಾರ್ ಬಸರೂರಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸುಷ್ಮಾ, ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ವಿಜಯಪುರದಿಂದ ಇಸ್ಮಾಯಿಲ್ ಹಾಗೂ ಚಿಕ್ಕಬಳ್ಳಾಪುರದ ಶ್ರೀನಿವಾಸ ರಾಜು ಅವರು ಮಂಜುನಾಥ್ ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ಯತೀಶ್, ಲಿಖಿತ ಆರ್, ಸುಜಾತ ಆರ್, ಗಣೇಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ, ವಿಮರೇಶನ ರಾಜಾಜಿನಗರ್. ಅಬ್ಬ, ಇಷ್ಟೊಂದು ಜನ ಒಂದೇ ಮನೇಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಖುಷಿನೂ ಜಾಸ್ತಿ ಇರುತ್ತೆ, ಜಗಳನೂ ಜಾಸ್ತಿ ಇರುತ್ತೆ ಅನ್ಸುತ್ತಲ್ಲ. ಆದರೆ ಜಗಳದಲ್ಲಿ ಪ್ರೀತಿ ಇದೆ, ಇನ್ನೂ ಚೆನ್ನಾಗಿರುತ್ತೆ. ಯಲ್ಬುರ್ಗ ಅಂದ ಯಾರಿದು, ಸೈರಾ ಬಾನು, ಶಮೀದಾ, ಶರೀಫ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಗಳಿಗೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮಿಷ್ಟದ ಬಾಲಿವುಡ್ನ ರೆಟ್ರೋ ಗೀತೆಗಳು. ಇದು ಆಪ್ಕಿ ಪಸಂದ್.

ಪ್ರಗತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕಟಿತ ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆಯದೇ ಇರುವ ಮತದಾರರು ಅರ್ಜಿ ನಮೂನೆ 6 ಭರ್ತಿ ಮಾಡಿ ಹೊಸದಾಗಿ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 4,46,00,000 ಜನ ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು 1,08,00,000 ಜನ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಸೆಪ್ಟೆಂಬರ್ 23 ಒಳಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದರು. 2016 ಆಗಸ್ಟ್ 25 ಪ್ರಾರಂಭವಾದ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ವಹಿವಾಟಿನ ಪ್ರಮಾಣ ಇಂದಿಗೆ 13,000 ಪಟ್ಟು ಬೆಳೆದಿದೆ. ಡಿಜಿಟಲ್ ಪೇಮೆಂಟ್ ಸೇವೆ ಯಶಸ್ವಿ 1 ಇಂದಿಗೆ ಪೂರ್ಣಗೊಳಿಸಿತು. ಪ್ರಧಾನಮಂತ್ರಿಯವರು ಯೋಜನೆಯ ಯಶಸ್ಸಿಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಭಾರತದ ಡಿಜಿಟಲ್ ಪಾವತಿ ಪರಿಸರ ವ್ಯವಸ್ಥೆಯ ಬೆನ್ನೆಲುಬಾಗಿ ಯುಪಿಐ ಹೊರಹೊಮ್ಮಿದೆ. 11 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗಳನ್ನು ಸಹ ಯುಪಿಐ ಸಕ್ರಿಯಗೊಳಿಸಿದೆ. ಡಿಜಿಟಲ್ ಪೇಮೆಂಟ್ ಯುಪಿಐ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್.
1: ಭಾರತ ಸರ್ಕಾರದ ಯೋಜನೆಯಾದ ವಿದ್ಯುನ್ಮಾನ ಹಣ ಪಾವತಿ ವಿಧಾನ ಇಂದು ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಸಾಮಾನ್ಯ ಬ್ಯಾಂಕ್ ಅಕೌಂಟ್ ಹಾಗೂ ಇಂಟರ್ನೆಟ್ ಸೌಲಭ್ಯ ಉಳ್ಳ ಸ್ಮಾರ್ಟ್ಫೋನ್ನಿಂದ ಇಂದು ನಾವು 1,00,000 ರೂಪಾಯಿವರೆಗಿನ ಮೊತ್ತಗಳನ್ನು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ಮೂಲಕ ಪಾವತಿಸಬಹುದಾಗಿದೆ. ಕೇಂದ್ರ ಸರ್ಕಾರಿ ಸಂಸ್ಥೆ ಎನ್ಪಿಸಿಐ ಸಹಯೋಗದೊಂದಿಗೆ ಭೀಮ್ ಅಪ್ಲಿಕೇಶನ್ ಮುಂಚೂಣಿಯಲ್ಲಿದೆ. ಖಾಸಗಿ ಆಪ್ಗಳಾದ ಫೋನ್ ಪೇ, ಗೂಗಲ್ ಪೇ, ಮೊಬಿಕ್ವಿಕ್ಗಳು ಕೂಡ ಜನರನ್ನು ತುಂಬಾ ಹಂತದಲ್ಲಿ ತಲುಪಿವೆ. ಇಂದು ಜನಸಾಮಾನ್ಯರು ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಅಕ್ಕಪಕ್ಕದ ಅಂಗಡಿಗಳಲ್ಲೂ, ಮಾಲ್ಗಳಲ್ಲೂ ಹಾಗೂ ಇತರೆಲ್ಲೆಡೆ ಫೋನ್ ಪೇ, ಗೂಗಲ್ ಪೇ, ಇತರೆ ಯುಪಿಐ ಆಪ್ಗಳನ್ನು ಬಳಸುತ್ತಿದ್ದಾರೆ. ಚಾಲ್ತಿ ಖಾತೆ ಹೊಂದಿರುವ ಅಂಗಡಿಕಾರರು, ಸಂಸ್ಥೆಗಳು, ಇತರೆಲ್ಲರೂ ಬ್ಯಾಂಕ್ ಹಾಗೂ ಅಗ್ರಿಗೇಟರ್ಗಳಿಂದ ನೀಡಲ್ಪಟ್ಟ ಕ್ಯೂಆರ್ ಕೋಡ್ನೊಂದಿಗೆ ಹಣ ಸ್ವೀಕರಿಸುತ್ತಿದ್ದಾರೆ. ಖಾತೆ ಸಂಖ್ಯೆ, ಎಟಿಎಂ ಕಾರ್ಡ್ ನಂಬರ್, ಪಿನ್ ನಂಬರ್, ಒಟಿಪಿಗಳನ್ನು ನಾವು ಯಾರೊಂದಿಗೂ ಹಂಚಿಕೊಳ್ಳಬಾರದು.
0: 2025-26 ಆರ್ಥಿಕ ವರ್ಷದಲ್ಲಿ 10,30,000 ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ 10,20,00,000 ಹೆಚ್ಚು ವಿದ್ಯಾರ್ಥಿಗಳಿಗೆ ಪಿಎಂ ಪೋಷಣ್ ಯೋಜನೆ ಪ್ರಯೋಜನವಾಗಿದೆ. ವಿಶ್ವದ ಅತಿದೊಡ್ಡ ಶಾಲಾ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಇದಾಗಿದೆ. ಬುಡಕಟ್ಟು ಭಾಷೆಗಳು ನಶಿಸಿದರೆ ಕೇವಲ ಭಾಷೆಯಷ್ಟೇ ಅಲ್ಲ, ಸಮುದಾಯದ ಸಂಸ್ಕೃತಿ, ಪರಂಪರೆ ಹಾಗೂ ಪಾರಂಪರಿಕ ಜ್ಞಾನವು ನಷ್ಟವಾಗಲಿದೆ. ಹೀಗಾಗಿ ಬುಡಕಟ್ಟು ಭಾಷೆಗಳ ಡಿಜಿಟಲ್ ದಾಖಲಾತಿ, ಸಂರಕ್ಷಣೆ ಮತ್ತು ಪುನರುಜ್ಜೀವನಕ್ಕೆ ಆದ್ಯತೆ ನೀಡಬೇಕಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಹೇಳಿದ್ದಾರೆ. ಮೈಸೂರಿನಲ್ಲಿ ನಾಳೆ ಸಮಾರೋಪಗೊಳ್ಳಲಿರುವ 3 ರಾಷ್ಟೀಯ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ರಾಜ್ಯ ಖಾತೆ ಸಚಿವರಾದ ದುರ್ಗಾದಾಸ್ ಉಯಿಕೆ, ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡೆಯರ್ ಸೇರಿದಂತೆ ವಿವಿಧ ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಮಾದರಿ ಶಿಕ್ಷಕರು ಬೋಧಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯಂದು ಪ್ರದಾನಿಸಿ ಗೌರವಿಸಲಿದ್ದಾರೆ. ಉನ್ನತ ಶಿಕ್ಷಣ ಸಂಸ್ಥೆಗಳ 12 ಬೋಧಕರು, ರಾಜ್ಯ ವಿಶ್ವವಿದ್ಯಾಲಯಗಳ 5 ಹಾಗೂ ಪಾಲಿಟೆಕ್ನಿಕ್ಗಳ 4 ಶಿಕ್ಷಕರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು, ಅಂಗಾಂಗ ಮತ್ತು ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಓಣಂ ಹಬ್ಬ ಕೇರಳದಲ್ಲಿ ಮಲಯಾಳಂ ಹೊಸ ವರ್ಷಾಚರಣೆ ಹಾಗೂ ಬಲಿಚಕ್ರವರ್ತಿಯನ್ನು ಸ್ವಾಗತಿಸಲು ಆಚರಿಸಲಾಗುವ 10 ಸುಗ್ಗಿಯ ಮತ್ತು ಸಾಂಸ್ಕೃತಿಕ ಹಬ್ಬ.

0: ಸಿದ್ಧತೆಗಳು ಆರಂಭವಾಗಿದ್ದು ನಾಳೆ ತಿರು ಓಣಂ ಮೂಲಕ ಹಬ್ಬದ ಆಚರಣೆ ಸಂಪನ್ನವಾಗಲಿದೆ. ರಾಜ್ಯಾದ್ಯಂತ ಸೆಪ್ಟೆಂಬರ್ 12ರಂದು ನಿಗದಿಯಾಗಿದ್ದ ರಾಷ್ಟೀಯ ಲೋಕ್ ಅದಾಲತ್ ಸೆಪ್ಟೆಂಬರ್ 19ಕ್ಕೆ ಮುಂದೂಡಲಾಗಿದೆ ಎಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
2: ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು,
3: ಸವಿ ಸವಿ ನೆನಪು.
4: ನಿಮ್ಮ ಮನದಿಂಗಿತ ಕಾಮನಪಿಲಿಗೂ ಗೊತ್ತಿದೆ.
5: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
4: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
6: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
4: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
7: ಆಕಾಶವಾಣಿ.
8: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ ಗೆಳತಿ ಪದ್ಮಾ ಶಿವಮೊಗ್ಗ. ಈಗ ನಿಮ್ಮ ಜೊತೆನಲ್ಲಿ ಸುಮಧುರವಾದ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕಾಗಿ ನವಿಲು ಗರಿ ಕಾರ್ಯಕ್ರಮದಲ್ಲಿ ಇದ್ದೀನಿ. ಸ್ನೇಹಿತರೆ, ಇನ್ನು 1 ಗಂಟೆ ಕಾಲ ಸುಮಧುರವಾದ ಗೀತೆಗಳ ಜೊತೆ ಜೊತೆನಲ್ಲಿ ಚಿತ್ರರಂಗದಲ್ಲಿ ಏನ್ ನಡೀತಾ ಇದೆ, ಯಾರು ಯಾವ ಸಿನಿಮಾ ಮಾಡ್ತಿದ್ದಾರೆ ಅನ್ನೋಂತ ಮಾಹಿತಿಯನ್ನ ಕೊಡ್ತೀನಿ. ಇವತ್ತು ಒಂದು ವಿಶೇಷವಾದ ಸಿನಿಮಾದ ಮಾಹಿತಿ ಕೊಡ್ತಾ ಇದ್ದೀನಿ. ಕನ್ನಡದ ಸೂಪರ್ ಸ್ಟಾರ್ ಒಬ್ರು ಈಗ ಬಾಲಿವುಡ್ಗೆ ಮೊದಲ ಬಾರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಬೇರೆ ನಟರು ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ, ಆದ್ರೆ ಇವರು ಮೊಟ್ಟ ಮೊದಲ ಬಾರಿಗೆ ಬಾಲಿವುಡ್ ಅಲ್ಲಿ ಒಂದು ಹೀರೋ ಆಗಿ ಹೊಸ ಚಿತ್ರದಲ್ಲಿ ನಟಿಸಲಿದ್ದಾರೆ. ಅದು ಯಾವ ಚಿತ್ರ ಏನು ಅನ್ನೋದನ್ನ ಇವತ್ತು ನಾನು ಹೇಳ್ತೀನಿ. ನಿಮ್ಗೆ ಅದು ಯಾರು ಅಂತ ಗೊತ್ತಿದ್ರೆ ನಮಗೆ ಮೆಸೇಜ್ ಮಾಡಿ. ಹಾಗೆ ಈಗ ಒಂದು ಹಾಡನ್ನ ಕೇಳ್ಬಿಡೋಣ ಬನ್ನಿ. ಮೊದಲಿಗೆ ಕಾಂತಾರ ಚಿತ್ರದ ಈ ಹಾಡು ವಿಜಯಪ್ರಕಾಶ್ ಮತ್ತು ಅನನ್ಯ ಭಟ್ ನಾಗರಾಜ್ ಪನಾರ್ ಮತ್ತು ಸಂಗಡಿಗರು ಧ್ವನಿಗೊಡಿಸಿದ್ದಾರೆ. ಪ್ರಮೋದ್ ಮರವಂತೆ ಈ ಚಿತ್ರದ ಹಾಡಿನ ಸಾಹಿತ್ಯವನ್ನ ಬರೆದಿದ್ದಾರೆ. ಅಜನೀಶ್ ಲೋಕನಾಥ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ.
9: ಇದ್ದಾಗ ಪುನಃ

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ. ಈಗ ಒಂದು ಹಾಡನ್ನು ಕೇಳಿದ್ರಿ, ಕಾಂತಾರ ಚಿತ್ರದ ಹಾಡು. ಈಗ ನಾನು ಹೇಳ್ತಾ ಇದ್ದೆ, ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಹಿಂದಿ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಬಾಲಿವುಡಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ಆ ಚಿತ್ರದ ಒಂದು ನಟ ಯಾರು, ಆ ಸೂಪರ್ ಸ್ಟಾರ್ ಯಾರು ಅನ್ನೋದನ್ನು ನೀವು ನಮಗೆ ಮೆಸೇಜ್ ಮಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 9480901013. ಈ ಚಿತ್ರವನ್ನು ನಿರ್ದೇಶನ ಮಾಡ್ತಿದ್ದಾರೆ ಆರ್ ಚಂದ್ರ ಅವರು. ನಿಮಗೆ ಗೊತ್ತಿರ್ಬೋದು ತಾಜ್ ಮಹಲ್, ಕಬ್ಜಾ ಚಿತ್ರಗಳನ್ನು ಅವರು ನಿರ್ಮಾಣ ಮಾಡಿದರು. ಕಬ್ಜಾ ಬಹುಕೋಟಿಯ ಚಿತ್ರ ಆಗಿತ್ತು, ಉಪೇಂದ್ರ ಅವರು ಈ ಚಿತ್ರದಲ್ಲಿ ನಟಿಸಿದ್ರು. ಅದಾದ ನಂತರ ಅವರು 2 ವರ್ಷ ಸ್ವಲ್ಪ ಸೈಲೆಂಟ್ ಆಗಿದ್ರು ಅಂತಲೇ ಹೇಳ್ಬೋದು. ಏನು ಮಾಡ್ತಿದ್ದಾರೆ ಆರ್ ಚಂದ್ರ ಅವರು, ಹೊಸ ಚಿತ್ರ ಯಾವುದು ಅಂತ ಎಲ್ಲ ಕುತೂಹಲದಿಂದ ಕಾಯ್ತಿರುವಾಗ ಒಂದು ಚಿತ್ರದ ಅನೌನ್ಸ್ಮೆಂಟ್ ಆಯಿತು, ಅದರ ಚಿತ್ರೀಕರಣ ಕೂಡ ಆಗಿದೆ. ಈಗ ಅದ್ಯಾವುದು ಅನ್ನೋದನ್ನು ಮುಂದೆ ಹೇಳ್ತೀನಿ ನಾನು. ಅದಕ್ಕೂ ಮೊದಲು ಈಗ ಮತ್ತೊಂದು ಚಿತ್ರನ ಅವರು ಪ್ರಕಟಿಸಿದ್ದಾರೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಾನು ನಿಮಗೆ. ಯಾರು ಆ ಸೂಪರ್ ಸ್ಟಾರ್ ಅಂತ ಗೊತ್ತಿದ್ರೆ ನಮಗೆ ಮೆಸೇಜ್ ಮಾಡಿ. ಈಗ ಒಂದು ಹಾಡು ಕೇಳೋಣ ಬನ್ನಿ. ರಾಜಕುಮಾರ ಚಿತ್ರದ ಈ ಹಾಡು ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ, ಹಾಗೆ ಸಂತೋಷ್ ಆನಂದರಾಮ್ ನಿರ್ದೇಶಕರು, ಇವರು ಈ ಹಾಡನ್ನು ಬರೆದಿದ್ದಾರೆ. ವಿ ಹರಿಕೃಷ್ಣ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಎಫ್ಎಂ ರೈನ್ಬೋನಲ್ಲಿ ನವಿಲುಗರಿ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ರ. ನಾನು ಹೇಳ್ತಿದ್ದೆ ಬಾಲಿವುಡ್ ಸಿನಿಮಾದಲ್ಲಿ ಅಂದರೆ ಕನ್ನಡ ಮತ್ತು ಹಿಂದಿ ಎರಡೂ ಭಾಷೆಯಲ್ಲಿ ತಯಾರಾಗಲಿರುವಂಥ ಒಂದು ಹೊಸ ಚಿತ್ರದಲ್ಲಿ ಸೂಪರ್ ಸ್ಟಾರ್ ನಟ ಮೊಟ್ಟ ಮೊದಲ ಬಾರಿಗೆ ಬಾಲಿವುಡ್ಡಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳಿದೆ. ಅದು ಯಾರು ಅನ್ನೋಂತ ಕೇಳಿದ್ದಕ್ಕೆ ತುಂಬ ಜನ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿ ಉತ್ತರ ಕೊಟ್ಟಿರೋರು ಪಿಂಟು, ಜಿದ್ದಿ ಮತ್ತು ಇವರು ಬಿಜಾಪುರದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಇನ್ನೊಬ್ಬರು, ಇವರು ತಮ್ಮ ಹೆಸರನ್ನು ಕಳಿಸಿಲ್ಲ. ಸರಿಯಾದ ಉತ್ತರವನ್ನಂತೂ ಖಂಡಿತ ಹೇಳಿದ್ದಾರೆ ಇವರು. ಹಾಗೆ ಡೆಬ್ಯೂ ಮೂವಿ ಸರಿಯಾದ ಉತ್ತರವನ್ನು ಹೇಳಿದ್ದಾರೆ, ಇವರು ಕೂಡ ತಮ್ಮ ಹೆಸರನ್ನು ತಿಳಿಸಿಲ್ಲ. ನೀವು ಸರಿ ಉತ್ತರವನ್ನು ಕಳಿಸಿದ್ರಾದರೆ ಹೆಸರು ಹೇಳದೆ ಇರೋದ್ರಿಂದ ನಾನು ಹೇಳೋಕ್ಕಾಗಲ್ಲ. ಮತ್ತು ಕಲರ್ಫುಲ್ ನವಿಲುಗರಿ ಕಾರ್ಯಕ್ರಮ ಅಂತೇಳಿ ಮೆಸೇಜ್ ಮಾಡಿದ್ದಾರೆ ಶಾಂತಾಚಾರ್ ಬಡಿಗೇರ ಅವರು ಕೊಕ್ಕನೂರು ಹರಿಹರದಿಂದ. ಆಮೇಲೆ ಇತ್ತೀಚೆಗೆ ಬಾಲಿವುಡ್ಗೆ ನಡೆಸಿರೋ ಎಂಟ್ರಿ ಕೊಟ್ಟಿರೋಂಥ ನಟರ ಹೆಸರುಗಳನ್ನು ಅವ್ರು ಹೇಳಿದ್ದಾರೆ, ಅದ್ಯಾವುದೂ ಅಲ್ಲ. ಮತ್ತು ಇನ್ನೊಬ್ಬರು ಹೆಸರು ಕಳಿಸಿದ್ದಾರೆ, ಉಸ್ಮಾನ್ ಅನ್ನೋರು, ಅವರು ಸುಳ್ಯಿಂದ ಮೆಸೇಜ್ ಮಾಡಿದ್ದಾರೆ. ಅವರು ಕೂಡ ಸರಿಯಾದ ಉತ್ತರವನ್ನು ಹೇಳಿಲ್ಲ. ಮತ್ತು ಈಗ ಇನ್ನೊಬ್ಬರು ಮೆಸೇಜ್ ಮಾಡಿದ್ದಾರೆ, ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ. ನವಿಲುಗಾರಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಿದೆ ಮೇಡಮ್, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೂಡ ಹೇಳಿದ್ದಾರೆ ಅವರು, ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಆದರೆ ತುಂಬ ಜನ ಯಶ್ ಮತ್ತು ರಿಷಬ್ ಶೆಟ್ಟಿ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ. ಯಶ್ ಈಗಾಗಲೇ ಅವರು ಬಾಲಿವುಡಲ್ಲಿ ಯಾವಾಗಲೂ ಎಂಟ್ರಿ ಕೊಟ್ಟಾಯಿತು, ಮತ್ತು ರಿಷಬ್ ಶೆಟ್ಟಿ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದಾರೆ. ಆದರೆ ನಾನು ಹೇಳ್ತಾ ಇರೋ ಸ್ಟಾರ್ ನಟ ಬೇರೆಯವರು, ಅದು ಯಾರು ಅನ್ನೋದನ್ನು ನೀವು ಹೇಳಬೇಕು. ಮತ್ತು ಇನ್ನೊಬ್ಬರು ಉತ್ತರವನ್ನು ಕಳಿಸಿದ್ದಾರೆ, ಹರೀಶ್ ಮಲ್ಲೇಶ್ವರ್ ಅಂತ, ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿಲ್ಲ. ಮತ್ತು ಸರಿ ಉತ್ತರವನ್ನು ಕಳಿಸಿರೋರು ದೇವಿ ಸಿಂಗ್ ಅಂಥೇಳಿ. ನಿಮಗೆಲ್ರಿಗೂ ಕೂಡ ಅಭಿನಂದನೆಗಳು. ಸ್ನೇಹಿತರೆ, ಈಗ ನಾನು ಹೇಳ್ತಾ ಇದ್ದೆ, ಆ ಸಿನಿಮಾ ಬಾಲಿವುಡ್ ಅಂದರೆ ಹಿಂದಿ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಈ ಚಿತ್ರ ತೆರೆ ಕಾಣಲಿದೆ. ಮತ್ತು ಬಾಲಿವುಡ್ನ ನಿರ್ಮಾಪಕರು ಕೂಡ ಕನ್ನಡ ನಿರ್ಮಾಪಕರ ಜೊತೆಯಲ್ಲಿ ಈ ಬಂಡವಾಳ ಹಾಕ್ತಿದ್ದಾರೆ ಈ ಸಿನಿಮಾಗೆ. ಬಹುಕೋಟಿ ಚಿತ್ರ ಇದು ಅಂತ ಹೇಳ್ಬೋದು. ಒಟ್ಟಿಗೆ ಹಿಂದಿ ಮತ್ತು ಕನ್ನಡದಲ್ಲಿ

ಚಿತ್ರ ನಿರ್ಮಾಣ ಆದ್ರೂ ಕೂಡ ನಂತರ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಿಗೆ ಇದು ಡಬ್ ಆಗ್ತಾ ಇದೆ. ಯಾರು ಆ ನಟ ಅನ್ನೋದನ್ನ ನಿಮ್ಗೆ ಇನ್ನೊಂದು ಅವಕಾಶ ಕೊಡ್ತೀನಿ, ದಯವಿಟ್ಟು ನಮಗೆ ಮೆಸೇಜ್ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 9480901013. ಸ್ನೇಹಿತರೆ, ಈಗ ಒಂದು ಹಾಡು ಕೇಳೋಣ ಬನ್ನಿ. ಕಸ್ತೂರಿ ನಿವಾಸ ಚಿತ್ರದ ಈ ಹಾಡು ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ. ಜಿ ಉದಯಶಂಕರ್ ಈ ಹಾಡನ್ನು ರಚಿಸಿದ್ದಾರೆ. ಜಿ ಕೆ ವೆಂಕಟೇಶ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಎಫ್ಎಂ ರೈನ್ಬೋ ಕೇಳ್ತಾ ಇದ್ರ ಸ್ನೇಹಿತರೆ, ನೀವು ನಾನು ಹೇಳ್ತಾ ಇದ್ದೆ ಒಂದು ಹೊಸ ಚಿತ್ರ, ಆರ್ ಚಂದ್ರು ನಿರ್ದೇಶನದ ಚಿತ್ರ ಇದು ಅಂತೇಳಿ. ಯಾರು ಸೂಪರ್ ಸ್ಟಾರ್ ಅಂತೇಳಿ? ಸರಿಯಾದ ಉತ್ತರ ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ಅವರು ಈ ಬಿಗ್ ಬಜೆಟ್ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಈ ಚಿತ್ರ ಬಾಲಿವುಡ್ ಅಲ್ಲಿ ಕೂಡ ತೆರೆ ಕಾಣ್ತಾ ಇದೆ ಸ್ನೇಹಿತರೆ. ಈಗ 28ನೇ ತಾರೀಕು ನಿನ್ ಬಂದೇ ಬಿಡ್ತು, ನಾಡಿದ್ದೆ ಈ ವಾರದಲ್ಲೇನೆ ಈ ಚಿತ್ರದ ಟೈಟಲ್ ಮತ್ತೆ ಮೋಷನ್ ಪೋಸ್ಟರ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ, ಅದು ಕೂಡ ಮುಂಬೈನಲ್ಲೇನೆ. ಹಾಗಾಗಿ ಈ ಚಿತ್ರ ಒಂದು ರೀತಿಯಲ್ಲಿ ಪ್ರಾರಂಭನೇ ದೊಡ್ಡ ಮಟ್ಟದಲ್ಲಿ ತಗೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಎಲ್ಲರ ಕುತೂಹಲ ಹೆಚ್ಚಾಗ್ತಾ ಇದೆ. ಶಿವರಾಜ್ ಕುಮಾರ್ ಅಭಿಮಾನಿಗಳು ತುಂಬಾ ಜನ ಇರೋದ್ರಿಂದ ಈ ಚಿತ್ರದ ಬಗ್ಗೆ ಸಹಜವಾಗಿನೇ, ಅದರಲ್ಲೂ ಬಾಲಿವುಡ್ ಎಂಟ್ರಿ ಕೊಟ್ಟಿರೋದಂತೂ ಅವರಿಗೆ ತುಂಬಾ ಥ್ರಿಲ್ ಅಂತೂ ಕೊಟ್ಟಿರೋದು ನಿಜ. ಈಗ ಆರ್ ಚಂದ್ರ ನಿರ್ದೇಶನದ ಮತ್ತೊಂದು ಚಿತ್ರ, ಅದು ಆ ಚಿತ್ರದ ಹೀರೋ ಯಾರು ಅನ್ನೋದನ್ನ ನೀವು ಹೇಳಿ, ನಾನು ಹೇಳ್ತೀನಿ. ಆ ಚಿತ್ರದಲ್ಲಿ ಹೆಸರು ಫಾದರ್ ಅಂತೇಳಿ. ಆ ಫಾದರ್ ಚಿತ್ರದಲ್ಲಿ ಈಗ ಹೊಸ ಒಂದು ಕಾಂಬಿನೇಷನ್ ಅಂದರೆ ಡಾರ್ಲಿಂಗ್ ಕೃಷ್ಣ ಮತ್ತು ಈಗ ಪ್ರಕಾಶ್ ರಾಜ್ ಅವರು ಒಟ್ಟಿಗೆ ನಟಿಸ್ತಾ ಇದ್ದಾರೆ. ಆ ಇಬ್ಬರು ಕಾಂಬಿನೇಷನ್ ಹೇಗಿದೆ ಅಂದರೆ ತಂದೆ ಮಗನ ಕಾಂಬಿನೇಷನ್. ಸೊ ಈ ಚಿತ್ರ ಕೂಡ ಈಗಾಗಲೇ ಚಿತ್ರೀಕರಣವನ್ನು ಪೂರೈಸಿದೆ ಸ್ನೇಹಿತರೆ. ಬನ್ನಿ ಈಗ ಒಂದು ಹಾಡು ಕೇಳೋಣ, ಅದಾದ ಮೇಲೆ ಈ ಚಿತ್ರದ ಬಗ್ಗೆ ಮತ್ತಷ್ಟು ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ಈಗ ಕಾಟೇರ ಚಿತ್ರದ ಈ ಹಾಡು ಹೇಮಂತ್ ಕುಮಾರ್ ಮತ್ತು ರಕ್ಷಿತಾ ಸುರೇಶ್ ಅವರು ಹಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಈ ಹಾಡನ್ನು ಬರೆದಿದ್ದಾರೆ. ವಿ ಹರಿಕೃಷ್ಣ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
6: ಆಕಾಶವಾಣಿ.
7: ಎಫ್ಎಂ ರೈನ್ಬೋ

0: ಪಡೆದಿದ್ದಾರೆ ಸ್ನೇಹಿತರೆ. ಈಗ ಇವರಿಬ್ಬರ ಕಾಂಬಿನೇಷನ್ ಹೇಗಿರ್ಬೋದು ಅಂತ, ಇವರು ನಿರ್ದೇಶಕರು ಈಗಾಗಲೇ ಆ ಫೋಟೋಗಳನ್ನು ಅವರಿಬ್ಬರ ಕಾಂಬಿನೇಷನ್ ಫೋಟೋಗಳನ್ನ ರಿಲೀಸ್ ಮಾಡಿದ್ದಾರೆ. ಅದನ್ನು ನೋಡ್ತಾ ಇದ್ರೆ ಒಂದು ಅಪ್ಪ ಮಗನ ಒಂದು ಭಾವನಾತ್ಮಕ ಸಂಬಂಧ, ಒಂದು ಸ್ಟೋರಿ ಇದರಲ್ಲಿ ಇದೆ ಅಂಥೇಳಿ ಖಂಡಿತ ಅನಿಸುತ್ತೆ. ತುಂಬ ಎಮೋಷನಲ್ ಆದಂಥ ಒಂದು ಫೋಟೋಗಳು ಕಾಣಿಸ್ತಾ ಇದೆ. ಸಿನಿಮಾ ಹೇಗಿರ್ಬೋದು ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ ಈಗ ಒಂದು ಹಾಡು ಕೇಳೋಣ ಬನ್ನಿ. ಎಕ್ಕ ಚಿತ್ರದ ಈ ಹಾಡು ನಿಮಗಾಗಿ ಈಗ.
1: ಕಂಗ್ರಾಜುಲೇಷನ್.

ಮತ್ತೊಬ್ಬರು ಮೆಸೇಜ್ ಮಾಡಿದ್ದಾರೆ, ಇವರು ಇಚಲಕರಂಜಿಯಿಂದ ಯಶೋದ ಅಂಥೇಳಿ, ಹಾಗೆ ಅವರು ಆ ಚಿತ್ರದ ಹೆಸರನ್ನು ಕೂಡ ಸರಿಯಾಗಿ ಉತ್ತರವನ್ನು ನೀಡಿದ್ದಾರೆ. ಪಿಂಟು ಜಡ್ಡಿ ಬಿಜಾಪುರದಿಂದ ಅವರು ಮೆಸೇಜ್ ಮಾಡಿದ್ದಾರೆ ಇವರು ಕೂಡ. ಹಾಗೆ ನಿಂಗು ಸೋಸಟ್ಟಿ ಅಂಥೇಳಿ ಇವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು, ಇಲ್ಲಿ ಕೂಡ ಇವರು ಮೆಸೇಜ್ ಮಾಡಿದ್ದಾರೆ. ಇಲ್ಲಿಂದನು ಸುಮಧುರವಾದಂಥ ಹಾಡುಗಳನ್ನು ನೀವು ಪ್ರಸಾರ ಮಾಡ್ತಿದ್ದೀರಿ ಅಂತ ಅವರು ಹೇಳಿದ್ದಾರೆ. ಮಧುಸೂದನ್ ಅವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿ ಹಾಡುಗಳನ್ನು ಮೆಚ್ಚಿಕೊಂಡಿದ್ದಾರೆ ಸ್ನೇಹಿತರೆ. ಈಗ ಒಂದು ಹಾಡನ್ನು ಕೇಳೋಣ ಬನ್ನಿ, ನಾನು ಇನ್ನಷ್ಟು ಸಿನಿಮಾಗಳ ಮಾಹಿತಿಯನ್ನು ನಿಮಗೆ ನೀಡ್ತೀನಿ, ಮತ್ತು ಗಣೇಶ್ ನಟನೆಯ ಹೊಸ ಚಿತ್ರದ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈಗ ಒಂದು ಹಾಡು ಪ್ರೇಮ ಚಿತ್ರದ, ಈ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿದ್ದಾರೆ. ಕೆ ಕಲ್ಯಾಣ್ ಅವರು ಇದಕ್ಕೆ ಹಾಡನ್ನು ಬರೆದು ಸಂಗೀತವನ್ನು ಕೂಡ ಸಂಯೋಜನೆ ಮಾಡಿದ್ದಾರೆ.

ಎಫ್ ಎಂ ರೈನ್ಬೋರಲ್ಲಿ ನೀವು ಕೇಳ್ತಾ ಇದೀರಾ ನವಿಲುಗರಿ ಕಾರ್ಯಕ್ರಮವನ್ನು. ಸ್ನೇಹಿತರೆ ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ, ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಇವರು. ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರ್ತಿದೆ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮ ತುಂಬ ಇಷ್ಟ ಆಗಿದೆ ಅಂತೇಳಿ

ಎಫ್ಎಂ ರೈನ್ಬೋನಲ್ಲಿ ನೀವು ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮವನ್ನು. ನಾನಿದ್ದೀನಿ ನಿಮ್ಮ ಜೊತೆನಲ್ಲಿ, ನಿಮ್ಮ ಗೆಳತಿ ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಈಗ ನಾನು ಹೇಳ್ತಿದ್ದೆ ಗಣೇಶ್ ನಟನೆಯ ಹೊಸ ಚಿತ್ರದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೀನಿ ಅಂತೇಳಿ. ಹೌದು, ತಮ್ಮ ಸುಖಾಗಮನ ಬಯಸುವ ಅಂದರೆ ಗಣೇಶ್ ಅವರು ನಿಮಗೆಲ್ಲರಿಗೂ ಕೂಡ ತಮ್ಮ ಸುಖಾಗಮನ ಬಯಸುವ ಅಂತ ಹೇಳ್ತಾ ಇದ್ದಾರೆ. ಅವರ ಚಿತ್ರದ ಹೆಸರು ತಮ್ಮ ಸುಖಾಗಮನ ಬಯಸುವ ಅಂತೇಳಿ. ಈ ಚಿತ್ರದ ಈಗಾಗಲೇ ಚಿತ್ರೀಕರಣವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನಾಯಕಿಯಾಗಿ ಸಂಜನಾ ಆನಂದ್ ನಟಿಸ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಒಂದು 20 ವರ್ಷಗಳಾಯಿತು ಅವರು ಚಿತ್ರರಂಗದಲ್ಲಿ ಬಂದು. ಅವರೇ ಮೊನ್ನೆ ಹೇಳ್ಕೊಳ್ತಾ ಇದ್ರು, ನನಗೆ ಗೊತ್ತಾಗಿಲ್ಲ 20 ವರ್ಷ ಕಳೆದೋಯ್ತು ಅಂತ ಹೇಳಿ. ಅಂತೇಳಿ ಮುಂಗಾರು ಮಳೆ ಸೂಪರ್ ಹಿಟ್ ಸಿನಿಮಾ, ಅಂತ ಸಿನಿಮಾವನ್ನ ಕೊಟ್ಟ ನಂತರ ಸಾಲು

ಸಾಲಾಗಿ ಅವ್ರ ಸಿನಿಮಾಗಳು ತೆರೆಗೆ ಬಂತು. ಆದರೆ ಕಳೆದ ಒಂದು 5-6 ವರ್ಷಗಳಿಂದ ಅಂತ ಹೇಳ್ಬೋದು ಸ್ವಲ್ಪ ಆ ಸ್ಪೀಡ್ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ವರ್ಷಕ್ಕೊಂದು ಸಿನಿಮಾ ರಿಲೀಸ್ ಆಗೋದಕ್ಕೆ ಶುರುವಾಯಿತು. ಈಗ ಅವರು 4-5 ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ದಾರೆ. ಅವರೇ ಹೇಳ್ತಿದ್ದಾರೆ, ನಾನೇ ಸ್ವಲ್ಪ ನಿಧಾನ ಮಾಡಿದೆ ಸಿನಿಮಾನ ಒಪ್ಕೊಳ್ಳೋದ್ರಲ್ಲಿ, ಹಾಗಾಗಿ ನನ್ನ ಸಿನಿಮಾಗಳು ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಗಣೇಶ್ಗೆ ಅಷ್ಟೇ ಡಿಮ್ಯಾಂಡ್ ಇದೆ ಮತ್ತು ಅಭಿಮಾನಿಗಳು ಕೂಡ ಇದ್ದಾರೆ. ಈಗ ಅವರು ನಟಿಸಿರುವಂಥ ಈ ಚಿತ್ರದಲ್ಲಿ ತಮ್ಮ ಸುಖಾಗಮನ ಬಯಸುವ ಅನ್ನುವಂಥ ಈ ಟೈಟಲ್ನ ಹೆಸರು. ಇದರಲ್ಲಿ ಅವ ಸಂಜನಾ ಆನಂದ್ ನಾಯಕಿಯಾಗಿ ನಟಿಸಿದ್ದಾರೆ ಅಂತ ನಾನು ಈಗಾಗಲೇ ಹೇಳಿದೆ. ರಾಮೋನಹಳ್ಳಿ ಜಗನ್ನಾಥ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಬನ್ನಿ ಈಗೊಂದು ಹಾಡು ಕೇಳೋಣ ನಿಮಗಾಗಿ. ಈ ಹಾಡು ಅವರ ಸೂಪರ್ ಹಿಟ್ ಚಿತ್ರ ಮುಂಗಾರು ಮಳೆ. ಆ ಚಿತ್ರದ ಒಂದು ಹಾಡು ಸೋನು ನಿಗಮ್ ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿಯವರು ಈ ಹಾಡನ್ನು ಬರೆದಿದ್ದಾರೆ. ಮನೋಮೂರ್ತಿ ಸಂಗೀತ ಇದೆ.

ಕನ್ನಡ ಚಿತ್ರರಂಗದಲ್ಲಿ ಮೈಲುಗಲ್ಲನ್ನು ಸೃಷ್ಟಿಸಿದಂಥ ಚಿತ್ರ ಮುಂಗಾರು ಮಳೆ ಹಾಡನ್ನು ನೀವು ಕೇಳಿದ್ರಲ್ಲ, ಈಗ ಗಣೇಶ್ ಅವರು ನಟಿಸಿರುವಂಥ ಈ ಚಿತ್ರ. ಹಾಗೆ ಈಗ ಗಣೇಶ್ ಅವರು ತುಂಬ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ತಿದ್ದೆ. ಇದಕ್ಕೆ ಮುಂಚೆ ಅವರು ಕೃಷ್ಣಂ ಪ್ರಣಯ ಸಖಿ ಮತ್ತು ಬಾನದಾರಿಯಲ್ಲಿ ಸಖತ್ ಅನ್ನೋಂಥ ಸಿನಿಮಾಗಳಲ್ಲೆಲ್ಲ ನಡೆಸಿದ್ರು, ತ್ರಿಬಲ್ ರೈಡಿಂಗ್ ಅನ್ನೋಂಥ ಸಿನಿಮಾದಲ್ಲಿ ಕೂಡ ನಟಿಸಿದ್ರು. ಈಗ ಅವರು ನಾಲ್ಕೈದು ಸಿನಿಮಾಗಳಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದು ಬೃಂದಾ ವಿಹಾರಿ ಇರ್ಬೋದು, ಯುವರ್ ಸಿನ್ಸಿಯರ್ ರಾಮು ಅನ್ನೋ ಚಿತ್ರ ಇರ್ಬೋದು, ಹಾಗೆ ಡಿ ಜಾಂಗೋ ಕೃಷ್ಣಮೂರ್ತಿ ಅನ್ನೋಂಥ ಸಿನಿಮಾ, ಪಿನಾಕಾ ಸಿನಿಮಾ, ಇದು ಒಂದು ಹಿಸ್ಟಾರಿಕಲ್ ಸ್ಟೋರಿ ಇರುವಂತಹ ಚಿತ್ರ. ಈ ಎಲ್ಲಾ ಚಿತ್ರದಲ್ಲಿ ಅವರು ನಟಿಸಿದ್ದಾರೆ. ಇದುವರೆಗೆ ನಾನಿದ್ದೀನಿ ನಿಮ್ ಜೊತೆನಲ್ಲಿ, ನಿಮ್ ಗೆಳತಿ ಪದ್ಮ, ಶಿವಮೊಗ್ಗ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ FM ಬ್ರೈನ್ ಬೋ. ಈಗ ಒಂದು ಹಾಡು ಕೇಳೋಣ ಬನ್ನಿ. ರಾಜು ಎಮ್ಮಿಗನೂರು ಅವರು ಬರೆದು ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಾಡಿಗೆ. ಹಾಗೆ ಈ ಹಾಡನ್ನು ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು. ಸಿನಿಮಾ ನಾ ಕೋಳಿಕೆ ರಂಗ.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನರಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
4: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲುಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲಿನಲ್ಲಿ
5: ಆಕಾಶವಾಣಿ.
6: ಎಫ್ಎಂ ರೈನ್ಬೋ, ನಾನಿದ್ದೀನಿ ನಿಮ್ ಜೊತೆನಲ್ಲಿ ನಿಮ್ ಗೆಳತಿ ಪದ್ಮಾ, ಶಿವಮೊಗ್ಗ. ಸ್ನೇಹಿತರೆ, ಈಗ ಸುಮಧುರವಾದ ಹಾಡುಗಳ ಜೊತೆಯಲ್ಲಿ ಸಿನಿಮಾ ಮಾಹಿತಿಯನ್ನ ನಾನು ನೀಡ್ತಾ ಇದ್ದೀನಿ. ಈಗ ಹಾಸ್ಯ ನಟ ಅಂತಾನೆ ಗುರುತಿಸ್ಕೊಂಡಿರುವಂತ ಹೀರೋ ಅದು ಕೋಮಲ್ ನಟನೆಯ ಒಂದು ಹೊಸ ಚಿತ್ರ. ಆ ಚಿತ್ರದ ಹೆಸರೇನು ನೀವು ನಮಗೆ ಮೆಸೇಜ್ ಮಾಡಿ. ಈ ಕೋಮಲ್ ನಟನೆಯ ಚಿತ್ರದಲ್ಲಿ ನಾಯಕಿಯಾಗಿ ಸೋನಾಲ್ ಮಂತೇರೋ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಮತ್ತೊಬ್ಬ ಹೀರೋ ಕೂಡ ನಟಿಸಿದ್ದಾರೆ, ಅದು ವಿನೋದ್ ಪ್ರಭಾಕರ್. ಅವರು ಇದರಲ್ಲಿ ಒಂದು ವಿಶೇಷವಾದಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈಗ ಗರಗಸ ಚಿತ್ರದ ನಂತರ ನನಗೆ ಸಿಕ್ಕಂತ ಒಂದು ವಿಶೇಷವಾದಂತಹ ಚಿತ್ರ, ಇದಕ್ಕಾಗಿ ಕಾದಿದ್ದೆ ನಾನು ಅಂತ ಕೋಮಲ್ ಅವರು ಹೇಳ್ತಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಕೋಮಲ್ ಅವರ ಸ್ಟೈಲ್ ಮತ್ತೆ ಒಂದು ಹಾಸ್ಯ ಕಾಮಿಡಿ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು, ಇದೆಲ್ಲದೂ ಕೂಡ ಒಂದು ರೀತಿಯಲ್ಲಿ ಅವ್ರದ್ದೊಂದು ಸಿಗ್ನೇಚರ್ ಸ್ಟೈಲ್ ಅಂತ ಇದೆಯಲ್ಲ, ಅದರಲ್ಲೇ ಅವ್ರು ಫೇಮಸ್ ಆಗಿರೋದು. ಹಾಗೆ ಅವರು ಸಾಲು ಸಾಲಾಗಿ ವರ್ಷಕ್ಕೆ 4-5 ಸಿನಿಮಾಗಳನ್ನ ರಿಲೀಸ್ ಆಗಿದ್ದು ಕೂಡ ಉಂಟು. ಆದರೆ ಇತ್ತೀಚೆಗೆ 1-2 ಸಿನಿಮಾ ರಿಲೀಸ್ ಆಗ್ತಿತ್ತು, ಆದರೆ ಈಗ ಅವರು ಕೂಡ ತುಂಬ ಬ್ಯುಸಿ ಆಗಿದ್ದಾರೆ. ಈ ಹೊಸ ಚಿತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ ನಿಮಗೆ. ಸ್ನೇಹಿತರೆ, ಆ ಚಿತ್ರದ ಹೆಸರೇನು ನೀವು ನಮಗೆ ಮೆಸೇಜ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9480901013. ಸ್ನೇಹಿತರೆ, ಬನ್ನಿ ಈಗ ಒಂದು ಹಾಡನ್ನು ಕೇಳೋಣ.

ಸ್ನೇಹಿತರೆ, ಎಫ್ಎಂ ರೈನ್ಬೋ ಕೇಳ್ತಾ ಇದ್ರ ನೀವು. ನಾನು ಹೇಳ್ತಿದ್ದೆ ಈಗ ಕೋಮಲ್ ನಟನೆಯ ಹೊಸ ಚಿತ್ರದ ಹೆಸರೇನು ಅಂತ. ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ, ರೋಲೆಕ್ಸ್ ಅಂತ, ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ. ಹೌದು, ರೋಲೆಕ್ಸ್ ಅನ್ನೋ ಚಿತ್ರದಲ್ಲಿ ಕೋಮಲ್ ಅವರು ನಟಿಸ್ತಾ ಇದ್ರೆ, ಇದರಲ್ಲಿ ಬರೀ ಕಾಮಿಡಿಯಾಗಿ ಅವರು ನಟಿಸ್ತಿಲ್ಲ, ಈ ಕಥೆನಲ್ಲಿ ಒಂದು ಥ್ರಿಲ್ಲರ್ ಕೂಡ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಚಿತ್ರೀಕರಣ ಈಗಾಗಲೇ ನಡೀತಾ ಇರೋದ್ರಿಂದ ಸ್ನೇಹಿತರೆ ಇನ್ನಷ್ಟು ಮಾಹಿತಿ ಕೂಡ ನಮಗೆ ಮುಂದೆ ಸಿಗ್ಬೋದು. ನಾನು ಖಂಡಿತ ನಿಮಗೆ ಎಫ್ ಎಂ ರೈನ್ಬೋನಲ್ಲಿ ಈ ಮಾಹಿತಿಗಳನ್ನ ನೀಡ್ತಾ ಹೋಗ್ತೀನಿ. ಇದುವರೆಗೆ ನಾನಿದ್ದೆ ನಿಮ್ಮ ಜೊತೆನಲ್ಲಿ, ನಿಮ್ಮ ಗೆಳತಿ ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಮತ್ತೆ ಭೇಟಿಯಾಗ್ತೀನಿ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಬಾಯ್.

0: ಆಗಿದೆ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
3: ಇದು ಆಕಾಶವಾಣಿ FM ರೇನ್ಬೋ 101.3

ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸಮಯ ಆಗಿದೆ 1 ಗಂಟೆ ಮಂಗಳವಾರದ ಮಂಗಳಕರ ಮಧ್ಯಾಹ್ನದ ಹೊತ್ತು. ಕರಿಯಲ್ಲಿ ಕೈರುಚಿ ಆರಂಭ ಆಗ್ತದೆ. ಒಂದು 2-3 ದಿನದಿಂದ ಎಲ್ಲ ಕಡೆ ಸ್ವಲ್ಪ ಮೋಡ ಕವಿದ ವಾತಾವರಣ, ಮಳೆಯ ತಂಪು ತಂಪಿನ ಹವಾಮಾನ ಇರ್ತಕ್ಕಂಥದ್ದು. ಈ ಸಂಜೆ ಆಗ್ತದೆ ಏನಾದ್ರು ಒಂಚೂರು ಸ್ನ್ಯಾಕ್ಸ್ ಮಾಡೋಣ, ಅಥವಾ ಚಳಿ ಚಳಿ ಆಗ್ತಾ ಇದೆ, ಮಳೆ ಬರ್ತಾ ಇದೆ, ಹಿಡ್ಕೊಂಡು ಬಿಟ್ಟಿದೆ ಮಳೆ ಬೆಂಗಳೂರಿನ ಸುತ್ತಮುತ್ತ, ಏನಾದ್ರು ತಿನ್ಬೇಕನ್ಸ್ತಿದೆ ಅಲ್ಲ, ಸ್ವಲ್ಪ ಖಾರ ಅನಿಸೋದು ಈ ಮಳೆಗಾಲಕ್ಕೆ ಅಂತ. ಯಾವುದಾದ್ರು ಸ್ನ್ಯಾಕ್ಸ್ ಅಂತ ಏನಾದರೂ ನೀವು ಇಷ್ಟಪಟ್ಟು ಮಾಡೋದಾದರೆ ಯಾವುದದು ಮಳೆಗಾಲದಲ್ಲಿ ನಿಮ್ಮ ನೆಚ್ಚಿನ ಸ್ನ್ಯಾಕ್ಸ್, ಕುರುಕುಲ ತಿಂಡಿ ಯಾವುದು, ಅದರ ರೆಸಿಪಿ ಏನು, ನಮಗೆ ತಿಳಿಸ್ಕೊಡಿ. ವಾಟ್ಸಪ್ ಮಾಡಿ 9480910013, ಕರೆ ಮಾಡಿ 0800-222-8120 6 0800-222-8106. ನೀವು ಹೇಳೋ ರೆಸಿಪಿನ ಇಡೀ ನಾಡಿಗೆ ನಾವು ತಿಳಿಸ್ಕೊಡ್ತೀವಿ. ನಿಮ್ಮ ದನಿಯನ್ನ ಎಲ್ಲರೂ ಕೇಳಬಹುದು. ನಿಮ್ಮ ನೆಚ್ಚಿನ ಮಳೆಗಾಲದ ಸ್ನ್ಯಾಕ್ಸ್, ಕುರುಕುಲು ತಿಂಡಿ ಯಾವುದು, ಅದರ ರೆಸಿಪಿಯನ್ನು ತಿಳಿಸ್ಕೊಡಿ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಮಳೆಗಾಲದಲ್ಲಿ ನಿಮಿಷದ ರೆಸಿಪಿ, ಸ್ನ್ಯಾಕ್ಸ್ನ ರೆಸಿಪಿ ಏನು ಅಂತ ಕೇಳಿದ್ವಿ. ನಾವೇ ತಿಳಿಸ್ಕೊಳ್ಳೋಣ ಇವತ್ತು, ಯಾಕಂದರೆ ಮಳೆ ಬರ್ತಿರ್ಬೋದು ಅನ್ನೋ ಅದಕ್ಕೆ ಎಲ್ಲ ಸ್ನ್ಯಾಕ್ಸ್ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಪರವಾಗಿಲ್ಲ, ಅಡುಗೆ ಮನೆಯಲ್ಲಿ ನೀವು ಸಿದ್ಧರಿರಬಹುದು. ಸಾಮಾನ್ಯವಾಗಿ ನಾವೆಲ್ಲರೂ ಹೊರಗಡೆ ತಿನ್ನುವಂಥದ್ದು ಸಮೋಸ ಚೆನ್ನಾಗಿರುತ್ತೆ ಅಂತ, ಕೆಲವರು ಆನಿಯನ್ ಆಲೂಗಡ್ಡೆ ಸಮೋಸ ತಿಂತಾರೆ, ಕೆಲವರು ಆನಿಯನ್ ಅಂದರೆ ಆಲೂಗಡ್ಡೆ ಅಲ್ಲ, ಈರುಳ್ಳಿ, ಓಕೆ, ಆನಿಯನ್ ಪೊಟ್ಯಾಟೋ, ಓಕೆ, ಏ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇದೆ. ಆಲೂಗಡ್ಡೆ ಸಮೋಸ ಮತ್ತು ಈರುಳ್ಳಿ ಸಮೋಸ ತಿಂದರೆ ಮನೆಯಲ್ಲಿ ನಾವು ತಯಾರು ಮಾಡಬಹುದಂಥ ಈರುಳ್ಳಿ ಸಮೋಸ ಹೇಗೆ ಅಂತ ನಾನು ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗುವಂತಹ ವಸ್ತುಗಳು ಯಾವುದಂದರೆ, ಮೈದಾ ಹಿಟ್ಟು ಬೇಕಾಗತ್ತೆ, ಜೊತೆಗೆ ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ಗರಂ ಮಸಾಲ, ಇಷ್ಟು ಬೇಕಾಗತ್ತೆ. ಹೆಂಗೆ ಮಾಡೋದು ಅಂತಂದರೆ, ಸಾಮಾನ್ಯವಾಗಿ ನಾವೆಲ್ಲರೂ ಹೋಳಿಗೆ ಮಾಡೋದಕ್ಕೆ ಈ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತೀವಲ್ಲ ಮೈದಾ ಹಿಟ್ಟು, ಹಾಗೆ ರೆಡಿ ಮಾಡ್ಕೊಂಡಿರಬೇಕು ಮೈದಾ ಹಿಟ್ಟನ್ನು ಚಪಾತಿ ಹೊಸಿಯೋ ಥರ ಹೊಸಿಲಿಕ್ಕೆ. ಅದಕ್ಕೆ ಹಾಕೋದಕ್ಕೆ ಬೇಕಾದಂತಹ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು, ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಬೇಕು, ಕೊತ್ತಂಬರಿ ಸೊಪ್ಪು, ಉಪ್ಪು, ಖಾರದ ಪುಡಿ ಮತ್ತು ಗರಂ ಮಸಾಲ ರೆಡಿ ಇರುತ್ತೆ. ಈಗ ಮೊದಲು ನಾವು ಈ ಮೈದಾ ಹಿಟ್ಟನ್ನು ಉಂಡೆ ಆಕಾರದಲ್ಲಿ ತೊಗೊಂಡು ಅದನ್ನು ಚಪಾತಿ ಹೊಸ್ದಂಗೆ ಹೊಸಿಬೇಕು. ಅದು ರೌಂಡ್ ಶೇಪಲ್ಲಿ ಬರುತ್ತೆ ಅಂದ್ಕೊಳ್ಳಿ, ಕೆಲವರು ಬೇರೆ ಬೇರೆ ಶೇಪಲ್ಲಿ ಬರಬಹುದು, ನಮ್ಮಂಥವ್ರು ಪ್ರಯತ್ನ ಮಾಡಿದಾಗ ಪರವಾಗಿಲ್ಲ ಹೊಸೊಬ್ಬರು ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಇದೇ ರೌಂಡಲ್ಲಿದೆ ಅಂದ್ಕೊಂಡು ಅದನ್ನು ನೆಕ್ಸ್ಟು ಸ್ಕ್ವೇರ್ ಶೇಪಿಗೆ ಕಟ್ ಮಾಡ್ಕೋಬೇಕಾಗತ್ತೆ. ಚಾಕು ತೊಗೊಂಡು ನಾಲ್ಕು ಕಡೆ ಕಟ್ ಮಾಡಿದ್ರೆ ನಿಮಗೆ ಸ್ಕ್ವೇರ್ ಶೇಪ್ ಬರುತ್ತೆ. ಅದನ್ನು ನೀವು ಟ್ರೈಯಾಂಗಲ್ ಶೇಪಲ್ಲಿ ಮಡಚಬೇಕಾಗತ್ತೆ. ಅಂದರೆ ಈಗ ಕೋನ್ ಮಾಡ್ತಲ್ಲ, ಈ ಪೇಪರ್ ಕೋನ್ ಎಲ್ಲ ಮಾಡ್ತೀವಲ್ಲ, ಕಡಲೆ ಪುರಿ ಹಾಕೊಳ್ಳೋಕೆ, ಕಡಲೆ ಬೀಜ ಹಾಕೊಳ್ಳೋಕೆ ಎಲ್ಲ ಆಕಾರಕ್ಕೆ ಮಾಡ್ಕೋಬೇಕಾಗತ್ತೆ. ಆಕಾರಕ್ಕೆ ಮಾಡ್ಕೊಂಡಂತ ಅದರೊಳಗಡೆ ನೀವೇನೀಗ ಆಲ್ರೆಡಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಗರಂ ಮಸಾಲನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ತ್ರಿಕೋನ ಆಕಾರದಲ್ಲಿ ಮಡಚಿಟ್ಕೊಂಡಿದ್ದಿರಲ್ಲ ಮೈದಾನ ಹೊಸ್ತಿರೋದನ್ನು ಅದರೊಳಗೆ ತುಂಬಬೇಕಾಗತ್ತೆ. ಇನ್ನೊಂದು ಕಡೆ ಖಾಲಿ ಇರ್ತಕ್ಕಂಥದ್ದಂದರೆ ನಾಲ್ಕು ಬಾರ್ಡರ್ಸ್ ಇರುತ್ತೆ, ತ್ರಿಕೋನ ಆಕಾರದಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ರೆ ಇನ್ನೊಂದು ಕಡೆ ಉಳಿದಿರ್ತಕ್ಕಂಥ ಭಾಗವನ್ನು ಇದ್ರ ಮೇಲೆ ಪೊಟ್ಟಣದ ರೀತಿ ಮುಚ್ಚಬೇಕಾಗತ್ತೆ. ಅಂದರೆ ನೀವೇನು ಸ್ಟಫ್ ತುಂಬಿದ್ದೀರಾ ಅದು ಹೊರಗೆ ಬರ್ದಂಗೆ ಮುಚ್ಚಬೇಕಾಗತ್ತೆ. ಅದನ್ನು ಕವರ್ ಮಾಡಿ ಮುಚ್ಚೋದಕ್ಕೆ ಅಂಟಿಸ್ಬೇಕಾಗತ್ತಲ್ಲ, ಆ ಅಂಟನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅಂದರೆ ನೀವು ಇರತಕ್ಕಂತಹ ಮೈದಾ ಹಿಟ್ಟಿಗೇನು ತೊಗೋತಿರ್ತೀರ ಮೊದಲು ಹೊಸಿಯೋದಕ್ಕೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳ್ಳಗೆ ಪೇಸ್ಟ್ ಥರ ಮಾಡ್ಕೋಬೇಕಾಗತ್ತೆ. ಅದನ್ನೇ ಈ ಬಾರ್ಡರ್ಗೆ ನೀವು ಮಡಚುವಂಥ ಕಡೆಯ ಬಾರ್ಡರ್ಗೆ ಅಂಟಿಸಿದ್ರೆ ನೀಟಾಗಿ ಅಂಟ್ಕೊಂಡು ಕೂತ್ಕೊಳ್ಳುತ್ತೆ. ನಂತರ ಇದನ್ನು ನೀವು ಎಣ್ಣೆ ಬಾಣಲಿ ಒಳಗೆ ಹಾಕಿ ಸ್ವಲ್ಪ ಬಣ್ಣ ಬರೋ ತನಕ ಕರಿದ್ರೆ, ಏನು ಚಕ್ಲಿ, ಕೋಡ್ಬಳೆ, ಬೋಂಡಾ ಎಲ್ಲ ಕರಿತೀವಲ್ಲ ಹಾಗೆ ಕರ್ತಿತಾ ಇದ್ರೆ ನೆಕ್ಸ್ಟ್ ನಿಮಗೆ ಬೇಕಾದಂತಹ ಈರುಳ್ಳಿ ಸಮೋಸ ರೆಡಿಯಾಗತ್ತೆ. ಸೊ ಈರುಳ್ಳಿ ಸಮೋಸ ರೆಡಿಯಾದ ನಂತರ ಸಖತ್ತಾಗಿರುತ್ತೆ ಅಲ್ವಾ? ಇದನ್ನು ಮಾಡೋಕ್ಕೆ ತುಂಬ ಜನ ಬೇಕು, ಯಾಕಂದರೆ ಒಬ್ಬರು ಮೈದಾ ಹಿಟ್ಟು ರೆಡಿ ಮಾಡ್ಕೋಬೇಕು, ಆನಿಯನ್ ಕಟ್ ಮಾಡಬೇಕು, ಮತ್ತು ಹೊಸ್ದು ಕೊಡಬೇಕು, ಅದನ್ನು ಪೇಸ್ಟ್ ಹಾಕಿ ಅಂಟಿಸ್ಬೇಕು, ಇವೆಲ್ಲ ಮಾಡಬೇಕಾಗತ್ತೆ. ತುಂಬ ಜನ ಇದ್ದರೆ ಅಂಥ ಸಮಯದಲ್ಲಿ ನೆಂಟರು ಬಂದಿದ್ದಾರೆ, ಮಕ್ಕಳು ಎಲ್ಲ ರಜಾಗೆ ಬಂದಿದ್ದಾರೆ, ಅಥವಾ ಏನೋ ಒಂದು ಎರಡು ದಿನ ಕಳೆಯೋದಕ್ಕೆ ಸಟರ್ಡೆ ಸಂಡೇ ಬಂದಿದ್ದಾರೆ, ಹೊರಗಡೆ ತುಂಬ ಮಳೆ ಬರ್ತಾ ಇದೆ, ಸ್ವಲ್ಪ ಏನಾದ್ರು ಖಾರವಾಗಿ ತಿನ್ನಬೇಕನ್ಸೋ ಟೈಮಲ್ಲಿ ತುಂಬ ಜನ ಇರ್ತಲ್ಲ ಸಹಾಯ ಮಾಡೋದಕ್ಕೆ, ಹಾಗಾಗಿ ಇದನ್ನು ಮಾಡ್ಬೋದು. ತಿನ್ನಕ್ಕೇನು ಒಬ್ಬರಿದ್ದರೂ ಸಾಕು. ಓ, ನೀವು ಟ್ರೈ ಮಾಡಿ, ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ದಲ್ಲ ಇದ್ರೂ ನೀವೊಬ್ಬರೇ ಇದ್ದೀರಂದಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾವತ್ತಾದರೂ ನಮಗೂ ಕೊಡಬೇಕು ಅನ್ಸರಿ ಮಾಡಿದ್ದೀನ, ತೊಗೊಂಬಂದರೆ ನಾನೇನು ಬೇಡ ಅನ್ನಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಮಯ ಆಗ್ತೇವೆ 1:10, ಈಗ ವಾರ್ತಾ ಪ್ರಸಾರ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ, ಕಾಮನಬಿಲ್ಲು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: 10 ವರ್ಷ ಪೂರೈಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಸೇವಾ ಯಶಸ್ಸಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. 2047 ವೇಳೆಗೆ ಭಾರತ 330 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗುವ ಗುರಿ ಟೋಕಿಯೋದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ 25ನೇ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು 300 ರನ್ಗೂ ಅಧಿಕ ಹಿನ್ನಡೆಯಲ್ಲಿ ಶ್ರೀಲಂಕಾ. ವಾರ್ತೆಗಳ ವಿವರ:

0: ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆ ಬೆನ್ನೆಲುಬಾಗಿರುವ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದಿಗೆ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25 ಸಾರ್ವಜನಿಕ ಬಳಕೆಗೆ ಆರಂಭವಾದ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ ಕಂಡಿದೆ. 2017-18 1.7 crore ಇದ್ದ ವಾರ್ಷಿಕ ವಹಿವಾಟುಗಳ ಸಂಖ್ಯೆ 2025-26 24,162 crore ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ವಹಿವಾಟಿನ ಮೌಲ್ಯ 7,000 crore ಸುಮಾರು 314,00,000 crore ಏರಿಕೆಯಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗೆ ಜಾಗತಿಕ ವೇದಿಕೆಯಾಗಿ ಹೊರಹೊಮ್ಮಿರುವ ಯುಪಿಐ ಪ್ರಸ್ತುತ 11 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡೆಯಬೇಕೆಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಏಕೀಕೃತ ಪಾವತಿ ವ್ಯವಸ್ಥೆ ದಶಕಗಳ ಸೇವಾ ಯಶಸ್ಸನ್ನು ಶ್ಲಾಘಿಸಿ ಭಾರತೀಯ ಡಿಜಿಟಲ್ ಪಾವತಿ ಪಯಣದಲ್ಲಿ ಇದೊಂದು ಪ್ರಮುಖ ತಿರುವಾಗಿದೆ ಎಂದಿದ್ದಾರೆ. ಜಾಗತಿಕ ಸವಾಲುಗಳ ನಡುವೆ ಭಾರತ ಕಳೆದ ವರ್ಷ 7.7% ಪ್ರಗತಿ ಸಾಧಿಸಿದ್ದು 2047 ವೇಳೆಗೆ $30 trillion ಆರ್ಥಿಕತೆಯಾಗಿ ಹೊರಹೊಮ್ಮುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಜಪಾನ್ನ ಟೋಕಿಯೋದಲ್ಲಿ ಅಲ್ಲಿನ ಪ್ರಮುಖ ಹಣಕಾಸು ಮತ್ತು ಹೂಡಿಕೆ ಸಂಸ್ಥೆಗಳ ಉನ್ನತ ಅಧಿಕಾರಿಯೊಂದಿಗೆ ನಡೆದ ಮಾತುಕತೆ ವೇಳೆ ಅವರು ಭಾರತೀಯ ಆರ್ಥಿಕ ಸಾಮರ್ಥ್ಯ ಮತ್ತು ಬೆಳವಣಿಗೆಯನ್ನು ಪ್ರಸ್ತಾಪಿಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದ ಸದೃಢ ಬ್ಯಾಂಕಿಂಗ್ ವಲಯ, ಬೆಳೆಯುತ್ತಿರುವ ಮಧ್ಯಮ ವರ್ಗ ಹಾಗೂ ಹೆಚ್ಚುತ್ತಿರುವ ತಲಾ ಆದಾಯ ದೇಶದ ಆರ್ಥಿಕ ಪ್ರಗತಿಗೆ ವೇಗ ನೀಡುತ್ತಿದೆ ಎಂದರು. ಜಪಾನ್ ಹೂಡಿಕೆದಾರರಿಗೆ ಭಾರತದ ಸೆಮಿಕಂಡಕ್ಟರ್, ಕೃತಕ ಬುದ್ದಿಮತ್ತೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ಅಪಾರ ಅವಕಾಶಗಳಿವೆ ಎಂದು ತಿಳಿಸಿದರು. H1B ವೀಸಾ ಅರ್ಜಿಗಳನ್ನು ಸಲ್ಲಿಸುವ ಉದ್ಯೋಗದಾತ ಕಂಪನಿಗಳ ಮೇಲೆ ಸುಮಾರು $1,3,265 ಹೆಚ್ಚುವರಿ ಶುಲ್ಕವನ್ನು ವಿಧಿಸಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಪ್ರಸ್ತಾಪಿಸಿದೆ. ಇದು ಭಾರತೀಯ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ಹಾಗೂ ಕೌಶಲ್ಯಯುತ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಕಂಪನಿಗಳ ಮೇಲೆ ಭಾರೀ ಆರ್ಥಿಕ ಹೊರೆಯಾಗಲಿದೆ. ಈ ಶುಲ್ಕದಿಂದ ವಾರ್ಷಿಕವಾಗಿ ಸುಮಾರು $8.8 billion ಆದಾಯ ನಿರೀಕ್ಷಿಸಲಾಗಿದೆ. ವಲಸೆ ಅರ್ಜಿಗಳ ಪರಿಶೀಲನೆ, ವಂಚನೆ ಪತ್ತೆ ಹಾಗೂ ರಾಷ್ಟೀಯ ಭದ್ರತಾ ಪರಿಶೀಲನೆ ಸೇರಿದಂತೆ ವಿವಿಧ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ಅಮೆರಿಕದ ಆಂತರಿಕ ಭದ್ರತಾ ಇಲಾಖೆ ತಿಳಿಸಿದೆ. ಆದರೆ ಮಿತಿಗೆ ಒಳಪಡದ ಕೆಲವು ಲಾಭರಹಿತ ಹಾಗೂ ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು ಸಲ್ಲಿಸುವ H1B ಅರ್ಜಿಗಳಿಗೆ ಈ ಹೆಚ್ಚುವರಿ ಶುಲ್ಕ ಅನ್ವಯಿಸುವುದಿಲ್ಲ. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ 25 ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಬೀಜಿಂಗ್ನಲ್ಲಿ ಭೇಟಿಯಾಗಲಿದ್ದಾರೆ. ಅವರಿಂದು ಚೀನಾ ಉಪಾಧ್ಯಕ್ಷ ಹಾನ್ ಜೆಂಗ್ ಅವರನ್ನು ಭೇಟಿ ಮಾಡಿದರು. ಇಂದು ನಡೆಯುತ್ತಿರುವ 25 ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಗೂ ಮುನ್ನ ಉಭಯ ದೇಶಗಳು ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸಿದವು ಎಂದು ಬೀಜಿಂಗ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದೆ. ಉಭಯ ರಾಷ್ಟಗಳ ನಾಯಕರ ನಡುವಿನ ಒಮ್ಮತದ ಆಧಾರದ ಮೇಲೆ ಆರ್ಥಿಕ, ರಾಜಕೀಯ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಸುಧಾರಿಸುವ ಕುರಿತು ಕೂಡ ಚರ್ಚಿಸಲಾಯಿತು. 10 ದಿನಗಳ ಓಣಂ ಹಬ್ಬದ ಅಂತಿಮ ಹಂತವಾದ ಉತ್ರಾಡಂ ಅನ್ನು ಕೇರಳಂನಲ್ಲಿ ಇಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ನಾಳೆ ಆಚರಿಸಲಾಗುವ ತಿರುವೋಣಂಗೆ ರಾಜ್ಯ ಸಜ್ಜಾಗುತ್ತಿದೆ. ಉತ್ರಾಡಂ ಕೇವಲ ತಿರುವೋಣಂನ ಮುನ್ನಾ ದಿನವಷ್ಟೇ ಅಲ್ಲದೆ ಹಬ್ಬದ ಅಂತಿಮ ಸಿದ್ಧತೆಗಳನ್ನು ಪೂರ್ಣಗೊಳಿಸಿ ಅಗತ್ಯ ವಸ್ತುಗಳ ಖರೀದಿ ನಡೆಸುವ ದಿನವೂ ಆಗಿದೆ. ಸಾಂಪ್ರದಾಯಿಕ ಉತ್ರಾಡ್ ಪಾಚೀಲ್ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮಾರುಕಟ್ಟೆಗಳು ಮತ್ತು ಖರೀದಿ ಕೇಂದ್ರಗಳಲ್ಲಿ ಜನದಟ್ಟಣೆ ಹೆಚ್ಚಿದೆ. ಮನೆಗಳನ್ನು ವರ್ಣರಂಜಿತ ಓಣಂ ಪುಷ್ಪಾಲಂಕಾರಗಳಿಂದ ಅಲಂಕರಿಸಲಾಗುತ್ತಿದ್ದು ನಾಳೆ ಬಡಿಸಲಾಗುವ ಸಾಂಪ್ರದಾಯಿಕ ಓಣಂಗೆ ಸಿದ್ಧತೆಗಳು ನಡೆಯುತ್ತಿವೆ. ವಿವಿಧೆಡೆ ವಿಶೇಷ ಪೂಜೆಗಳು ಆಯೋಜಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ.

0: ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಅಮೆರಿಕದ ಹಣಕಾಸು ಸಚಿವ ಸ್ಕಾಟ್ ಬಸೆಂಟ್ ಅವರು ಇರಾನ್ ವಿರುದ್ದ ಬೃಹತ್ ಮಟ್ಟದ ಆರ್ಥಿಕ ನಿರ್ಬಂಧಗಳನ್ನು ಘೋಷಿಸಿದ್ದು, ಇದನ್ನು ಎದುರಿಸಲು ತಮ್ಮ ಬಳಿ 2 ವರ್ಷಗಳ ವಿಶೇಷ ಯೋಜನೆ ಸಿದ್ದವಾಗಿದೆ ಎಂದು ಇರಾನ್ ತಿಳಿಸಿದೆ. ಇರಾನ್ನೊಂದಿಗೆ ಅಮೆರಿಕವು ತನ್ನ ಎಲ್ಲಾ ಆರ್ಥಿಕ ಸಂಬಂಧಗಳನ್ನು ಕಡಿತಗೊಳಿಸಿದ್ದು, ಇರಾನ್ಗೆ ಹಣಕಾಸಿನ ನೆರವು ನೀಡುವ ಇತರ ದೇಶಗಳನ್ನು ಜಾಗತಿಕವಾಗಿ ಪ್ರತ್ಯೇಕಿಸುವುದಾಗಿ ಬೆಸೆಂಟ್ ಎಚ್ಚರಿಸಿದ್ದಾರೆ. ಈ ನೂತನ ನಿರ್ಬಂಧಗಳು ಇರಾನ್ನ ತೈಲ ಸಾರಿಗೆ, ವಿಮಾನಯಾನ, ತಂತ್ರಜ್ಞಾನ, ಚಿನ್ನ ಹಾಗೂ ಡಿಜಿಟಲ್ ಸ್ವತ್ತುಗಳು ಸೇರಿದಂತೆ ಪ್ರಮುಖ 5 ವಲಯಗಳನ್ನು ಗುರಿಯಾಗಿಸಿಕೊಂಡಿದೆ. ಅಮೆರಿಕದ ಈ ಕ್ರಮಕ್ಕೆ ಪ್ರತಿಕ್ರಿಯಿಸಿರುವ ಇರಾನ್ನ ಆರ್ಥಿಕ ಸಚಿವ ಅಲಿ ಮದಾನಿ ಜದೇಹಾ, ಇಂತಹ ನಿರ್ಬಂಧಗಳನ್ನು ಎದುರಿಸಲು ತಮ್ಮ ದೇಶ ಸಂಪೂರ್ಣವಾಗಿ ಸಜ್ಜಾಗಿದೆ ಎಂದು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಜಾಗತಿಕ ಇಂಧನ ಪೂರೈಕೆಯ ಪ್ರಮುಖ ಮಾರ್ಗವಾಗಿರುವ ಹಾರ್ಮೋಸ್ ಜಲಸಂಧಿ ಮೂಲಕ ಸರಕು ಸಾಗಾಣೆ ಇರಾನ್ ನಿರ್ಬಂಧ ಹೇರಿದ್ದು, ಪ್ರಾದೇಶಿಕ ತೈಲ ರಫ್ತನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದಾಗಿ ಎಚ್ಚರಿಸಿದೆ. ಪರಾರಿಯಾಗಿದ್ದ ಬಾಂಬಿಹಾ ಗ್ಯಾಂಗ್ನೊಂದಿಗೆ ಸಂಬಂಧ ಹೊಂದಿರುವ 3 ಭಾರತೀಯ ತನಿಖಾ ಸಂಸ್ಥೆಗಳು ಮಲೇಷ್ಯಾದಲ್ಲಿ ಬಂಧಿಸಿ ಭಾರತಕ್ಕೆ ಕರೆತಂದಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಗೃಹ ಸಚಿವರ ಕಚೇರಿ, ಜಸ್ಪ್ರೀತ್ ಸಿಂಗ್, ಅಜಯ್ ಸಿಂಗ್ ಮತ್ತು ಪವನ್ದೀಪ್ ಸಿಂಗ್ ಎಂಬ 3 ಭಾರತಕ್ಕೆ ಕರೆತಂದು ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದೆ. ಆರೋಪಿಗಳು ಸುಲಿಗೆ, ಗಡಿಯಾಚೆಗಿನ ಶಸ್ತಾಸ್ತ್ರ ಮತ್ತು ಮಾದಕ ವಸ್ತುಗಳ ಕಳ್ಳಸಾಗಣೆ ಸೇರಿದಂತೆ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಲುಧಿಯಾನದಲ್ಲಿ ನಡೆದ ಗ್ರೆನೇಡ್ ದಾಳಿಯಲ್ಲಿ ಸಂಚಿನೊಂದಿಗೂ ಇವರು ಸಂಬಂಧವಿದೆ ಎಂದು ಗೃಹ ಸಚಿವರ ಕಚೇರಿ ತಿಳಿಸಿದೆ. ಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಾಟ್ನಾ ಸೇರಿದಂತೆ ಬಿಹಾರದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಬಾಗಲ್ಪುರ ಮತ್ತು ಬೇಗುಸರಾಯ್ ಜಿಲ್ಲೆಗಳಲ್ಲಿ ತಡೆಗೋಡೆಗಳು ಒಡೆದು 100 ಜನರು ಬಾಧಿತರಾಗಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ತಂಡಗಳು ತಡೆಗೋಡೆಗಳ ದುರಸ್ತಿ ಕಾರ್ಯದಲ್ಲಿ ತೊಡಗಿವೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಪ್ರವಾಹ ಪೀಡಿತ ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಂಗಾ ನದಿಯ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಘರಕಾ ಬ್ಯಾರೇಜ್ನ ಎಲ್ಲಾ ಗೇಟ್ಗಳನ್ನು ತೆರೆದಿದೆ. ದೆಹಲಿಯಲ್ಲಿಂದು ಭಾರಿ ಮಳೆಯಾಗಿದ್ದು ಹಲವು ಪ್ರದೇಶಗಳು ಜಲಾವೃತಗೊಂಡು ಸಂಚಾರ ಅಸ್ತವ್ಯಸ್ತವಾಗಿದೆ. ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲೂ ಪ್ರತಿಕೂಲ ಹವಾಮಾನದಿಂದ ವಿಮಾನ ಸಂಚಾರಕ್ಕೆ ಅಡಚಣೆಯಾಗಿದೆ. ಕನಿಷ್ಠ 18 ವಿಮಾನಗಳ ಸಂಚಾರ ರದ್ದಾಗಿದ್ದು 146 ವಿಮಾನಗಳು ವಿಳಂಬಗೊಂಡಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2 ಹಾಗೂ ಅಂತಿಮ ಪಂದ್ಯದ 3 ದಿನದಾಟದಲ್ಲಿಂದು ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಶ್ರೀಲಂಕಾ ಮುಂದುವರೆಸಿದೆ. ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾ 4 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿ 373 ರನ್ಗಳ ಹಿನ್ನಡೆಯಲ್ಲಿತ್ತು. ಅಲ್ಪ ಮಳೆ ಹಾಗೂ ಕ್ರೀಡಾಂಗಣ ತೇವಾಂಶದಿಂದ ಕೂಡಿದ್ದರ ಪರಿಣಾಮ ದಿನದಾಟಕ್ಕೆ ಅಲ್ಪ ಅಡ್ಡಿಯಾಗಿದೆ. 2 ದಿನದಾಟದಲ್ಲಿ ನಿನ್ನೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 9 ವಿಕೆಟ್ ನಷ್ಟಕ್ಕೆ 503 ರನ್ಗಳ ಬೃಹತ್ ಮೊತ್ತಕ್ಕೆ ಡಿಕ್ಲೇರ್ ಮಾಡಿಕೊಂಡಿತ್ತು. ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆ ಉಂಟಾಗಿದ್ದರೂ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ ಧ್ರುವ್ ಜುರೇಲ್ ಅಜೇಯ 115 ರನ್ ಗಳಿಸಿದರೆ ಅವರಿಗೆ ಕನ್ನಡಿಗ ದೇವದತ್ ಪಡಿಕಲ್ 117 ರನ್ ಗಳಿಸಿ ಸಾಥ್ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10 ಪೂರೈಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ, ಸೇವಾ ಯಶಸ್ಸಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. 2047 ವೇಳೆಗೆ ಭಾರತ $30 trillion ಆರ್ಥಿಕತೆಯಾಗುವ ಗುರಿ, ಟೋಕಿಯೋದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ 25 ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3 ದಿನದಾಟದಲ್ಲಿಂದು 300 ರನ್ಗೂ ಅಧಿಕ ಹಿನ್ನಡೆಯಲ್ಲಿ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೆ ನರನದರ ಗುರುತನರಿಯದೆಯೇ. ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೆ ನರನದರ ಗುರುತನರಿಯದೆಯೇ. ಧರೆಯದದು ತನ್ನಂದದ ಪ್ರಾಣಿ ಎಂದೆಣಿಸಿ ತೊರೆಯುವನು ದೊರೆತುದನು ಮಂಕೋತಿಮ್ಮ. ಧರೆಯದುದು ತನ್ನಂದದ ಪ್ರಾಣಿ ಎಂದೆಣಿಸಿ ತೊರೆಯುವನು ದೊರೆತುದನು ಮಂಕುತಿಮ್ಮ.

0: ಭಗವಂತ ಆ ಪರದೈವವನ್ನು ಯಾವ್ಯಾವ ರೂಪದಲ್ಲಿ ಕಣ್ಣು ಮುಂದೆ ಕಾಣಿಸ್ತಾನೋ ನಮಗೆ ಗೊತ್ತಿಲ್ಲ. ಅದನ್ನು ಕಾಣೋದೋ ತಿಳಿಯೋದೋ ಇದೆಲ್ಲ ಹೇಗೆ? ನಾವು ಚಿತ್ರದಲ್ಲಿ ಕಂಡ ರೀತಿಯಲ್ಲೇ ಕಾಣಬೇಕು ಅನ್ನೋ ನಿಯಮ ಏನೂ ಆ ಪರದೈವಕ್ಕೆ ಅನ್ನಿಸುವುದಿಲ್ಲ. ನಾಲ್ಕೈ ಚಕ್ರ, ಶಂಖ, ಕಿರೀಟ, ಆನೆ, ಕುದುರೆ ಇವೆಲ್ಲ ನಾವು ಚಿತ್ರಗಳಲ್ಲಿ ಕಾಣಬಹುದು, ಚಲನಚಿತ್ರಗಳಲ್ಲಿ ನೋಡಬಹುದು. ಆದರೆ ನಾವು ಸಾಮಾನ್ಯ ಮನುಷ್ಯರು ಆ ದೇವನನ್ನು ಹಾಗೆ ಗುರುತಿಸೋದಕ್ಕಂತೂ ಸಾಧ್ಯವಾಗಲ್ಲ. ನಮಗೋಸ್ಕರ ದೇವರು ಆ ಥರದ್ದೆಲ್ಲ ಕಾಸ್ಟ್ಯೂಮ್ ಹಾಕ್ಕೊಂಡು ಬರೋಲ್ಲ. ಎಲ್ಲೋ ಬಿದ್ದೋಗಿರ್ತೀವಿ, ಯಾರೋ ನಮ್ಮನ್ನು ಎತ್ತಿಬಿಡ್ತಾರೆ, ತಕ್ಷಣ ನಮ್ಮ ಬಾಯಿಂದ ಒಂದು ಮಾತು ಬರುತ್ತೆ. ಅಥವಾ ನಮ್ಮ ಬಂಧುಗಳು ನಮಗೆ ಮಾತಾಡೋಕ್ಕಾಗದೇ ಇದ್ದಾಗ ನಮ್ಮ ಬಂಧುಗಳು ಯಾರೋ ಹೇಳ್ತಾರೆ, ದೇವರು ಬಂದಾಗ ಬಂದ್ರಿ, ತುಂಬ ಉಪಕಾರವಾಯಿತು ಅಂಥೇಳಿ ನಮ್ಮನ್ನು ಭಾಳ ಗೌರವದಿಂದ ಕಾಣ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಮಾಡೋ ಕೆಲಸ ಏನು ಅಂದರೆ, ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ನಾಯಿಯೋ, ನರಿಯೋ, ರೋಗಿಯೋ, ವೃದ್ಧನೋ, ವ್ಯಾಘ್ರನೋ, ಹುಡುಗನೋ, ಪ್ರೌಢನೋ, ಯಾವ ರೂಪವೋ, ಆ ದೇವರು ಯಾವ ರೂಪದಲ್ಲಿ ಬರ್ತಾನೆಯೋ ಏನೋ. ಕನಕದಾಸನಿಗೆ ನಾಯಿಯ ರೂಪದಲ್ಲಿ, ಹಾವಿನ ರೂಪದಲ್ಲಿ ಕಾಣಿಸ್ಕೊಂಡ ಭಗವಂತ, ಹಾಗೆ ಯಾರ್ಯಾರಿಗೆ ಯಾವ್ಯಾವ ರೂಪದಲ್ಲಿ ಭಗವಂತ ಕಾಣಿಸ್ತಾನೆಯೋ, ಯಾವುದನ್ನೇ ಕಂಡರು ಕಾರಣ ಹುಡುಕುವವರು, ಪ್ರಶ್ನಿಸುವವರು, ನಮ್ಮಂತೆಯೇ ಅದು ಇನ್ನೊಂದು ನರಪ್ರಾಣಿ ಅಂತ ಉದಾಸೀನ ಮಾಡೋರು ನಾವು. ಹೀಗಾಗಿ ಆ ಪರದೈವವನ್ನು ಗುರುತಿಸದೆ ಕಾಣದೆ ಹೋದಾಗ ಹತ್ತಬೇಕಾಗಿದ್ದ ರೈಲು ತಪ್ಪೋಗಿರುತ್ತೆ, ಟಿಕೆಟ್ ತೊಗೊಂಬಿಟ್ಟಿರ್ತೀವಿ ರೈಲು ಹೋದ ಮೇಲೆ ಅನ್ನೋದನ್ನು ಮರಿಬಾರ್ದು.
1: ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು, ವರ ನೀಡಿ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು, ವರ ನೀಡಿ. ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ.

0: ಭಗವಂತನಿಗೆ ಹೀಗೆ ಕಾಣಿಸ್ಕೋಬೇಕು ಅಂತನೋ ನಿಯಮ ಏನೂ ಇಲ್ಲ. ಅತ್ಯಂತ ಸಾಮಾನ್ಯ ರೂಪದಲ್ಲಿ ಕಾಣಿಸ್ಕೊಳ್ಬಹುದು, ಸಂಸಾರಿಯ ವೇಷದಲ್ಲಿ ಬಂದು ಮುಂದೆ ನಿಲ್ಲಬಹುದು. ಶ್ರೀನಿವಾಸ ನಾಯಕರಿಗೆ ಅಂಗಡಿನಲ್ಲಿ ಒಬ್ಬ ಗೃಹಸ್ಥನ ವೇಷದಲ್ಲಿ, ಒಬ್ಬ ಬ್ರಹ್ಮಚಾರಿಯ ವೇಷದಲ್ಲಿ ದೇವರು ಬಂದು ಕಾಣಿಸ್ಕೊಳ್ತಾನೆ. ಆ ಶ್ರೀನಿವಾಸ ನಾಯಕರ ಹೆಂಡತಿ ಸರಸ್ವತಿ ಬಾಯಿಗೂ ಹಾಗೆ ಕಾಣಿಸ್ಕೊಳ್ತಾನೆ. ಮುಂದೆ ಆದದ್ದೆಲ್ಲ ಒಂದು ಪವಾಡ, ನಡೆದು ಹೋಗುತ್ತೆ, ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂದಾಗೆ ಆದದ್ದೆಲ್ಲ ಒಳಿತೆ ಆಯಿತು ಅಂಥೇಳಿ ಇಡೀ ಸಂಸಾರವನ್ನು ಬಿಟ್ಟು ಅವರು ಹೊರಗೆ ಹೊರಡ್ತಾರೆ ತಂಬೂರಿ ಹಿಡ್ಕೊಂಡು. ನಮ್ಮ ಮೇಲೆ ಕೃಪೆ ಇಟ್ಟು ಅನುಗ್ರಹ ತೋರೋಕ್ಕೆ, ವರ ನೀಡೋಕ್ಕೆ ಯಾವುದೇ ವೇಷವನ್ನು ಆತ ಧರಿಸಬಹುದು. ಇಂಥ ವೇಷದಲ್ಲೇ ದೇವರು ಬರಬೇಕು ಅಂತ ನಾವು ಬಯಸೋದಾದರೆ ಅದು ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಮಾತ್ರ. ಭಗವಂತನಿಗೆ ಯಾವ ವೇಷ? ಸಾಮಾನ್ಯ ವ್ಯಕ್ತಿ, ವಸ್ತು, ಪ್ರಾಣಿ ರೂಪದಲ್ಲೋ ಸಂಸಾರಿ ವೇಷದಲ್ಲೋ ವರ ನೀಡೋಕ್ಕೆ ಅಂತ ಸ್ವಾಮಿ ನಿನ್ನೆಡೆಗೆ, ಅಂದರೆ ನಾವಿರೋ ಕಡೆಗೆ, ನಾವಿದ್ದ ಜಾಗಕ್ಕೆ ಬರ್ತಾನಂತೆ. ದೇವಸ್ಥಾನದಲ್ಲೋ ಪೂಜೆ ಪುನಸ್ಕಾರ ಅಭಿಷೇಕ ಇತ್ಯಾದಿ ಪ್ರದರ್ಶನಗಳು ನಮ್ಮ ಸಂತೋಷಕ್ಕಲ್ಲದೆ, ನಮ್ಮ ತೃಪ್ತಿಗಲ್ಲದೆ, ನಮ್ಮ ಲಾಭದ ಗಳಿಕೆಗಲ್ಲದೆ ಭಗವಂತನ ಅನುಗ್ರಹಕ್ಕಾಗಿ ಅಲ್ಲವೇ ಅಲ್ಲ. ಭಗವಂತನಿಗೆ ಯಾವ ಸೇವೆ ಮಾಡಿಸ್ದೇ ಇದ್ದರೂ, ಯಾವ ಅಭಿಷೇಕಗಳನ್ನು ಮಾಡಿಸ್ದೇ ಇದ್ದರೂ ಅವನು ಕಾಣಿಸ್ಕೊಳ್ಳೋವೋ ಕಾಣಿಸ್ಕೊಂಡೇ ಕಾಣಿಸ್ಕೋತಾನೆ. ಅದನ್ನು ಕಾಣುವ ಶಕ್ತಿ ನಮ್ಮಲ್ಲಿ ಇರಬೇಕು. ಭಗವಂತನ ಮಹಿಮೆ ಕಾಣಬೇಕು ಅಂದರೆ ನಮಗೆ ಸಂಸ್ಕಾರವಿರಬೇಕು. ಏನೀ ಸಂಸ್ಕಾರ ಅಂತಂದರೆ ಸಹಜವಾದ ಬದುಕು. ಅಂದ್ರೇನು? ಆಡಂಬರವಿಲ್ಲದ ಬದುಕು, ನಿದರ್ಶನದ ಬದುಕು, ಪ್ರದರ್ಶನವಲ್ಲದ ಬದುಕು. ಇಂಥ ಬದುಕಿನಲ್ಲಿದ್ದಾಗ ಕತ್ತಲಲ್ಲಿ ಕುಳಿತಿರಲು ಯಾರು ಆಸೆ ಪಡ್ತಾರೆ ಅಂಥವನಿಗೆ ಬೆಳಕಿನ ಸಹವಾಸ ಸಿಗೋಲ್ಲ. ತಾಮಸ ಬುದ್ಧಿ ಅವನಿಗೆ ಆ ಮಹಿಮೆ ಕಾಣಬೇಕು ಅಂದರೆ ಆ ತಾಮಸ ಬುದ್ಧಿಯಿಂದ ಹೊರಗೆ ಬರಬೇಕು, ಆಗ ದೇವರು ಕಾಣಿಸ್ತಾನೆ ಅನ್ನತ್ತೆ ಈ ಕಗ್ಗದ ಭಾಗ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್

ಖುದ್ದು ಹಾಜರಾಗಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಬಿಡಿಎನ ಅಧಿಕಾರಿಗಳಿಂದಲೇ ಪಡೆಯೋಣ. ಕೇಳ್ತಾ ಇರಿ, ಅಧಿಕಾರಿಗಳು ನಮ್ಮ ಜೊತೆ ಫೋನಲ್ಲಿ ಜಾಯ್ನ್ ಆಗ್ತಾರೆ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆತ್ಮೀಯರೇ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDAನ ಓಪನ್ ಹೌಸ್ ಮೀಟಿಂಗ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಉಪ ಕಾರ್ಯದರ್ಶಿಗಳು ಶ್ರೀಯುತ GM ರವೀಂದ್ರ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಮೇಡಮ್.
0: ಓಕೆ, BDAನ ಓಪನ್ ಹೌಸ್ ಸಭೆ ಅಂದ್ರೆ ಏನು, ಈ ಪರಿಕಲ್ಪನೆ ಹುಟ್ಟಿದ ಹೇಗೆ, ಯಾವಾಗಿಂದ ಶುರುವಾಗಿದೆ ಸರ್, ಮಾಹಿತಿ ತಿಳಿಸ್ಕೊಡಿ.
1: ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾರ್ವಜನಿಕ ಕುಂದುಕೊರತೆಗಳ ಬಗ್ಗೆ ನಿವಾರಣೆ ಮಾಡೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿತ್ತು ಮೊದಲು. ಅದೇನಾಗಿತ್ತು ಅಂತ ಹೇಳಿದ್ರೆ, ಯಾರು ಅರ್ಜಿನ ಯಾವ ಅಧಿಕಾರಿ ಕೊಡಬೇಕು, ಎಲ್ಲಿ ಕೊಡಬೇಕು, ತಮ್ಮ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಇದ್ದವು. ಈ ಹಿನ್ನೆಲೆಯಲ್ಲಿ ನಮ್ಮ ಅಂದಿನ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ DK ಶಿವಕುಮಾರ್ ಸರ್ ಸಾಹೇಬ್ರು ಮತ್ತು ನಮ್ಮ BDA ಚೇರ್ಮನ್ ಆಗಿರತಕ್ಕಂತಹ NA ಹರೀಶ್ ಸಾಹೇಬ್ರ ಅವರ ಒಂದು ಸೂಚನೆಯ ಮೇರೆಗೆ ಮತ್ತು ನಿರ್ದೇಶನದ ಮೇರೆಗೆ ಒಂದು ಸಿಂಗಲ್ ಪ್ಲಾಟ್ಫಾರ್ಮ್ ನ ಮತ್ತು ಮನ ಆಯುಕ್ತರವರು ಸಹ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಒಂದು ಸಿಂಗಲ್ ವಿಂಡೋ ಪ್ಲಾಟ್ಫಾರ್ಮ್ ನ ನಾವು ಯಾಕೆ ನಾವು ತರಿಬಾರದು, ಸಾರ್ವಜನಿಕರನ್ನ ಬೇರೆ ಬೇರೆ ಶಾಖೆಗಳಿಗೆ ಅಲೆದಾಟವನ್ನು ತಪ್ಪಿಸ್ಲಿಕ್ಕೋಸ್ಕರ ಅಂತ ಹೇಳಿ ಒಂದು OHM ಸಭೆನ ನಾವು ನಿಗದಿಪಡಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನ ನಿವಾರಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿದೀವಿ. ಈ ಹಿನ್ನೆಲೆಯಲ್ಲಿ ನಾವು ಮೊದಲ OHM ಅಂದ್ರೆ ಸಾರ್ವಜನಿಕ ಮುಕ್ತ ಸಭೆ ನಾವು ಏನು ಕರಿತೀವಿ ಅದನ್ನ 3/7/2025 ನಾವು ಪ್ರಾರಂಭ ಮಾಡಿದ್ವಿ ಮೊದಲನೇ ಸಭೆಯನ್ನ. ಸೊ ಈ ಸಭೆ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಆ ಒಂದು ಸಭೆಯಲ್ಲಿ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಶಾಖೆಯಲ್ಲಿರ್ತಕ್ಕಂತ ಸಿಬ್ಬಂದಿಗಳ ಜೊತೆಗೆ ಮತ್ತು ಎಲ್ಲಾ ಕಡತಗಳ ಜೊತೆಗೆ ಮತ್ತು ನಮ್ಮ ಚೇರ್

0: ಚೇರ್ಮನ್ ಸರ್ ಹ್ಯಾರಿಸ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಆಯುಕ್ತರವರ ಸಮಕ್ಷಮದಲ್ಲಿ ಈ ಒಂದು ಸಭೆಯನ್ನ ನಡೀತದೆ. ಇದರಲ್ಲಿ ಸಾರ್ವಜನಿಕರು ಭಾಗವಹಿಸ್ತಾರೆ, ತಮ್ಮ ಅಹವಾಲುಗಳನ್ನ ತಮ್ಮ ತೊಂದರೆಗಳನ್ನ ಅವರು ಹೇಳ್ಕೊಳ್ತಾರೆ. ಸೊ ಅಲ್ಲಿ ಒಂದೇ ಸಭೆಯಲ್ಲಿ ಸಾಧ್ಯವಾದ್ರೆ ಅವರಿಗೆ ಅವತ್ತೇನೆ ಒಂದು ಸೊಲ್ಯೂಷನ್ ಕೊಡ್ತೀವಿ. ಒಂದು ವೇಳೆ ಆಗದೆ ಇದ್ರೆ ಮುಂದಿನ ಸಭೆಗೆ ಅವರಿಗೆ ದಿನಾಂಕವನ್ನು ನಿಗದಿಪಡಿಸ್ತೀವಿ. ಸೊ ಈ ಒಂದು ವ್ಯವಸ್ಥೆಯನ್ನ ನಾವು ಜುಲೈ 3ನೇ ತಾರೀಕಿನ ಪ್ರಾರಂಭ ಮಾಡಿದೀವಿ. ಇಲ್ಲಿವರೆಗೂ ಸಹ ನಾವು ಒಟ್ಟಾರೆಯಾಗಿ 6,373 ಅಹವಾಲುಗಳನ್ನ ಸ್ವೀಕರಿಸಿದೀವಿ, ಹಿಯರಿಂಗ್ ಮಾಡಿದೀವಿ, ಹಾಗೂ ಇಲ್ಲಿವರೆಗೂ ನಾವು 4,602 ಕೇಸಸ್ ಗಳನ್ನ ನಾವು ಸಾಲ್ವ್ ಮಾಡಿದೀವಿ. ಇದು ಸುಮಾರು 15-20 ವರ್ಷದಿಂದ ಸಾಲ್ವ್ ಆಗದೆ ಇರತಕ್ಕಂತ ಒಂದು ಕೆಲವೊಂದು ಸಮಸ್ಯೆಗಳನ್ನ ನಾವು ಈ ಒಂದು ಸಾರ್ವಜನಿಕ ಮುಕ್ತ ಸಭೆಯ ಮುಖಾಂತರ ನಾವು ಸಭೆಯನ್ನ ಮಾಡಿಬಿಟ್ಟು ನಾವು ಸಾಲ್ವ್ ಮಾಡಿದೀವಿ. ಟೋಟಲ್ ನಮ್ದು ಪರ್ಸೆಂಟೇಜ್ ನೋಡಿದಾಗ ಒಂದು 72% ಆಫ್ ನಮ್ದು ರೆಸೊಲ್ಯೂಷನ್ ಪರ್ಸೆಂಟೇಜ್ ನ ನಾವು ಕಾಣಬಹುದು ಮೇಡಮ್. ಈ ಒಂದು ಮಾಹಿತಿಯನ್ನ ಹಂಚ್ಕೊಳ್ಳಕ್ಕೆ ನನಗೆ ಖುಷಿ ಆಗ್ತಾ ಇದೆ ಮೇಡಮ್.
1: ಸಭೆ ಯಾವಾಗ ನಿಗದಿ ಆಗಿರುತ್ತೆ, ಹೇಗೆ ಮಾಹಿತಿ ಸಿಗುತ್ತೆ ಸಾರ್ವಜನಿಕರಿಗೆ, ಅಂದ್ರೆ ತಿಂಗಳಲ್ಲಿ ಇಂಥ ದಿನ ಅಥವಾ ವಾರದಲ್ಲಿ ಈ ದಿನ ಹೇಗೆ ಅಂತ?
0: ಮೇಡಮ್, ಇದು ಯಾವ ತರ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ನಮ್ಮ ಬಿಡಿಎಗೆ ಬರ್ತಕ್ಕಂತ ಸಾರ್ವಜನಿಕರು ಒಂದು ನೇರವಾಗಿ ನಮ್ಮ ಬಿಡಿಎ ಕೌಂಟರ್ಗೆ ಬಂದು ಅರ್ಜಿಯನ್ನ ಕೊಡಬಹುದು, ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ ನಮ್ಮಲ್ಲಿ, ವಾಟ್ಸಪ್ ಇದೆ, ಟ್ವಿಟರ್ ಇದೆ, ಮತ್ತು ನಮ್ಮದೇ ಆದಂತ ಒಂದು ಗ್ರೀವೆನ್ಸ್ ಮಾಡ್ಯೂಲ್ ಇದೆ, ಮತ್ತು ಬಿಡಿಎ ಸಹಾಯವಾಣಿ ಒಂದು ಸಂಖ್ಯೆ ಇದೆ ಮೇಡಮ್. ಆ ಸಂಖ್ಯೆ ಮುಖಾಂತರ ಅವರು ಯಾವುದೇ ತಮ್ಮ ಅಹವಾಲುಗಳನ್ನ ಸಲ್ಲಿಸಬಹುದು. ಅದನ್ನ ಸಲ್ಲಿಸಿದ ತಕ್ಷಣನೇ ನಮ್ಮ ಒಂದು ಅದೇ ದಿನಾಂಕಕ್ಕೆ ಯಾವತ್ತಿನ ದಿನ ಅವರು ಓಎಚ್ಎಂ ಸಭೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ನಾವು ಅವತ್ತಿನ ದಿನವೇ 5 ನಿಮಿಷದಲ್ಲಿ, ಕೇವಲ 5 ನಿಮಿಷದಲ್ಲಿ ಅವರಿಗೆ ದಿನಾಂಕ ಸಮಯವನ್ನ ನಾವು ನಿಗದಿಪಡಿಸ್ತೀವಿ ಮೇಡಮ್.
1: ಓಕೆ, ಅಂದ್ರೆ ಅಂದ್ರೆ ದೂರದಾರರಿಗೆ ನೀವು ಮಾಹಿತಿ ಕೊಟ್ಬಿಡ್ತೀರಾ?
0: ಹೌದು ಮೇಡಮ್, ಅವತ್ತೇ ಅವ್ರ ಮೆಸೇಜ್ ಮುಖಾಂತರನೇ ಅವರಿಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಬಿಡ್ತೀವಿ, ಅವ್ರಿಗೆ ಕಾಲ್ ಮಾಡೋ ಸಹ ತಿಳಿಸ್ತೀವಿ ಮೇಡಮ್ ಅವ್ರಿಗೆ.
1: ಸೊ ಆ ದಿನ ಅವರು ಅಟೆಂಡ್ ಆಗಿ ತಮ್ಮ ಸಮಸ್ಯೆ ಏನಿತ್ತು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ಇದ್ದೀರಾ?
0: ಹೌದು ಮೇಡಮ್, ಹೌದು ಹೌದು.
1: ಓಕೆ, ಹೇಳಿದ್ರಿ 6,373 ಅರ್ಜಿಗಳು ಬಂದಿದ್ವು, 4,602 ಅರ್ಜಿಗಳಿಗೆ ನಾವು ಇದುವರೆಗೂ ಒಂದು 10-15 ವರ್ಷಗಳಿಂದ ಉಳ್ಕೊಂಡಿದ್ದಂತಹ ಸಮಸ್ಯೆಗೆ ಈ ಒಂದು ಓಪನ್ ಹೌಸ್ ಸಭೆಯಲ್ಲಿ ನಾವು ಪರಿಹಾರಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಸಾರ್ವಜನಿಕರಿಂದ ಹೇಗೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಸರ್ ಇದು ದಿನದಿಂದ ದಿನ?
0: ತುಂಬಾ ಒಳ್ಳೆಯ ಒಂದು ನಮ್ಗೆ ಪ್ರತಿಕ್ರಿಯೆ ಬರ್ತಾ ಇದೆ ಮೇಡಮ್. ಏನಂತ ಹೇಳಿದ್ರೆ, ಸುಮಾರು 15-20 ವರ್ಷಗಳಿಂದ ಏನು ಸಾಲ್ವ್ ಆಗದೆ ಇರತಕ್ಕಂತ ಅವ್ರ ಸಮಸ್ಯೆ ಇತ್ತು, ಈ ಒಂದು ಸಾರ್ವಜನಿಕ ಮುಕ್ತ ವಲಯ ಸಭೆಗಳ ಮುಖಾಂತರ ಒಂದು ಅಥವಾ 2 ಸಭೆ ಅಥವಾ ಮ್ಯಾಕ್ಸಿಮಮ್ 3 ಸಭೆಗಳಲ್ಲಿ ನಾವು ಅವರ ಪರಿಹಾರನ ಕಂಡ್ಕೊಳ್ಳಕ್ಕೆ ಅನುಕೂಲ ಆಗ್ತಾ ಇದೆ ಮೇಡಮ್. ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಮೇಡಮ್.
1: ಅಂದ್ರೆ ಅತಿ ಕಡಿಮೆ ಅವಧಿಯಲ್ಲಿ ಶೀಘ್ರವಾಗಿ ಅವರಿಗೆ ಪರಿಹಾರ ಕೊಡುವಂತ ಎಲ್ಲ ಕಾರ್ಯಗಳು ನಡೀತಾ ಇದೆ ಅಂತ ಹೇಳ್ತಿದ್ದೀರಾ?
0: ಖಂಡಿತ, ಖಂಡಿತವಾಗ್ಲೂ ಮೇಡಮ್.
1: ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ತಮ್ಮ ಮಾಹಿತಿಗೆ. ನಮ್ಮ ಆಕಾಶವಾಣಿ ಎಫ್ಎಂ ರೇನ್ಬೋ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಆತ್ಮೀಯರೇ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಲಂಚ್ ಬಾಕ್ಸ್ ನಲ್ಲಿ ನಾವಿದ್ದೀವಿ.

0: ಆತ್ಮೀಯರೇ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬಿಟಿಎ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಓಪನ್ ಹೌಸ್ ಸಭೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯ ಸಮನ್ವಯ ಅಧಿಕಾರಿಗಳು ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಹಲೋ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ಕಾರ.
0: ಬಿಡಿಎನಲ್ಲಿ ನಮ್ಮ ಬೆಂಗಳೂರು ನಿವಾಸಿಗಳು ಯಾವೆಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನ ಮುಂದಿಟ್ಟು ಈ ಓಪನ್ ಹೌಸ್ ಸಭೆಯಲ್ಲಿ ಪರಿಹಾರಗಳನ್ನ ಕಂಡುಕೊಳ್ಳಬಹುದು ಸರ್?
1: ಹೌದು ಮೇಡಮ್, ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಮಾನ್ಯವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಅಭಿವೃದ್ಧಿಪಡಿಸಿದ ಬಡಾವಣೆಗಳು, ಲೇಔಟ್ಗಳು ಮತ್ತು ವಸತಿ ಸಮುಚ್ಚಯಗಳು, ಅಪಾರ್ಟ್ಮೆಂಟ್ಗಳಿಗೆ ಸಂಬಂಧಿಸಿದ ಅಹವಾಲುಗಳು ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ವೀಕೃತ ಆಗುತ್ತೆ ಮೇಡಮ್. ಅದರಲ್ಲಿ ಮುಖ್ಯವಾಗಿ ನಮ್ಗೆ ಸೇಲ್ ಡೀಡ್ ಮಾಡ್ಕೊಡೋದ್ರಲ್ಲಿ ಡಿಲೇ ಆಗಿರೋದು, ಮತ್ತೆ ಖಾತಾ ಟ್ರಾನ್ಸ್ಫರ್ಸ್ ಅಲ್ಲಿ ಮಾಡ್ಕೊಡ್ಬೇಕಾಗಿರ್ತಕ್ಕಂತ ಅಹವಾಲುಗಳು, ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದ್ದು, ಇವು ಮೇಜರ್ ಆಗಿ ಬರ್ತಕ್ಕಂತ ನಮ್ಮ ಅಹವಾಲುಗಳು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ವೀಕೃತ ಆಗುತ್ತೆ ಮೇಡಮ್. ನಮ್ಗೆ ಈ ಅಹವಾಲುಗಳು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಸಾರ್ವಜನಿಕರು ನೇರವಾಗಿ ಬಂದು ನಮ್ಮ ಏಕೀಕೃತ ಟಪಾಲು ವ್ಯವಸ್ಥೆಯಲ್ಲೂ ಕೂಡ ಅಹವಾಲುಗಳನ್ನ ಸಲ್ಲಿಸ್ತಾರೆ, ಮತ್ತೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಡಿಫೈನ್ ಮಾಡಿದ್ವಿ ಮೇಡಮ್ ನಾವು, ಅದರಲ್ಲಿ ವಾಟ್ಸಪ್ ಆಗಿರ್ಬೋದು, ಮತ್ತೆ ನಮ್ಮ ಬಿಡಿಎ ಸಹಾಯವಾಣಿ ಮೂಲಕ ಮತ್ತು ಟ್ವಿಟರ್ ಮೂಲಕ ನಮ್ಗೆ ಅಹವಾಲುಗಳು ಸ್ವೀಕೃತ ಆಗುತ್ತೆ. ಸ್ವೀಕೃತವಾದ ಎಲ್ಲಾ ಅಹವಾಲುಗಳನ್ನು ನಾವು ಒಂದ್ ಕಡೆ ಕೇಂದ್ರೀಕರಿಸಿ ಅವನ್ನ ಸಾಮಾನ್ಯ ಮತ್ತೆ ತುರ್ತು ಸಾಮಾನ್ಯ ಮತ್ತು ಸಾರ್ವಜನಿಕ ಮುಕ್ತ ಸಭೆಯ ಅಹವಾಲುಗಳಾಗಿ ವರ್ಗೀಕರಣ ಮಾಡ್ತೀವಿ. ತುರ್ತು ಅಹವಾಲುಗಳಾಗಿದ್ದಲ್ಲಿ 7 ದಿನಗಳೊಳಗಾಗಿ ಅವನ್ನ ಬಗೆಹರಿಸ್ತೀವಿ ಮೇಡಮ್, ಮತ್ತೆ ಸಾಮಾನ್ಯ ಅಹವಾಲುಗಳಾಗಿದ್ರೆ ಅದನ್ನ ಬಗೆಹರಿಸೋದಕ್ಕೆ 30 ದಿನಗಳ ಕಾಲಾವಕಾಶವನ್ನು ತಗೊಳ್ತೀವಿ, ಮತ್ತೆ ಕೆಲವು ಅಹವಾಲುಗಳು ಕಾಂಪ್ಲೆಕ್ಸ್ ಆಗಿದ್ದಲ್ಲಿ ಅವನ್ನ ಸಾರ್ವಜನಿಕ ಮುಕ್ತ ಸಭೆಯಲ್ಲಿ ವ್ಯಕ್ತಪಡಿಸ್ತೀವಿ ಮೇಡಮ್ ನಾವು. ಸೊ ಅಪ್ಲಿಕೇಶನ್ಸ್ ನ ನಾವು ರಿಸೀವ್ ಆಗಿದ ತಕ್ಷಣ ಈ 3 ವರ್ಗಗಳಾಗಿ ವರ್ಗೀಕರಿಸಿ ಸಂಬಂಧಪಟ್ಟ ವಲಯ ಆಯುಕ್ತರಿಗೆ ಎಲ್ಲಾ ಅಪ್ಲಿಕೇಶನ್ಸ್ ನ ಅದೇ ದಿನ ನಾವು ಎಲ್ಲವನ್ನು ಫಾರ್ ಇದು ರೆಸಲ್ಯೂಷನ್ ಮಾಡೋದಕ್ಕೋಸ್ಕರ ನಾವೆಲ್ಲ ಅಪ್ಲಿಕೇಶನ್ಸ್ ವಲಯ ಆಯುಕ್ತರಿಗೆ ಕಳಿಸ್ತೀವಿ. ಅಲ್ಲಿ ಅದಾದ್ಮೇಲೆ ಯಾವತ್ತು ನಾವು ಸಾರ್ವಜನಿಕರಿಗೆ ನಿಗದಿಪಡಿಸಿದ ಸಮಯಕ್ಕೆ ವಲಯ ಆಯುಕ್ತರು ಈ ಎಲ್ಲಾ ಅಹವಾಲುಗಳನ್ನ ಸ್ಕ್ರೂಟಿನೈಸ್ ಮಾಡಿ ಸಾರ್ವಜನಿಕ ಮುಕ್ತ ಸಭೆಯಲ್ಲಿ ಸಂಬಂಧಪಟ್ಟ ಸಾರ್ವಜನಿಕರಿಗೆ ರೆಸಲ್ಯೂಷನ್ ಕೊಡ್ತೀವಿ ಮೇಡಮ್ ಸಾರ್ವಜನಿಕ ಮುಕ್ತ ಸಭೆಯಲ್ಲಿ.
0: ಸಮಸ್ಯೆಗಳನ್ನ ಸಾರ್ವಜನಿಕರು ಟಪಾಲ್ನಲ್ಲಿ ನೇರವಾಗಿ ಅರ್ಜಿ ಕೊಡಬಹುದು, ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅವರು ಸಮಸ್ಯೆಗಳನ್ನ ದೂರ ಕೊಡಬಹುದು ಅಂತ ಹೇಳಿದ್ರಿ, ಜೊತೆಗೆ ವಾಟ್ಸ್ಆಪ್ ನಂಬರ್ ಅಂತಾನು ಹೇಳಿದೆ ಸರ್, ತಾವು ಅದನ್ನ ಒಂದ್ಸಲ ತಿಳಿಸ್ಕೊಳ್ಲಿಕ್ಕಾಗತ್ತಾ?
1: ಹೌದು ಮೇಡಮ್, ನಮ್ಮ ಬಿಡಿಎ ಸಹಾಯವಾಣಿ 24x7 ನಮ್ಮ ಸಹಾಯವಾಣಿ ನಂಬರ್ 9483166622.
0: 9483166622.
1: ಹೌದು ಮೇಡಮ್,
0: ಈ ಸಂಖ್ಯೆ ಮೂಲಕವೂ ಕೂಡ ಅವರು ತಮ್ಮ ಸಮಸ್ಯೆಗಳಲ್ಲಿ
1: ಅಹವಾಲುಗಳ ಸಲ್ಲಿಸಬಹುದು ಮೇಡಮ್.
0: ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಮಾಹಿತಿನ ಹಂಚಿಕೊಂಡಿದ್ದಕ್ಕೆ. ಹೆಚ್ಚು ಉತ್ತಮ ರೀತಿಯ ಪ್ರತಿಕ್ರಿಯೆ ಮತ್ತು ಸ್ಪಂದನೆ ಸಾರ್ವಜನಿಕರಿಂದ ಸಿಗ್ಲಿ, ಸಮಸ್ಯೆಗಳು ಶೀಘ್ರವೇ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ನಾವು ಕೂಡ ಆಶಿಸುತ್ತೇವೆ. ಎಫ್ಎಂ ರೇನ್ಬೋ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು.
0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ನೀವು ಕೇಳ್ತಾ ಇದ್ದೀರಾ ಲಂಚ್ ಬಾಕ್ಸ್ ಕಾರ್ಯಕ್ರಮ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬಿಡಿಇನ ಓಪನ್ ಹೌಸ್ ಸಭೆಯ ಬಗ್ಗೆ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯ ಸಮನ್ವಯ ಅಧಿಕಾರಿಗಳು ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಹಲೋ ಸರ್, ನಾನು ಧ್ವನಿ ಕೇಳಿಸ್ತಿದ್ಯಾ?
1: ಮೇಡಮ್ ಕೇಳಿಸ್ತದೆ.
0: ಹಾ, ಈಗ ಹೇಗೆ ಸಾರ್ವಜನಿಕರು ಯಾವೆಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನ ಎಲ್ಲೆಲ್ಲಿ ಅರ್ಜಿಗಳನ್ನು ಕೊಡೋದ್ರ ಮೂಲಕ ದೂರನ್ನು ಸಲ್ಲಿಸಬಹುದು, ಹೇಗೆ ಅವುಗಳನ್ನು ತಾವು ವಿಭಾಗ ಮಾಡಿ ತುರ್ತು ಮತ್ತು ಸಾಮಾನ್ಯ ಸಮಸ್ಯೆಗಳು ಈ ರೀತಿ ವಿಭಾಗ ಮಾಡಿ ಅವರಿಗೆ ಪರಿಹಾರ ಕೊಡುವಂತಹ ಕೆಲಸದಲ್ಲಿ ನಿರತರಾಗಿದ್ದೀರಾ ಅನ್ನೋ ಬಗ್ಗೆ ಮಾಹಿತಿನ ಹಂಚ್ಕೊಂಡ್ರಿ. ಕೊನೆಯದಾಗಿ, ತಾವು ನಮ್ಮ ಸಾರ್ವಜನಿಕರಿಗೆ ಯಾವುದಾದ್ರೂ ಸಮಸ್ಯೆನ ಎದುರಿಸ್ತಾ ಇರಬಹುದು ಅಥವಾ ತುಂಬಾ ದಿನಗಳಿಂದ ವರ್ಷಗಳಿಂದ ಅವರು ಅಲೆದಾಟವನ್ನೇ ಮಾಡ್ತಾ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತ ಇದ್ದವರಿಗೆ ಏನ್ ಹೇಳಕ್ ಬಯಸ್ತೀರಾ ಈಗ?
1: ಮೇಡಮ್, ಸಾರ್ವಜನಿಕರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದ ಯಾವುದೇ ಕುಂದುಕೊರತೆಗಳನ್ನ, ಯಾವುದೇ ಗೊಂದಲ ಇಲ್ಲದಲ್ಲೇ ನಮ್ಮ ಅಧಿಕೃತವಾಗಿ ಘೋಷಿಸಲಾದ ಯಾವುದೇ ಸಾಮಾಜಿಕ ಮಾಧ್ಯಮಗಳಲ್ಲಾಗಲಿ ಅಥವಾ ನಮ್ಮ ಸಹಾಯವಾಣಿ ನಂಬರ್ ಮತ್ತೊಮ್ಮೆ ಹೇಳ್ತೀನಿ, 944-1-6662 ಕರೆ ಮಾಡಿ ಅಥವಾ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಟಪಾಲು ವ್ಯವಸ್ಥೆಯಲ್ಲಿ ತಮ್ಮ ಅಹವಾಲುಗಳನ್ನ ಸಲ್ಲಿಸಿ ಯಾವುದೇ ಗೊಂದಲ ಇಲ್ಲದೆ ಮತ್ತೆ ಸಮಯ ವಿಳಂಬವಿಲ್ಲದೆ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಸಾರ್ವಜನಿಕರಿಗೆ ಮಾಹಿತಿಯನ್ನ ಕೊಡ್ತೇವೆ ಮೇಡಮ್. ಮತ್ತೆ ಇಂಥ ವ್ಯವಸ್ಥೆಯನ್ನ ಜಾರಿಗೆ ತರಲು ನಿರ್ದೇಶನ ನೀಡಿದ ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸರ್ಗೆ, ಮತ್ತೆ ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ ಎ ಹ್ಯಾರಿಸ್ ಸರ್ಗೆ, ಮತ್ತೆ ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಶ್ರೀ ಮಣಿವಣ್ಣನ್ ಸರ್ಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಮಾಹಿತಿಯನ್ನು ಹಂಚಿಕೊಳ್ತೀವಿ.
0: ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಮಾಹಿತಿನ ಹಂಚಿಕೊಂಡಿದ್ದಕ್ಕೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ. ವಾಟ್ಸಪ್ ನಂಬರ್ 9483166622 ಈ ಮೂಲಕವೂ ಕೂಡ ನೀವು ಸಮಸ್ಯೆಗಳನ್ನು ಅವರ ಗಮನಕ್ಕೆ ತರಬಹುದು ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೇವೆ ಸರ್. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ, ತಿಂಗಳಾಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 528 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಿಡಿಒ ಆಗಿ ಮುಂಬಡ್ತಿ, ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ. ಹನೂರು ಗುಂಡಿನ ದಾಳಿ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ. ಸಚಿವ ಬಿ ನಾಗೇಂದ್ರ ವಿರುದ್ಧ ಬಳ್ಳಾರಿ ಚಲೋ, 10 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಬಿಜೆಪಿ ನಿರ್ಧಾರ. ಹಾಗೂ ಕೊಡಗಿನಲ್ಲಿ ಧಾರಾಕಾರ ಮಳೆ, ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ ಉಂಟಾಗಿದ್ದು, ಈ ತಿಂಗಳ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರ ಕುರಿತು ವರದಿ ಸಲ್ಲಿಕೆ ಮಾಡಲಾಗುವುದು ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ವಾರವೂ ಬರಗಾಲದ ಬಗ್ಗೆ ವಿಮರ್ಶೆ ನಡೆಸಲಾಗುತ್ತಿದ್ದು, ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ಬಳಿಕ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು. ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ಷೇತ್ರಗಳ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಶಾಸಕರೊಂದಿಗೆ ಸಭೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಹನೂರು ಗುಂಡಿನ ದಾಳಿ ಪ್ರಕರಣ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಇಂತಹ ಘಟನೆಗಳು ಸಂಭವಿಸಿದಾಗ

0: ತರಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ಆಸ್ತಿಯನ್ನು ಸೃಜಿಸಲು ಮತ್ತು ಬಡ ಶೋಷಿತ ಜನರಿಗೆ ಉದ್ಯೋಗ ನೀಡಲು ಶ್ರಮಿಸುವಂತೆ ಸೂಚಿಸಿದ್ದಾರೆ. ಅಂತರ್ಜಲ ಮಟ್ಟ ಹೆಚ್ಚಳ, ಕೊಟ್ಟಿಗೆ ನಿರ್ಮಾಣ, ರಸ್ತೆ ನಿರ್ಮಾಣ, ಕಾಲುವೆ ನಿರ್ಮಾಣ ಸೇರಿದಂತೆ 318 ಕಾಮಗಾರಿಗಳನ್ನು ಕೈಗೊಳ್ಳಲು ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅವಕಾಶವಿದೆ. ಈ ಮಾಸಾಂತ್ಯದೊಳಗೆ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕನಿಷ್ಠ 5-6 ಲಕ್ಷ ಮಾನವ ದಿನ ಸೃಜನೆ ಮಾಡುವ ಗುರಿ ಇಟ್ಟುಕೊಂಡು ಕಾರ್ಯನಿರ್ವಹಿಸಬೇಕು. ಗ್ರಾಮಗಳ ನೈರ್ಮಲ್ಯಕ್ಕೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಗುಂಡಿನ ದಾಳಿ ಪ್ರಕರಣವನ್ನು ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಕರಣದ ಕಡತಗಳನ್ನು ಸಿಐಡಿ ತನಿಖಾಧಿಕಾರಿಗೆ ಹಸ್ತಾಂತರಿಸುವಂತೆ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ಅವರಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ ರಾಂಪುರ, ಹನೂರು ಮತ್ತು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ 4 ಪ್ರಕರಣಗಳು ಕಳ್ಳಬೇಟೆ, ಶಿಬಿರಗಳ ಧ್ವಂಸ, ಜೀಪ್ ಜಖಂ, ಸರ್ಕಾರಿ ಆಸ್ತಿ ನಷ್ಟ, ಕಾಡಿಗೆ ಬೆಂಕಿ ಪ್ರಕರಣಗಳನ್ನು ಹೆಚ್ಚಿನ ತನಿಖೆಗಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸಿಐಡಿಗೆ ವರ್ಗಾಯಿಸಲಾಗಿದೆ. ಕಾವೇರಿ ವನ್ಯಜೀವಿ ಧಾಮದ ಹೊಳೆಮೂರ್ದಟ್ಟಿ ಅರಣ್ಯದಲ್ಲಿ ಆಗಸ್ಟ್ 15 ಮುಂಜಾನೆ ಅರಣ್ಯ ಪ್ರದೇಶದಲ್ಲಿ ಭೇಟಿಗೆ ತೆರಳಿದ್ದರೆನ್ನಲಾದ 3 ಮೇಲೆ ಅರಣ್ಯ ಇಲಾಖಾ ಅಧಿಕಾರಿಗಳು ಗುಂಡಿನ ದಾಳಿ ನಡೆಸಿದರು. ಈ ದಾಳಿಯಲ್ಲಿ 3 ಮೃತಪಟ್ಟಿದ್ದರು. ತೆರಿಗೆದಾರರ ಹಣದಿಂದ ಸಂಗ್ರಹಿಸಿದ ಅಕ್ಕಿಯನ್ನು ಎಥೆನಾಲ್ ಉತ್ಪಾದಕರಿಗೆ ಅದರ ಸ್ವಾಧೀನ ವೆಚ್ಚಕ್ಕಿಂತ ಸುಮಾರು 40% ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಕೇಂದ್ರದ ನೀತಿಯನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಭಾರತದ ಎಥೆನಾಲ್ ಗಣಿತವೇ ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಆಹಾರ ಭದ್ರತೆಗಾಗಿ ಸರ್ಕಾರ ರೈತರಿಂದ ಭತ್ತ ಖರೀದಿಸುತ್ತಿದೆ. ಬಳಿಕ ಅದೇ ಅಕ್ಕಿಯನ್ನು ಎಥೆನಾಲ್ ಉತ್ಪಾದಕರಿಗೆ ಸ್ವಾಧೀನ ವೆಚ್ಚಕ್ಕಿಂತ ಶೇಕಡ 40 ಕಡಿಮೆ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಈ ವ್ಯವಸ್ಥೆಯಿಂದ ನಿಜವಾಗಿ ಲಾಭ ಪಡೆಯುತ್ತಿರುವವರು ಯಾರು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪ ಹೊತ್ತಿರುವ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಳ್ಳಾರಿ ಚಲೋ ನಡೆಸಲು ಬಿಜೆಪಿ ನಿರ್ಧರಿಸಿದೆ. 10 ದಿನಗಳ ಕಾಲ 170 ಕಿಲೋಮೀಟರ್ ಪಾದಯಾತ್ರೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮೇಲ್ಮನೆ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 1-10 ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಯಲಿದೆ. ಪಾದಯಾತ್ರೆಗೆ ಜೆಡಿಎಸ್ ನಾಯಕರು ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಎಚ್ಡಿ ಕುಮಾರಸ್ವಾಮಿ ಆಗಮಿಸುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರ ಮಳೆಯಾಗುತ್ತಿದೆ. ಭಾರೀ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಸಾಮಾನ್ಯ ಜನಜೀವನ ವ್ಯತ್ಯಯವಾಗಿದೆ. ಮಳೆಯಿಂದಾಗಿ ಕಾಫಿ ಗಿಡದಲ್ಲಿನ ಫಸಲು ಉದುರತೊಡಗಿದ್ದು ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ. ಮಳೆಯಿಂದಾಗಿ ಕಾವೇರಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗುತ್ತಲೇ ಇದ್ದು ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಈ ನಡುವೆ ಕೊಡಗಿನಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿಲ್ಲ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಸ್ಪಷ್ಟಪಡಿಸಿದ್ದಾರೆ. ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಸ್ಮರಿಸುವ ಪವಿತ್ರ ಹಬ್ಬ ಈದ್ ಮಿಲಾದ್ ಅನ್ನು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿಂದು ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಯಿತು. 2026 ಸಾಲಿನ ಸಾರ್ವತ್ರಿಕ ರಜಾ ದಿನಗಳ ಪಟ್ಟಿಯಲ್ಲಿ ಸರ್ಕಾರದ ಅಧಿಸೂಚನೆ ಅನ್ವಯ ಈಗಾಗಲೇ ಆಗಸ್ಟ್ 26 ಈದ್ ಮಿಲಾದ್ ಹಬ್ಬವನ್ನು ಆಚರಿಸುವ ಸಲುವಾಗಿ ಸಾರ್ವತ್ರಿಕ ರಜೆ ಘೋಷಿಸಲಾಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದಲಾವಣೆ ತರಲಾಗಿದ್ದು ನಾಳೆ ಎಂದಿನಂತೆ ಶಾಲಾ ಕಾಲೇಜುಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸಲಿವೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕಬ್ಬು ಪೂರೈಸಿದ ರೈತರಿಗೆ ಸರ್ಕಾರ

ಸಕ್ಕರೆ ಕಾರ್ಖಾನೆಗಳಿಂದ ಪಾವತಿಸಬೇಕಾದ ಹೆಚ್ಚುವರಿ ಬಾಕಿ ಹಣವನ್ನು ಕೂಡಲೇ ಪಾವತಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಾದಾಮಿ ಶುಗರ್ಸ್, ಜೆಮ್ ಶುಗರ್ಸ್, ಜಮಖಂಡಿ ಶುಗರ್ಸ್ ಸೇರಿದಂತೆ ಹಲವು ಸಕ್ಕರೆ ಕಾರ್ಖಾನೆಗಳ ಪ್ರತಿ ಮೆಟ್ರಿಕ್ ಟನ್ಗೆ ಹೆಚ್ಚುವರಿಯಾಗಿ ನೀಡಬೇಕಾದ ಶೇಕಡ 50% ಬಾಕಿ ಹಣವನ್ನು ರೈತರಿಗೆ ಪಾವತಿಸಬೇಕಾಗಿದೆ. ಈ ಹಣವನ್ನು ವಿಳಂಬ ಮಾಡದೆ ತ್ವರಿತವಾಗಿ ಪಾವತಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮುಂಬರುವ ಕಬ್ಬು ನುರಿಸುವ ಹಂಗಾಮಿನಲ್ಲಿ ರೈತರಿಗೆ ಯಾವುದೇ ಗೊಂದಲ ಉಂಟಾಗದಂತೆ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ತಮ್ಮ ವ್ಯಾಪ್ತಿಯ ಕಬ್ಬು ಬೆಳೆಗಾರರ ಸಭೆ ಕರೆದು ಕಬ್ಬಿನ ದರವನ್ನು ನಿಗದಿಪಡಿಸಿದ ನಂತರವೇ ಕಬ್ಬು ನುರಿಸುವ ಕಾರ್ಯ ಆರಂಭಿಸಬೇಕು ಎಂದು ತಿಳಿಸಿದ್ದಾರೆ. ನೈಸ್ ಯೋಜನೆಯನ್ನು ರಾಜ್ಯ ಸರ್ಕಾರ ಕೂಡಲೇ ವಶಪಡಿಸಿಕೊಳ್ಳುವಂತೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಜೆಡಿಎಸ್ ನಿಯೋಗ ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಮನವಿ ಸಲ್ಲಿಸಿತು. ನೈಸ್ ಯೋಜನೆಯಲ್ಲಿ ನಡೆದಿರುವ ಬೃಹತ್ ಅಕ್ರಮ, ಒಪ್ಪಂದಗಳ ಸ್ಪಷ್ಟ ಉಲ್ಲಂಘನೆ ಹಾಗೂ ರೈತರಿಗೆ ಆಗಿರುವ ಅನ್ಯಾಯ ಖಂಡಿಸಿ ನಿಯೋಗ ಮನವಿ ಸಲ್ಲಿಸಿದೆ. ಬಳಿಕ ಮಾತನಾಡಿದ ಜೆಡಿಎಸ್ ಮುಖಂಡ ಸುರೇಶ್ ಬಾಬು, ನೈಸ್ ರಸ್ತೆಯಲ್ಲಿ ಹೈಕೋರ್ಟ್ ಟೋಲ್ ಸಂಗ್ರಹ ಮಾಡಬಾರದು ಎಂದು ಸೂಚಿಸಿದೆ. ಆದರೂ ಟೋಲ್ ಸಂಗ್ರಹ ನಿಲ್ಲಲಿಲ್ಲ. ಈ ಕುರಿತಂತೆ ರಾಜ್ಯಪಾಲರಿಗೂ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈಲ್ವೆ ಹಳಿಗಳ ಪಕ್ಕದ ಪ್ರದೇಶವನ್ನು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸಿ ನಿರಂತರವಾಗಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ರೈಲ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದಾದ್ಯಂತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ಬೃಹತ್ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದ್ದು, ಇಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಅವರು ಪರಿಶೀಲನೆ ನಡೆಸಿದರು. ಬಳ್ಳಾರಿ ರಸ್ತೆಯ ಯಲಹಂಕ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿ ರೈಲ್ವೆ ಹಳಿ ಪಕ್ಕದಲ್ಲಿನ ಕಟ್ಟಡ ಭಗ್ನಾವಶೇಷಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ, ತಿಂಗಳಾಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 528 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಿಡಿಒ ಆಗಿ ಮುಂಬಡ್ತಿ, ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ. ಹನೂರು ಗುಂಡಿನ ದಾಳಿ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ. ಸಚಿವ ಬಿ ನಾಗೇಂದ್ರ ವಿರುದ್ಧ ಬಳ್ಳಾರಿ ಚಲೋ, 10 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಬಿಜೆಪಿ ನಿರ್ಧಾರ. ಹಾಗೂ ಕೊಡಗಿನಲ್ಲಿ ಧಾರಾಕಾರ ಮಳೆ, ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಆತ್ಮೀಯರೇ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮರವಿಲ್ಲು. ಸ್ಟುಡಿಯೋ ಸಮಯ ಆಗಿದೆ 2:41. ಇದು ಮಂಗಳವಾರದ ಮಂಗಳಕರ ಮಧ್ಯಾಹ್ನದ ಹೊತ್ತು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಎವರ್ಗ್ರೀನ್ ಜನಪ್ರಿಯ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀವಿ. ಇದೀಗ ಆರಂಭದಲ್ಲಿ ಮೂಡಿ ಬರಲಿದೆ ಚಿತ್ರ ಅವರ ಮತ್ತು ಮಂಜುಳಾ ಗುರಾಜ್ ಅವರ ದನಿಯಲ್ಲಿ ಸೋಲಿಲ್ಲದ ಸರದಾರ ಚಿತ್ರದಿಂದ ಹಂಸಲೇಖ ಅವರ ಸಂಗೀತ ಸಂಯೋಜನೆ, ಸಾಹಿತ್ಯ ರಚನೆ.

ಅರಳಿದ ತನುವಿದು ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಮೂಡಿ ಬಂದ ಗೀತೆ ನಿಮಗಾಗಿ ಜನಪ್ರಿಯ ಚಿತ್ರಗೀತೆಗಳಾಗಿ ಜೀವನ ಚೈತ್ರ ಚಿತ್ರದಿಂದ ಜಿ ಉದಯ್ ಶಂಕರ್ ಅವರ ಸಾಹಿತ್ಯ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಮುಂದೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಓ ಕೋಗ್ ಇಲೇ ಚೈತ್ರದ ಪ್ರೇಮಾಂಜಲಿ ಚಿತ್ರದಿಂದ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ, ಎಸ್ ಪಿ ಬಿ ಹಾಗೂ ಚಿತ್ರ ಅವರ ದನಿಯಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬೆಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸ್ಟುಡಿಯೋ ಸಮಯ ಆಗಿದೆ 3:32. ಇದು ಮಂಗಳವಾರದ ಮಂಗಳಕರ

ಮಧ್ಯಾಹ್ನದ ಹೊತ್ತು ನಿಮ್ಮನೆ ಚಿನ ಅಚ್ಚುಮೆ ಚಿನ ಹೊಂಬಿಸಿಲು ಆರಂಭ ಆಗ್ತದೆ. ಎಂದಿನಂತೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ. ನೀವು ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9489001013 ನಿಮ್ಮ ಚಂದದ ಹೆಸರು ಊರಿನ ಹೆಸರನ್ನು ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು. ಮೊದಲ ಪ್ರಶ್ನೆ ಸಂಗೀತದ ರೂಪದಲ್ಲಿ ಬರ್ತಾ ಇದೆ. ಗಮನವಿಟ್ಟು ಕಿವಿಗೊಟ್ಟು ಆಲಿಸಿ ದಯವಿಟ್ಟು.

0: ಪ್ರಶ್ನೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ರಚನೆ. ನಾವು ಪ್ರಶ್ನೆ ಕೇಳಿದ್ವಿ ಒಂದು ಸಂಗೀತಕ್ಕೆ ಸಂಬಂಧಿಸಿದ್ದು.
1: ನೀನು ನುಡಿವ ಸಂಗೀತವ
0: ಗಾಯಕರು ಯಾರು, ಗಾಯಕರ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ವಿ. ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ ಎನ್ನ ಪ್ರಸಾದ್, ರಾಜಾಜಿನಗರ್, ಕಬಾಡಿ ಇಂದಿರಾ ವೆಂಕಟೇಶ್, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ್, ನೇತ್ರ ಕೆಂಗೇರಿ, ಬಾಬಾ ಕಲ್ಯಾಣ್ ಬೆಂಗಳೂರು, ಹರೀಶ್ ಮಲ್ಲೇಶ್ವರ, ಹ್ಯಾಬೆಲ್ ರಾಘವೇಂದ್ರ, ಅಪ್ಪರ್ ಹುತ್ತ ಭದ್ರಾವತಿ. ಇವರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಗಾಯಕರು ಯಾರು ಅಂದರೆ ಅಜಯ್ ವಾರಿಯರ್. ಅಜಯ್ ವಾರಿಯರ್ ಎಂದು ಉತ್ತರ ಕಳಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮ್ಮ ಉತ್ತರ ಸರಿಯಾಗಿದೆ. ಇದು ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆ, ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಅಜಯ್ ವಾರಿಯವರ ದನಿಯಲ್ಲಿ ಸಡಗರ ಚಿತ್ರದಿಂದ ಮೂಡಿಬಂದ ಗೀತೆ. ಈ ಗೀತೆಯನ್ನು ಇದೀಗ ಪೂರ್ತಿಯಾಗಿ ಕೇಳೋಣ. ಕೇಳ್ತಾರೆ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಹೊಂ ಬೆಸಲಿನಲ್ಲಿ ನಾವಿದ್ದೀವಿ. ಇದಕ್ಕ ಮತ್ತೊಂದು ಪ್ರಶ್ನೆ, ಯುಪಿಐ ಇದನ್ನು ವಿಸ್ತರಿಸಿ, ಯುಪಿಐ ವಿಸ್ತರಿಸಿ ನಿಮ್ಮ ಉತ್ತರ ಏನು ಅನ್ನೋದನ್ನ ನಿಮ್ಮ ಮುದ್ದಾದ ಹೆಸರು ಊರಿನ ಹೆಸರೊಂದಿಗೆ ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಹೋಮ್ ಬಿಸಿಲಿನಲ್ಲಿ ನಾವು ಪ್ರಶ್ನೆಯನ್ನು ಕೇಳಿದ್ವಿ, UPI ಇದನ್ನ ವಿಸ್ತರಿಸಿ ಎಂದು. ಇದಕ್ಕೂ ಮುನ್ನ ಹಾಡು ಕೇಳಿದ್ವಿ, ಶಿವ ಶಿವ ಎಂಬ ಗೀತೆ ಕೈಲಾಶ್ ಖೇರ್ ಅವರ ದನಿಯಲ್ಲಿ ಕೇಳಿ ಚಿತ್ರದಿಂದ ಗೀತೆ ಮೂಡಿ ಬಂತು. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ, VS ಮಂಜುನಾಥ್ ಅವರ ಸಾಹಿತ್ಯ ರಚನೆ, ಪ್ರೇಮ್ ಮತ್ತು ಕೈಲಾಶ್ ಖೇರ್ ಹಾಗೂ ತಂಡದವರು ದನಿಯಾಗಿದ್ರು. UPI ಇದನ್ನು ವಿಸ್ತರಿಸಿ ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ ಜಗದಾಂಬಿಕಾ, ಹಂಸವೇಣಿ, ಜಯಶ್ರೀ, ಸುನಿಲ್, ರಾಜಾಜಿನಗರ್, ಬಿಂದು ಪ್ರಕಾಶ್ ಬೆಂಗಳೂರು, ಕುಲ್ದೀಪ್ HSR ಲೇಔಟ್ನಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ, ಲಕ್ಷ್ಮೀಪತಿ ಕೆಂಗೇರಿಯಿಂದ, ಪ್ರಮೀಳಾ ದಾವಣಗೆರೆ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಪ್ರಸನ್ನ ಕುಮಾರ್ ದಾವಣಗೆರೆ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ. ಯಾರೆಲ್ಲ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಎಂಬ ಉತ್ತರವನ್ನು ಕಳಿಸಿದ್ದೀರಾ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ, ನಿಮಗೆ ಚಪ್ಪಾಳೆಯ ಅಭಿನಂದನೆ. ಮತ್ತೊಂದು ಪ್ರಶ್ನೆ, ಹೊಂಬೆಸಲಿನಲ್ಲಿ ಡ್ಯಾಶ್ ಚಿತ್ರದ ಅಭಿನಯಕ್ಕೆ ಕಾರ್ತಿಕ್ ಆರ್ಯನ್ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಡ್ಯಾಶ್ ಚಿತ್ರದ ಅಭಿನಯಕ್ಕಾಗಿ ಕಾರ್ತಿಕ್ ಆರ್ಯನ್ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯಾವ ಚಿತ್ರದ ಅಭಿನಯಕ್ಕೆ ನೀವು ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489901013, 9480901013. ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನ ಟೈಪ್ ಮಾಡಿ ಸರಿ ಉತ್ತರವನ್ನು ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಹೋಮ್ ಬಿಸಿಲು ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೊಂಬಿಸಿಲಿನಲ್ಲಿ ಪ್ರಶ್ನೆ ಕೇಳಿದ್ವಿ, ಡ್ಯಾಶ್ ಚಿತ್ರದ ಅಭಿನಯಕ್ಕಾಗಿ ಕಾರ್ತಿಕ್ ಆರ್ಯನ್ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸರಿ ಉತ್ತರ ಏನು ಅಂತ ಕಳಿಸ್ಕೊಟ್ಟಿದ್ದಾರೆ ರಘುನಾರಾಯಣ್ ಬೆಂಗಳೂರು, ಸುಧಾಮೂರ್ತಿ ಕೆಹಳ್ಳಿ, ಚಂದ್ರಶೇಖರ್ ತಾವರೆಕೆರೆ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರ, ಚಂದ್ರಪ್ಪ ಉತ್ತರಹಳ್ಳಿ, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಈರಣ್ಣ ಬೆಂಗಾಲಿ ರಾಯಚೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಸುಜಾತ ಆರ್ ಗಣೇಶ್, ಡೇವಿಡ್ ಮುನಿರಾಬಾದ್ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ. ಯಾರೆಲ್ಲ ಚಂದು ಚಾಂಪಿಯನ್ ಎಂಬ ಉತ್ತರವನ್ನು ಕೊಟ್ಟಿದ್ದೀರಾ? ನಿಮ್ಮ ಉತ್ತರ ಸರಿಯಾಗಿದೆ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯ ಚಪ್ಪಾಳೆ. ಪ್ರಶ್ನೆ ಜೊತೆಗೆ ಉತ್ತರವನ್ನು ಪಡ್ಕೊಂಡ್ವಿ. ಹಾಡು ಕೇಳಿದ್ವಿ ಲವ್ ಮಾಕ್ಟೇಲ್ ತ್ರೀ ಚಿತ್ರದಿಂದ ಮುದ್ದು ಮಗಳೇ, ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ನಕುಲ್ ಅಭಿನ್ಕರ್ ಅವರ ಸಂಗೀತ ಸಂಯೋಜನೆ, ಅರುಣ್ ಕುಮಾರ್ ಅವರ ಸಾಹಿತ್ಯ ರಚನೆ. ಮುಂದೆ ನಿಮಗಾಗಿ ಮೂಡಿ ಬರ್ತಾ ಇದೆ ನಾ ನಿನಗಾಗಿ ಗೀತೆ. ಮೆಜೆಸ್ಟಿಕ್ ಟೂ ಚಿತ್ರದಿಂದ ಚೇತನ್ ನಾಯಕ್ ಹಾಗೂ ಅನುರಾಧ ಭಟ್ ಅವರ ದನಿಯಲ್ಲಿ ವಿನು ಮನಸ್ ಅವರ ಸಂಗೀತ ಸಂಯೋಜನೆ, ದಿಲೀಪ್ ಶರ್ಮಾ ಅವರ ಸಾಹಿತ್ಯ ರಚನೆ. ಹಾಡು ಕೇಳ್ತಾ ಪ್ರಶ್ನೆಗೆ ಉತ್ತರವನ್ನು ಕಳಿಸ್ಕೊಡ್ಬೋದು. ನಮ್ಮ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. UPI, ಆಗಲೇ ಏನು ಹೇಳಿದ್ವಿ, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್, ಇದು ಅಧಿಕೃತವಾಗಿ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಿದ್ದು ಯಾವಾಗ ಅಂತ ಇಯರು ಡೇಟು ಎಲ್ಲವನ್ನು ಟೈಪ್ ಮಾಡಿ, ಜೊತೆಗೆ ನಿಮ್ಮ ಚಂದದ ಹೆಸರು ಏನು ಅನ್ನೋದನ್ನು ಕೂಡ ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಿ. 9480910013 ನಮ್ಮ ವಾಟ್ಸಪ್ ಸಂಖ್ಯೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. UPI ಸೇವೆ ಸಾರ್ವಜನಿಕರಿಗೆ ಲಭ್ಯವಾಗಿದ್ದು ಯಾವಾಗ, ಇದು ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ಏನು ಬೇಗ ಬೇಗ ಕಳಿಸ್ಕೊಡಿ.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೊಂಬೆಸಲಿನ ಕೊನೆಯ ಕ್ಷಣಗಳಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, UPI ಸಾರ್ವಜನಿಕರ ಸೇವೆಗೆ ಅಧಿಕೃತವಾಗಿ ಲಭ್ಯವಾಗಿದ್ದು ಯಾವಾಗ ಅಂತ ನಾವು ಕೇಳಿದ್ವಿ. ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದಾರೆ. ಇವತ್ತಿನ ಡೇಟ್ ಸ್ವಲ್ಪ ಯೋಚನೆ ಮಾಡಿಬಿಟ್ಟಿದ್ರೆ, 10 ವರ್ಷದ ಹಿಂದಕ್ಕೆ ಹೋಗ್ಬಿಟ್ಟಿದ್ರೆ ಸರಿಯಾದ ಉತ್ತರ ಸಿಗ್ತಿತ್ತು. ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ ಶಾಂತಾಚಾರ್ ಬಡಿಗೆರೆ ಕೊಕ್ಕನೂರಿನಿಂದ, ಸುರೇಂದ್ರ ಕುಂದಾಪುರ, ಸುಭಾನ್ ಕೋರಿ ಹಂಪಾಸಾಗರ, ಜಗದಾಂಬಿಕಾ ಹಂಸವೇಣಿ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಆನಂದ್ ಗುಡಿಕಾರ್, ಶ್ರೀನಿವಾಸ್ ರಾವ್ ಸುಂಕಲ್ ಅವರು ಸುಂಕಲ್ ಪಾಳ್ಯದಿಂದ, ಚಂದ್ರಶೇಖರ್ ತಾವ್ರೆಕೆರೆ, ನೇತ್ರಾ ಕೆಂಗೇರಿಯಿಂದ ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಯಾರೆಲ್ಲ 25/8/2016 ಅಂತ ಕಳಿಸಿದ್ದರೋ ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ ಅಂತ. UPI ಸೇವೆ ಲಭ್ಯವಾಗಿ ಇಂದಿಗೆ 10 ವರ್ಷ ಆಯಿತು. 2016 August 25 ಜಾರಿಗೆ ಬಂದಿದ್ದು ಇವತ್ತಿಗೆ 10 ವರ್ಷ ಆಗಿದೆ. ಸೊ ಎಲ್ಲರೂ ಕೂಡ 10 ವರ್ಷದಿಂದ ನಾವು UPI ಸೇವೆಯನ್ನು ಪಡ್ಕೊಂಡಿದ್ದೀವಿ. ಎಲ್ಲವನ್ನು ಕೂಡ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡ್ತೀವಿ. ಇದರಿಂದ ಎಷ್ಟು ಉಪಯೋಗ ಆಗಿದೆ ಅನ್ನೋದನ್ನು ಕೂಡ ನೀವು ನಮ್ಮ ಕೇಂದ್ರ ಸರ್ಕಾರದ ಅಧಿಕೃತವಾದಂತಹ ಮಾಹಿತಿ ನೀಡುವಂತಹ ಸೈಟ್ಸ್ಗಳಲ್ಲಿ ಹಂಚ್ಕೊಳ್ಬಹುದು ಅಂತ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಇಂದು ಮನವಿಯನ್ನು ಮಾಡಿದ್ದಾರೆ. UPI 10 ವರ್ಷಗಳ ಸೇವೆಗೆ ನಾವು ಕೂಡ ಥ್ಯಾಂಕ್ ಯು ಹೇಳ್ತಾ ಅದರ ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದೀವಿ. ಸಮಯ ಆಗಿದೆ 4 ಗಂಟೆ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಬಿಸ್ನೆಸ್ ಬಜ್ ಆರಂಭ ಆಗ್ತಿದೆ. ನಮ್ಮ ಜೊತೆ ಓರ್ವ ಯುವ ಬಿಸ್ನೆಸ್ ಪರ್ಸನ್ ಇದ್ದಾರೆ. ಅವರು ಪರ್ಸನ್ ಅನ್ನೋದಕ್ಕಿಂತ ಲೇಡಿ, ಓಕೆ, ಯುವ ಉದ್ಯಮಿ ಇದ್ದಾರೆ. ನಮ್ಮ ಬೆಂಗಳೂರಿನ ಸುತ್ತಮುತ್ತಲೇ ಹಳ್ಳಿಗಾಡು ಪ್ರದೇಶದಿಂದ ಬಂದು ಸ್ವಂತ ಉದ್ಯಮವನ್ನು ಕಟ್ಟಿದ್ದಾರೆ. ನಮ್ಮ ಜೊತೆ ಮಾತನಾಡಕ್ಕೆ ಸಿದ್ಧರಿದ್ದಾರೆ. ಟ್ಯೂನ್ ಮಾಡಿರಿ, ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆದ್ಮೇಲೆ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 4:02. ಇದು ಮಂಗಳವಾರದ ಮಂಗಳಕರ ಸಂಜೆಯ ಹೊತ್ತು. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ನಮ್ಮ ಜೊತೆ ಇದ್ದಾರೆ ಯುವ ಪ್ರತಿಭೆ ಉದ್ಯಮಿ ಮಂಜುಶ್ರೀ. ಬೆಂಗಳೂರಿನಲ್ಲಿ ಒಂದು ಸ್ವಂತ ಉದ್ಯಮವನ್ನು ಕಟ್ಟಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿನ ಅವರಿಂದ ಪಡ್ಕೊಳ್ಳೋಣ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜುಶ್ರೀ ಅವರೇ.
1: ನಮಸ್ತೆ ವಿಜಯಲಕ್ಷ್ಮಿ ಅವರೇ.
0: ಹೇಗಿದ್ದೀರಿ?
1: ತುಂಬ ಚೆನ್ನಾಗಿದ್ದೀವಿ. ನೀವೇ ಹೇಗಿದ್ದೀರಿ?
0: ನಾವು ಕೂಡ ಸೂಪರ್ ಆಗಿದ್ದೀವಿ. ಬ್ಲೂ ಟಫಿ ಡಿಜಿಟಲ್ ಕಂಪನಿಯ ಸಂಸ್ಥಾಪಕಿ ಮಂಜುಶ್ರೀ ಅವರು ಇವತ್ತು ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಮೂಲತಃ ಮಂಜುಶ್ರೀ ಅವರು ಬೆಂಗಳೂರಿಗೂ ಬರೋದಕ್ಕೂ ಮುನ್ನ ಅವರ ಹುಟ್ಟೂರು, ಓದಿರೋದು, ವಿದ್ಯಾಭ್ಯಾಸ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಕುತೂಹಲ ಇದ್ದೀವಿ. ತಿಳಿಸ್ಕೊಡ್ತೀರಾ?
1: ಡೆಫಿನೆಟ್ಲಿ. ಬೆಂಗಳೂರಿಗೆ ಬರೋಕ್ಕೂ ಮುಂಚೆ ನಾನು ಹುಟ್ಟಿದ್ದು ಶಿವನಗೆರೆ ಅಂತ ಒಂದು ಹಳ್ಳಿ, ತುಮಕೂರು ಜಿಲ್ಲೆ, ಮಧುಗಿರಿ ತಾಲೂಕು.
0: ಏಕಶಿಲಾ ಬೆಟ್ಟ ಇರೋ ತಾಲೂಕು
1: ಮಧುಗಿರಿ. ಏಕಶಿಲಾ ಬೆಟ್ಟ ಏಷ್ಯಾ ಖಂಡದಲ್ಲಿ ಎರಡನೇ ಏಕಶಿಲಾ ಬೆಟ್ಟ, ಅದಕ್ಕೆ ಫೇಮಸ್. ಅದು ನಮ್ಮೂರು ಒಂದು ಹಳ್ಳಿ, ಅಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಅಲ್ಲಿನೇ ಹುಟ್ಟಿ ಓದಿದ್ದು ಬೆಳೆದಿದ್ದು ಎಲ್ಲ ನಮ್ಮ ಶಿವನಗಿರಿನಲ್ಲಿನೇ.
0: ಏನು ಏನು ಎಜುಕೇಷನ್ ನಿಮ್ದು?
1: ಸೊ ನಾನು 1-10 ಅಲ್ಲಿ ಊರಲ್ಲಿನೇ ಓದಿದ್ದು, ಗೌರ್ಮೆಂಟ್ ಸ್ಕೂಲ್ ಕನ್ನಡ ಮೀಡಿಯಮಲ್ಲಿ. ಅಲ್ಲಿಂದ ತುಮಕೂರಿಗೆ ಬಂದು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಓದಿದ್ದು. ಆಮೇಲೆ ಇಮಿಡಿಯೇಟ್ ನಾನು 19 ಇದ್ದಾಗಲೇ ಕೆಲ್ಸಕ್ಕೆ ಸೇರಿದ್ದೆ. 19 ನನಗೆ ಟೀನ್ ಇನ್ನ ಆವಾಗ.
0: ಓಕೆ,
1: ಅಂದರೆ ನನಗೆ ಕೆಲ್ಸಕ್ಕೆ ಸೇರೋದು ಅನಿವಾರ್ಯತೆ ಇತ್ತು, ರೆಸ್ಪಾನ್ಸಿಬಿಲಿಟೀಸ್ ಹೆಗಲಿಗೆ ಏರ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ
0: ಅಂಥ ರೆಸ್ಪಾನ್ಸಿಬಿಲಿಟಿ ಅಂದರೆ ಮನೆ ಪರಿಸ್ಥಿತಿ ಹೇಗಿತ್ತು?
1: ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿರ್ಲಿಲ್ಲ, ಅಂದ್ರೆ ತುಂಬಾ ಸ್ವಲ್ಪ ಸಾಲದ ಹೊರೆ ಇತ್ತು.
0: ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಿ?
1: ತಂದೆ ತಾಯಿ ಮತ್ತೆ ನಾನು. ನಾನು ನನ್ನ ತಂದೆ ತಾಯಿ ಅಷ್ಟೇ.
0: ಏಕೈಕ ಮಗಳು ಅಂದ್ರೆ ಕುಟುಂಬ ಜವಾಬ್ದಾರಿ ನಿಮ್ಮ ಮೇಲೆ ಇತ್ತು?
1: ಹಾ, ನನ್ನ ಮೇಲೆ.
0: ಹಂಗಾಗಿ 19 ಕೆಲ್ಸಕ್ಕೆ ಸೇರಿದ್ರಿ?
1: ಹೌದು.
0: ಓಕೆ,
1: ಮತ್ತೆ ಮುಂದೆ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಆಮೇಲೆ ಓದೋಣ ಅನ್ನೋದು ಇತ್ತು. ನಾನು ನಮ್ಮ ಅಪ್ಪಂಗೆ ಮತ್ತೆ ಮುಂದೆ ಸಾಲ ಮಾಡಿಸೋ ಅಂತ ಪರಿಸ್ಥಿತಿ ಅಂದ್ರೆ ನನಗೆ ಇಷ್ಟ ಇರಲಿಲ್ಲ. ಡಿಪ್ಲೊಮಾ ಕೂಡ ಸಾಲದಲ್ಲೇ ಓದಿಸಿದ್ದು. ಅದಕ್ಕೋಸ್ಕರ ಮುಂದೆ ಇಂಜಿನಿಯರಿಂಗ್ ಮಾಡಿ ಮುಂದೇನೋ ಅಂತ ಅನ್ಸರ್ಟನಿಟಿ ಯಾಕೆ ಅಂತ ನಾನು ಡಿಪ್ಲೊಮಾ ಆದ ತಕ್ಷಣನೇ ಕೆಲಸ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ದೆ. ನನ್ನ ತಂದೆ ಊರಲ್ಲಿ ನಾನು ಡಿಪ್ಲೊಮಾಗ್ ಬರೋವರೆಗೂ, ಐ ಥಿಂಕ್ ನಾನು 10th ಮಾಡೋವರೆಗೂ ಅವ್ರು ಹೋಟೆಲ್ ನಡೆಸ್ತಾ ಇದ್ರು, ಮಂಜುಶ್ರೀ ಹೋಟೆಲ್ ಅಂತ. ಅದರಿಂದಾನೇ ನಮ್ಮ ಜೀವನ ನಡೀತಾ ಇತ್ತು. ಒಂದು ಡಿಪ್ಲೊಮಾಗ್ ಬಂದಾಗ ಹೋಟೆಲ್ ಸುಟ್ಟೋಗಿತ್ತು ನಮ್ದು. ನಮ್ದು ಹೋಟೆಲ್ ಇರಲಿಲ್ಲ.
0: ಓಕೆ,
1: ಸೊ ಡಿಪ್ಲೊಮಾಗ್ ಬಂದಾಗ ಚಿಕ್ಕ ಪುಟ್ಟ ಕೆಲಸ ಊರಲ್ಲಿ ಸಿಗುತ್ತಲ್ವಾ, ಏನಾದ್ರೂ ಹೊಲದ್ದು ಏನ್ ಸಿಕ್ಕಿದ್ರೆ ಅದು ಮಾಡ್ಕೊಂಡು ಸ್ವಲ್ಪ ಅರ್ನ್ ಮಾಡೋರು. ಅಥವಾ ದಿನಗೂಲಿ ತರ, ಅಂದ್ರೆ ಕೂಲಿ
0: ಕರೀತಾರಲ್ವಾ,
1: ಕೆಲಸ, ಹೊಲದ ಕೆಲಸ, ಏನೇ ಕೆಲಸ ಕರೆದ್ರು ನಮ್ಮಅಪ್ಪ ಹೋಗೋರು, ನಮ್ಮಅಮ್ಮ ಕೂಡ ಹೋಗೋರು. ಸೊ ಅದರಿಂದ ಸ್ವಲ್ಪ ಬರ್ತಿತ್ತು. ಆಮೇಲೆ ನಮ್ಮಅಪ್ಪ ಕೂಡ ಬೆಂಗಳೂರಿಗೆಲ್ಲ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಇಲ್ಲಿ ಎಲ್ಡರ್ಲಿ ಕೇರ್ ಕೆಲಸ, ಗಾರ್ಡನಿಂಗ್ ಈ ತರ ಕೆಲಸಗಳೆಲ್ಲಾನು ಮಾಡಿದ್ದಾರೆ, ಆಡ್ ಜಾಬ್ಸ್. ಆದ್ರೆ ಅವ್ರಿಗೆ ಅವ್ರು ಸ್ವಲ್ಪ ವೀಕ್ ಇದ್ದಿದ್ರಿಂದ ಅವ್ರಿಗೆ ಜಾಸ್ತಿ ಇಲ್ಲಿ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಇರಕ್ಕೆ. ಬಟ್ ಆದಷ್ಟು ಟ್ರೈ ಮಾಡಿ ಕೆಲಸ ಮಾಡೋರು ಮತ್ತೆ ಊರಿಗೆ ವಾಪಸ್ ಬರೋರು. ಯಾಕಂದ್ರೆ ಯಾವುದೇ ಕೆಲಸ ಇಲ್ಲಿ ಸೆಕ್ಯೂರಿಟಿ ಇರ್ತಿರ್ಲಿಲ್ಲ ಕೆಲಸಕ್ಕೆ.
0: ಹೌದು,
1: 3 ಮಾಡಿದ್ರೆ 4 ಆಲ್ರೆಡಿ ಕೆಲಸದಿಂದ ತೆಗಿಯೋದು ಅಥವಾ ಏನಾದ್ರೂ ತೊಂದರೆಗಳಾಗ್ತಾ ಇತ್ತು. ಸೊ ವಾಪಸ್ ಊರಿಗೆ ಬಂದು ಅದಕ್ಕೆ ನಾನು ಬೇಗ ಕೆಲ್ಸಕ್ಕೆ ಹೋಗೋ ಅಂತ ಡಿಸಿಷನ್ ತಗೊಂಡೆ. ನಮ್ಮಅಪ್ಪಂಗ್ ಇಷ್ಟ ಇರ್ಲಿಲ್ಲ, ಚೆನ್ನಾಗಿ ಓದ್ತಾಳೆ ಮುಂದೆ ಓದ್ಲಿ ಅನ್ನೋದೇ ಅವ್ರಿಗೂ ಇಷ್ಟ ಇತ್ತು. ಬಟ್ ಅನಿವಾರ್ಯ ಕಾರಣಗಳಿಂದ ನಾನು ಕೆಲ್ಸಕ್ಕೆ ಜಾಯ್ನ್ ಆಗ್ಲೇಬೇಕಾಯ್ತು.
0: ಜಾಯ್ನ್ ಎಲ್ಲಿ ಜಾಯ್ನ್ ಆಯ್ದ್ರಿ?
1: 2011 ನಾನು ಡಿಪ್ಲೊಮಾ ಪಾಸ್ ಔಟ್ ಆಗಿದ್ದು. ಆ 11 ಅಲ್ಲೇ ನಾನು ಕ್ಯಾಂಬ್ರಿಡ್ಜ್ ಟೆಕ್ನಾಲಜಿ ಅಂತ ಒಂದು BPO ಕಂಪ್ನಿ, ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಸಿಟಿ ಫೇಸ್ 1 ಅಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದು.
0: ಊರು ತುಮಕೂರು ಬಿಟ್ಟು ಬೆಂಗಳೂರಿಗೆ ಬಂದ್ರಿ 2011?
1: ತುಮಕೂರು ಬಿಟ್ಟು ಬೆಂಗಳೂರಿಗೆ ಬಂದು ಬೆಂಗಳೂರು ಪ್ರಪಂಚ
0: ನೋಡಿದ್ರಿ? ಓಕೆ, ಬೆಂಗಳೂರು ಪ್ರಪಂಚಕ್ಕೆ ಬಂದು ಕಣ್ತೇರಿದ್ರು. ಇವತ್ತು ಇಡೀ ಪ್ರಪಂಚವೇ ಅವ್ರ ಹತ್ರ ನೋಡ್ತಾ ಇದೆ, ಯಾಕಂದ್ರೆ ಬ್ಲೂ ಟಫಿ ಡಿಜಿಟಲ್ ಕಂಪನಿನ ಸ್ಥಾಪಿಸಿದ್ದಾರೆ. ಇವರ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಳೋದಿದ್ರೆ ಮತ್ತೆ ಇವರ ಒಂದು ಕಂಪನಿ ಉದ್ಯಮ ಇವೆಲ್ಲವನ್ನ ಸ್ಥಾಪನೆ ಮಾಡಿದ್ರ ಹಿಂದಿನ ಯಶೋಗಾಥೆ, ರೋಚಕ ಕಥೆಗಳನ್ನ ಕೇಳ್ತಾ ಇರ್ತಾರೆ. ಜೊತೆಗೆ ನಿಮಗೂ ಏನಾದ್ರೂ ಪ್ರಶ್ನೆಗಳಿದ್ರೆ ನಮ್ಗೆ ವಾಟ್ಸ್ಆಪ್ ಮಾಡಬಹುದು. ಕೇಳಿದ್ರೆ 9480909010 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಕೇಳ್ತಾ ಇರಿ, ಮಾತುಕತೆ ಮುಂದುವರಿಯುತ್ತೆ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಮಂಜುಶ್ರೀ ಅವರು ಮಧುಗಿರಿಯಿಂದ ಬೆಂಗಳೂರಿಗೆ ಡಿಪ್ಲೊಮಾ ಮುಗಿಸಿ ಕೆಲಸಕ್ಕೆ ಅಂತ ಬರ್ತಾರೆ. ಈಗ ಬ್ಲೂ ಟಫಿ ಡಿಜಿಟಲ್ ಕಂಪನಿಯನ್ನು ಆರಂಭಿಸಿದ್ದೀರಾ. ಈ ಕಂಪನಿ ಆರಂಭಿಸುವಂಥ ಆಲೋಚನೆ ನಿಮಗೆ ಹೇಗೆ ಬಂತು, ಯಾವಾಗ? ವಾಟ್ ಈಸ್ ದಿಸ್ ಬ್ಲೂ ಟಫಿ ಡಿಜಿಟಲ್ ಕಂಪನಿ?
1: ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಲೋಚನೆ ನನಗೆ ಮುಂಚೆ ಇರಲಿಲ್ಲ. ಬಟ್ ಏನಾದರೂ ಬಿಸ್ನೆಸ್ ಮಾಡಬೇಕನ್ನೋ ಆಲೋಚನೆ ಚಿಕ್ಕ ಹುಡುಗಿಯಿಂದನೂ ಇತ್ತು. ಅಂದರೆ ನಾನು ಚಿಕ್ಕ ಹುಡುಗಿಯಿಂದ ಐ ವಾಸ್ ಡ್ರೀಮಿಂಗ್, ಲೈಕ್ ನಾನು ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಸ್ವಂತ ಉದ್ದಿಮೆ ಸ್ಟಾರ್ಟ್ ಮಾಡಬೇಕು. ಚಿಕ್ಕ ಹುಡುಗಿಯಿಂದನೂ ಚಿಕ್ಕ ಪುಟ್ಟ ಐಡಿಯಾಗಳನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇದ್ದೆ. ಅಂದರೆ ನಾನು ಚಿಕ್ಕದಲ್ಲಿ ಬ್ಯಾಂಡ್ ಮಾಡಿ ಸೇಲ್ ಮಾಡೋದು ಅಥವಾ ಪಾಟ್ಸ್ ಮಾಡಿ ಸೇಲ್ ಮಾಡೋದು ಏನಾದರೂ
0: ಮಾಡೋದು
1: ಅವಾಗಲೇ ನಾನು ಪ್ರಯತ್ನ ಪಡ್ತಾ ಇದ್ದೆ. ಚಿಕ್ಕ ಅದು ಬಿಸ್ನೆಸ್ ಅಂತ ಗೊತ್ತಿರ್ಲಿಲ್ಲ, ಬಟ್ ನನಗೆ ಹೌದು ಏನಾದ್ರೂ ಮಾಡ್ಬೇಕು, ಸೇಲ್ ಮಾಡ್ಬೇಕು, ದುಡ್ಡು ಬರ್ಬೇಕು, ಮತ್ತೆ ಅದನ್ನ ಕ್ರಿಯೇಟಿವ್ ಆಗಿ ಹೆಂಗ್ ಮಾಡಿ ಬರೋದು. ನನ್ನ ಕೈಲಿ ಏನೇನು ನನ್ಗೆ ಇಂಟ್ರೆಸ್ಟ್ ಅನ್ಸುತ್ತೆ ಎಲ್ಲಾನು ಕಲಿತಾ ಇದ್ದೆ. ಇನ್ಫ್ಯಾಕ್ಟ್ ನಾನು ಐ ಆಮ್ ಅ ಗುಡ್ ಟೈಲರ್ ಆಲ್ಸೋ, ಫ್ಯಾಷನ್ ಅದೆಲ್ಲ ಕಲ್ತಿದ್ದೆ. ಮತ್ತೆ ಒಳ್ಳೆ ನಮ್ಮಪ್ಪ ಜೊತೆ ಹೋಟೆಲ್ ಮಾಡ್ಬೇಕು, ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು, ಆ ತರ ಕೂಡ ಆಲೋಚನೆಗಳು ಬಂದಿತ್ತು. ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀನಿ ಆಕ್ಚುಲಿ, ಆರ್ಟ್ ಅಲ್ಲಿ, ಕ್ರಾಫ್ಟ್ ಅಲ್ಲಿ, ಎಲ್ಲಾ ತರ. ಬಟ್ ಅದೊಂದು ಒಳಗಡೆ ನನಗಿತ್ತು ಏನಾದರೂ ಒಂದು ಮಾಡಬೇಕು ಅಂತ. ಬಟ್ ಜಾಬ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಜಾಬ್ ಮಾಡಿಕೊಂಡು ಕಂಪ್ನಿಗಳಲ್ಲಿ ಆಲ್ಮೋಸ್ಟ್ 8 ಕಂಪ್ನಿನಲ್ಲಿ ಕೆಲಸ ಮಾಡಿದ್ದೀನಿ.
0: ಎಷ್ಟು ವರ್ಷ ಕಾಲ?
1: ಆಲ್ಮೋಸ್ಟ್ 13 ವರ್ಷ ಮಾಡಿದ್ದೀನಿ. ಎಲ್ಲ ಕಂಪ್ನಿನಲ್ಲೂ ಆನ್ ಆ್ಯಂಡ್ ಅವರೇಜ್ 2 ವರ್ಷ ಅಂದ್ಕೊಂಡ್ರು 13 ವರ್ಷ ಮೇಲೆ ಕೆಲಸ ಮಾಡಿದ್ದೀನಿ. ಬಿಕಾಸ್ ನಾನು 19 ವರ್ಷ.
0: ನೀವು ಉದ್ಯೋಗಿ ಆಗಿ ಆಮೇಲೆ ಉದ್ಯಮಿ ಆಗಿದ್ದೀರಾ?
1: ಹೌದು, ನಾನು ಡೈರೆಕ್ಟ್ ಉದ್ಯಮಿ ಏನು ಸ್ಟಾರ್ಟ್ ಮಾಡಿಲ್ಲ, ಉದ್ಯೋಗಿ ಆಗಿದ್ದೆ. 7-8 ಕಂಪ್ನಿನಲ್ಲಿ ನಾನು ಬೇರೆ ಬೇರೆ ರೋಲ್ಸ್ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ನನ್ನ ಲಾಸ್ಟ್ ನನ್ನ ಕಂಪ್ನಿ ಬಿಡಬೇಕಾದ್ರೆ ಐ ವಾಸ್ ಅ ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಕಂಪನೀಸ್ಗೆ. ಐ ವಾಸ್ ಹೈ ಪೇಯಿಂಗ್ ಪೊಸಿಷನ್ ಅಲ್ಲೇ ಇದ್ದಿದ್ದು ನಾನು ಜಾಬ್ ಬಿಡಬೇಕಾದ್ರೆ. ಸೊ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಆಲ್ರೆಡಿ ಕ್ಲಾರಿಟಿ ಬಂದಿತ್ತು. ಸೊ ಏನಾದರೂ ಮಾಡಿದ್ರೆ ಸ್ವಲ್ಪ ಸ್ಕೇಲಬಲ್ ಆಗಿರಬೇಕು, ದೊಡ್ಡದಾಗಿನೇ ಇರಬೇಕು. ನಾನು ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು ಅದು ಸಸ್ಟೈನಬಲ್ ಇರಲ್ಲ. ಮತ್ತು ನನ್ನ ಇಂಟ್ರೆಸ್ಟು ಕಂಫರ್ಟ್ ಝೋನಲ್ಲಿ ವರ್ಕ್ ಲೈಫ್, ಮತ್ತು ಮಾಡಿದ್ರೆ ಅದು ಇನ್ನೋವೇಟಿವ್ ಆಗಿರಬೇಕು, ಜೊತೆಗೆ ನನ್ನಿಂದ ಇನ್ನೊಂದು ಸ್ವಲ್ಪ ಜನಕ್ಕೆ ಸಹಾಯ ಆಗಂಗೂ ಇರಬೇಕು. ಸೊ ಈ ಥರ ಎಲ್ಲ ಯೋಚನೆ ಮಾಡಿ ನಾನು ಬ್ಲೂ ಟಫಿ ಸ್ಟಾರ್ಟ್ ಮಾಡಿದ್ದು. ಬ್ಲೂ ಟಫಿ ಯಾಕೆ ಅಂದರೆ ನನಗೆ ಈ ಬ್ಲೂ ಟಫಿ ಕಂಪ್ನಿನಲ್ಲಿ ಪ್ರೊವೈಡ್ ಮಾಡ್ತಿರೋ ಸರ್ವಿಸಸ್ಸು ನನ್ನ 19 ವರ್ಷದ ಶ್ರಮ ಬೇಸಿಕಲಿ. ಅಲ್ಲಿ ಏನು ಸ್ಕಿಲ್ ಕಲ್ತಿದ್ದೆ, ಏನು ಎಕ್ಸ್ಪೀರಿಯನ್ಸ್ ಕಲ್ತಿದ್ದೆ,
0: ಅದನ್ನೇ ಇಲ್ಲಿ ಬಂಡವಾಳ ಮಾಡ್ಕೊಂಡಿದ್ದೆ.
1: ಹಾಂ, ಅದನ್ನೇ ನಾನು. ಆದರೆ ನಾನು ಎಲ್ಲ ಜೊತೆ ಸಿಇಒ ಫೌಂಡರ್ಸ್ ಜೊತೆ ಡೈರೆಕ್ಟಾಗಿ ವರ್ಕ್ ಮಾಡ್ತಿದ್ರಿಂದ ನನಗೆ ಹೋಲ್ ಎಕೋ ಸಿಸ್ಟಮ್ ಚೆನ್ನಾಗಿ ಅರ್ಥ ಆಗಿತ್ತು. ಯಾವ ಥರ ಕಂಪ್ನಿ ನಡೆಯುತ್ತೆ, ಯಾವ ಥರ ಡಿವಿಷನ್ಸ್ ಇರುತ್ತೆ, ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಹೆಂಗಿರುತ್ತೆ, ಕಂಪ್ನಿ ಬಿಸ್ನೆಸ್ನ ಯಾವ ಥರ ಬಿಲ್ಡ್ ಮಾಡಬೇಕು. ಸೊ ಇದೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗಿತ್ತು. ಇನ್ಫ್ಯಾಕ್ಟ್ ಲಾಸ್ಟಲ್ಲಿ ಚಿಕ್ಕ ಚಿಕ್ಕ ಕಂಪ್ನಿನಲ್ಲಿ ಫೌಂಡರ್ಸ್ಗೆ ಮೋಸ್ಟ್ಲಿ ನಾನೇ ತುಂಬ ಸಪೋರ್ಟ್ ಮಾಡ್ತಾ ಇದ್ದೆ ಅವ್ರ ಬಿಸ್ನೆಸ್ ರನ್ ಮಾಡೋಕ್ಕೆ. ಸೊ ಅವಾಗ ನನಗೆ ಅರ್ಥ ಆಯಿತು ನಾನೇ ಸ್ವಂತ ಮಾಡೋದು ಕೇಪೇಬಲ್ ಇದ್ದೀನಿ. ಸೊ ಮಾಡೋಣ ಅಂತ ನಾನು ಪ್ರಯತ್ನ, ಲೈಕ್ ನೈಟಲ್ಲಿ ನನ್ನ ಕಂಪ್ನಿ ಬಿಲ್ಡ್ ಮಾಡ್ಕೊಂಡು ಡೇ ಟೈಮಲ್ಲಿ ಬೇರೆ ಕಡೆ ಕೆಲಸ ಮಾಡಿಕೊಂಡು ಐ ವಾಸ್ ಬ್ಯಾಲೆನ್ಸಿಂಗ್.
0: ಅಂದರೆ ಆಲ್ರೆಡಿ ನಿಮ್ದೊಂದು ಕಂಪ್ನಿ ಇದೆ, ಅದ್ರ ಜೊತೆಗೆ ನೀವು ಇನ್ನೊಂದು ಕಂಪ್ನಿಯಲ್ಲಿ ಕೆಲಸನೂ ಮಾಡ್ತಾ ಇದ್ರಿ.
1: ಹೌದು, ಬಿಕಾಸ್ ಜಾಬ್ ಬಿಡೋ ಅಷ್ಟು ಧೈರ್ಯ ನನಗಿನ್ನೂ ಇರಲಿಲ್ಲ. ನನಗೇನಂದ್ರೆ ಏನಾದರೂ ಒಂದು ಮಾಡಿದ್ರೆ ಅದು ಮುಗಿದ ಮೇಲೆ ಹೇಳಬೇಕು, ಇಲ್ಲ ಅದು ಕಂಪ್ಲೀಟ್ ಆಗಬೇಕು.
0: ಮೊದಲೇ ಡಂಗೂರ ಸರ್ಕೊಂಬರ್ಬಾರ್ದು.
1: ಹೌದು, ಮುಂಚೆನೆ ಎಲ್ಲರಿಗೂ ನಾನು ಕಂಪ್ನಿ ಮಾಡಿದ್ದೀನಿ, ಬಿಸ್ನೆಸ್ ಮಾಡಿದ್ದೀನಿ ಹೇಳ್ಕೊಂಡು ಆಮೇಲೆ ಅದು ವರ್ಕ್ ಆಗಿಲ್ಲ ಅಂದರೆ ಜನ ಅದು ಆಡ್ಕೊಂಡವ್ರ ಮುಂದೆ ಎಡವಿ ಬೀಳ್ದಾಗ ಬಿದ್ದಂಗೆ ಆಗಬಾರ್ದು ಅಂತಾರಲ್ಲ. ಸೊ ಆ ಥರ ಚಾನ್ಸ್ ಯಾರಿಗೂ ನಾನು ಕೊಡಲ್ಲ. ಬಿಕಾಸ್ ಏನಾದರೂ ಕಂಪ್ಲೀಟ್ ಆದರೆ ಅದ್ರ ಬಗ್ಗೆ ಮಾತಾಡೋಣ, ಇಲ್ಲಾಂದರೆ ಅದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ.
0: ವೆರಿ ಗುಡ್.
1: ಸೊ ಅದಕ್ಕೆ 2020 ಇದು ಸ್ಟಾರ್ಟ್ ಆಗಿತ್ತು. 2022 ಅಂದರೆ ನನ್ನ ಬಿಸ್ನೆಸ್ 22 ಅಫೀಷಿಯಲಿ ರಿಜಿಸ್ಟರ್ ಮಾಡಿ ನಾನು ಅಫೀಷಿಯಲಿ ಪಬ್ಲಿಕಲಿ ಐ ಬಿಕೇಮ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್. 2026 ರೀಸೆಂಟ್ ಯು ಪಾಡ್ಕಾಸ್ಟಲ್ಲಿ ನಾನು ಪಬ್ಲಿಕಲ್ಲಿ ಹೇಳಿದ್ದು ದಟ್ ಐ ಆಮ್ ಅ ಸಿಇಒ ಆಫ್ ದ ಕಂಪನಿ ಅಂತ. ಬಟ್ 6 ಇಟ್ ವಾಸ್ ಅ 3 ಅಫೀಷಿಯಲಿ, 3 ಅನ್ಅಫೀಷಿಯಲಿ ಕಂಪನಿ ವಾಸ್.
0: ಅಂದ್ರೆ ಒಂದು ಈ ಬೂದಿ ಮುಚ್ಚಿದ ಕೆಂಡ ಅಂತಿಲ್ಲ, ಹಂಗೆ ಬೆಳಕಲ್ಲಿದೆ ಬಟ್ ಅದ್ಮೇಲೆ ಸ್ವಲ್ಪ ಬೂದಿ ಮುಚ್ಚಿದೆ ಅಷ್ಟೇ, ಗೊತ್ತಾಗ್ತಾ ಇರಲಿಲ್ಲ. ಓಕೆ, ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ನಿಮ್ಮ ಕಂಪನಿಯ ಉದ್ದೇಶ ಪರಿಕಲ್ಪನೆ ಏನು, ನಿಮ್ಮ ಟಾರ್ಗೆಟ್ಸ್ ಯಾರಿರ್ತಾರೆ, ಆಡಿಯನ್ಸ್ ಯಾರಿರ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಮಂಜುಶ್ರೀಯವರ ಮಾತನ್ನ ಕೇಳ್ತಾರೆ. ನೀವು ಕೂಡ ಅವರಿಗೆ ಪ್ರಶ್ನೆಗಳನ್ನ ಕೇಳಬಹುದು, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಏನೇ ಅನುಮಾನಗಳು ಪ್ರಶ್ನೆಗಳಿದೆ ನೀವು ನಮಗೆ ವಾಟ್ಸಪ್ ಮಾಡಿ 9480910013. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಜುಶ್ರೀ ಅವರು. ಮಾತನಾಡ್ತಾ ಇದ್ರಿ, ಡಿಪ್ಲೊಮಾ ಮುಗಿಸಿದ್ರಿ, 19ನೇ ವಯಸ್ಸಿಗೆ ತಾವು ಕೆಲಸಕ್ಕೆ ಸೇರ್ಕೊಂಡ್ರಿ, ಒಂದಷ್ಟು ಕಂಪನಿಗಳಲ್ಲಿ ಕೆಲಸ ಮಾಡ್ಕೊಂತಾನೇ ತಾವು ಕಂಪನಿಯನ್ನು ಆರಂಭಿಸಿದ್ರಿ, ತಮ್ಮ ಸ್ವಂತ ಕಂಪನಿ ಉದ್ಯಮವನ್ನು ಆರಂಭಿಸಿದ್ರಿ. ನಿಮ್ಮ ಕಂಪನಿ ಯಾವ ರೀತಿಯಾದಂಥ ಸೇವೆಗಳನ್ನು ಒದಗಿಸುತ್ತೆ ಮತ್ತು ನಿಮ್ಮ ಮೇನ್ ಟಾರ್ಗೆಟ್ ಗ್ರಾಹಕರು ಯಾರು ಅಂತ?
1: ಸೊ ನಮ್ಮದು ಕಂಪನಿ ಬಂದುಬಿಟ್ಟು ಸರ್ವಿಸ್ ಬಿಸ್ನೆಸ್, ಇದು ಅಂದರೆ ಟೆಕ್ನಾಲಜಿ, ಮಾರ್ಕೆಟಿಂಗ್ ಟೆಕ್ನಾಲಜಿ, ಸೇಲ್ಸ್, ರೆವಿನ್ಯೂ ಆಪರೇಷನ್ಸ್ ಸ್ಪೆಸಿಫಿಕಲಿ ನಾವು ಫೋಕಸ್ ಮಾಡೋದು. ನಮ್ಮ ಟಾರ್ಗೆಟ್ ಆಡಿಯನ್ಸ್ ಬಂದು ಯಾವುದೇ ಬಿ ಟು ಬಿ ಟೆಕ್ನಾಲಜಿ ಸ್ಟಾರ್ಟ್ಅಪ್ಸ್ ಅಥವಾ ಸ್ಕೇಲ್ಅಪ್ಸ್. ಸೊ ಅವರು ಬಿ ಟು ಬಿ ಮಾತ್ರನೇ ನಾವು ಸರ್ವ್ ಮಾಡೋದು, ಬಿ ಟು ಸಿ ಸೆಗ್ಮೆಂಟ್ಸ್ಗೆ ಕರೆಂಟ್ಲಿ ಫೋಕಸ್ ಮಾಡ್ತಾ ಇಲ್ಲ. ಸೊ ಬಿ ಟು ಬಿ ಟೆಕ್ನಾಲಜಿ ಅಂದರೆ ಫಿನ್ಟೆಕ್ ಕಂಪನೀಸ್, ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಥವಾ ಎನಿ ಲಾಜಿಟೆಕ್ ಸಾಸ್ ಪ್ಲಾಟ್ಫಾರ್ಮ್ಸ್ ಅಥವಾ ಮೇ ಬಿ ಮಾರ್ಟೆಕ್ ಕಂಪನೀಸ್. ಸೊ ಎನಿ ಸಾಸ್ ಅಂಡ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಸ್ ಹೂ ಆರ್ ಸರ್ವಿಂಗ್ ಗ್ಲೋಬಲ್ ಮಾರ್ಕೆಟ್ಸ್, ಅವರಿಗೆ ಮಾತ್ರನೇ ನಾವು ಸರ್ವಿಸ್ ಕೊಡೋದು. ಬಿಕಾಸ್ ನಮ್ಮದು ಸ್ಪೆಸಿಫಿಕಲಿ ಬಂದುಬಿಟ್ಟು ರೆವಾಪ್ಸ್ ಮತ್ತು ಮಾರ್ಕೆಟಿಂಗ್ ಆಟೋಮೇಷನ್, ಜಿ ಟಿ ಎಮ್ ಇಂಜಿನಿಯರಿಂಗ್, ಮತ್ತು ಲೈಕ್ ಈ ಒಂದು ಕಂಪ್ನಿನಲ್ಲಿ ರೆವಿನ್ಯೂ ಮತ್ತು ಸೇಲ್ಸ್ ಆಗಬೇಕು ಅಂದರೆ ಕೆಲವೊಂದು ಟೆಕ್ನಾಲಜೀಸ್ ಯೂಸ್ ಮಾಡಿ ಪ್ರೋಸೆಸ್ ಆಟೋಮೇಷನ್ಸ್ ಮಾಡಬೇಕಾಗುತ್ತೆ. ಸೊ ಸೇಲ್ಸ್ ಫೋರ್ಸ್ ಅಪ್ಸ್ಪಾಟ್ ಅಂತ ಟೆಕ್ನಾಲಜೀಸ್ ಯೂಸ್ ಮಾಡಿ ಮಾಡಬೇಕು. ಸೊ ಇದೆಲ್ಲ ಮಾಡ್ತೀವಿ. ಬೇಸಿಕಲಿ ಡಿಮ್ಯಾಂಡ್ ಜನ್ರೇಷನ್, ಬ್ರ್ಯಾಂಡಿಂಗ್, ಓವರ್ಆಲ್ ಗ್ರೌತ್ ಮಾರ್ಕೆಟಿಂಗ್, ಪ್ರಾಡಕ್ಟ್ ಮಾರ್ಕೆಟಿಂಗ್ ಎಲ್ಲ ಮಾಡ್ತೀವಿ ನಾವು ಸ್ಟಾರ್ಟ್ಅಪ್ ಕಂಪನೀಸ್ಗೆ.
0: ತಾವು ಹೇಳ್ತಾ ಇದ್ರಿ, ನಾನು ಮೊದಲು ಆರಂಭದಲ್ಲಿ ಯಾರಿಗೂ ಹೇಳಿರಲಿಲ್ಲ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡೇನೆ ಕಂಪ್ನಿನ ನಾನು ಸ್ಥಾಪನೆ ಮಾಡಿ ನಡೆಸ್ತಾ ಇದ್ವಿ ಅಂತ ಹೇಳಿ. ಸಾಮಾನ್ಯವಾಗಿ ನಾವೆಲ್ಲರೂ ಸಾಮಾನ್ಯ ಜನರು ಅಂದ್ಕೊಳ್ಳೋದು ಏನಂದರೆ, ಕೈ ತುಂಬ ಸಂಬಳ ಬರುತ್ತೆ, ಒಳ್ಳೆ ಪೊಸಿಷನಲ್ಲಿ ಇದ್ದೀನಿ, ತಿಂಗಳ ತಿಂಗಳ ಸಂಬಳ ಬಂದ್ಬಿಡುತ್ತೆ, ನಾಳೆ ನಾನು ಕಂಪ್ನಿ ಶುರು ಮಾಡ್ತು ಅಂದರೆ ಹೆಂಗಿರುತ್ತೋ ಏನೋ, ಲಾಭ ಬರುತ್ತೋ ಲಾಸ್ ಆಗುತ್ತೋ ಹೆಂಗೆ ನಡೆಯುತ್ತೋ, ಸಾಕಷ್ಟು ಆಲೋಚನೆಗಳು ಬರುತ್ತೆ, ನೆಗೆಟಿವ್ ಥಾಟ್ಸ್ ಬರುತ್ತೆ. ನೀವು ಒಂದು ಕಂಪ್ನಿಯಲ್ಲಿ ಕೆಲಸವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಸ್ನೆಸ್ಗೆ ಅಂತಲೇ ಹೊರಳಿದಾಗ ನಿಮ್ಮ ತಲೆಯಲ್ಲಿ ಇದ್ದಂಥ ಆಲೋಚನೆಗಳು, ಅನುಮಾನಗಳು, ದುಗುಡಗಳು ಏನು ಅಂತ?
1: ಹೌದು, ಯಾರೇ ಆಗಲಿ ಆಂಟ್ರಪ್ರಿನರ್ಸ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಸಾವಿರಾರು ನೆಗೆಟಿವ್ ಥಿಂಕಿಂಗ್ ಬಂದೇ ಬರುತ್ತೆ. ಪ್ರತಿದಿನ ರಿಸ್ಕ್, ಪ್ರತಿದಿನ ಟೆನ್ಷನ್, ಪ್ರತಿದಿನ ಭಯ ದುಗುಡ ಇದ್ದೇ ಇರುತ್ತೆ. ಸೊ ನಾನು ಸ್ಟಾರ್ಟ್ ಮಾಡಿದಾಗಲೂ ಕೂಡ ನಾನು ಬಿಸ್ನೆಸ್ ಮಾಡಬೇಕಾದ್ರೆ ನನಗೆ ಸ್ವಲ್ಪನಾದರೂ ಬ್ಯಾಕಪ್ ಇರಲೇಬೇಕು, ರಿಸ್ಕ್ ತೊಗೊಳ್ಳೋದಕ್ಕೆ ಬೇಡ, ಯಾಕಂದರೆ ನನಗೆ ರೆಸ್ಪಾನ್ಸಿಬಿಲಿಟೀಸ್ ಇತ್ತು, ಸ್ವಲ್ಪ ಸಪೋರ್ಟ್ ಕಡಿಮೆ ಇತ್ತು. ಸೊ ಈ ಪರಿಸ್ಥಿತಿಗಳಲ್ಲಿ ನಾನು ನನ್ನಿಂದ ಇನ್ನೊಬ್ಬರಿಗೂ, ಫ್ಯಾಮಿಲಿಗೂ ತೊಂದರೆ ಆಗಬಾರ್ದು. ಸೊ ನನ್ನ ಎಕ್ಸ್ಪೆರಿಮೆಂಟ್ಸ್ಗೆ ನನಗಷ್ಟೇ ಡ್ರೀಮ್, ಸೊ ಅದು ಬೇರೆಯವರಿಗೆ ನಾನು ಬರ್ಡನ್ ಅನ್ಸಬಾರ್ದು. ಸೊ ನನ್ನ ತಂದೆ ತಾಯಿ ಆಲ್ರೆಡಿ ಸಫರ್ ಆಗಿದ್ದಾರೆ, ಈಗ ರಾಂಗ್ ಡಿಸಿಷನ್ ಆಗಿ ಮತ್ತೆ ಸಫರ್ ಮಾಡಿಸೋದು, ಇಲ್ಲ ನನ್ನ ಮಕ್ಕಳಿಗೆ ನಾನು ಫೇಲ್ಯೂರ್ ಥರ ಕಾಣೋದು, ನನ್ನ ಫ್ಯಾಮಿಲಿಗೆ ನಾನು ಹೋಪ್ಲೆಸ್ ಅನ್ನಿಸ್ಬಾರ್ದು. ಸೊ ಅದಕ್ಕೋಸ್ಕರ ಜಾಬ್ ಮಾಡಿಕೊಂಡು ನನ್ನ ಬೇಸಿಕ್ ನೀಡ್ಸ್ ಫುಲ್ಫಿಲ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಸ್ಯಾಕ್ರಿಫೈಸ್ ಮಾಡಬೇಕು ಟೈಮ್ನ. ಸೊ ಎಕ್ಸ್ಟ್ರಾ 10-12 hours ಎಕ್ಸ್ಟ್ರಾ ಓವರ್ ನೈಟ್ ವರ್ಕ್ ಮಾಡಿ ನಾನು ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ, ಕಂಪ್ನಿ ಕಡೆ ವರ್ಕ್ ಮಾಡಿದ್ದು. ಬಟ್ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ಹೆಜ್ಜೆನಲ್ಲೂ ಭಯ ಇತ್ತು, ಬಟ್ ನನಗಿರೋ ನಾನು ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಕಾಷಿಯಸ್ಸಾಗಿ ಇನ್ವೆಸ್ಟ್ ಮಾಡೋದ್ರಲ್ಲಿನೂ ಮತ್ತು ಆ ರಿಟರ್ನ್ ತೆಗಿಯೋದ್ರಲ್ಲಿನೂ ತುಂಬ ಸ್ಲೋ ಆಗಿ ಮಾಡ್ತಾ ಇದ್ದೆ. ಸೊ ಒಂದು ಪ್ರಾಜೆಕ್ಟ್ ಬಂದರೆ, ಆ ಪ್ರಾಜೆಕ್ಟಲ್ಲಿ ನನಗೊಂದು 75,000 or 1 lakh rupees ವರ್ತ್ ಪ್ರಾಜೆಕ್ಟ್ ಬಂದರೆ, ನಾನು ನಾನು ಸೆಗ್ರಿಗೇಟ್ ಮಾಡ್ತಿದ್ದೆ, ಇದರಲ್ಲಿ ಸರ್ಟನ್ ಪರ್ಸೆಂಟೇಜ್ ವಾಪಸ್ ಕಂಪ್ನಿಗೆ ಹಾಕಬೇಕು, ಸರ್ಟನ್ ಪರ್ಸೆಂಟೇಜ್ ಎಂಪ್ಲಾಯಿಗೆ ಹೋಗ್ಬೇಕು, ಸರ್ಟನ್ ಪರ್ಸೆಂಟೇಜ್ ನನಗೆ ಉಳಿಬೇಕು. ಓಕೆ, ಹೌ ಲಾಂಗ್, ನಾನು ಎಷ್ಟು ದಿನ ಈ ಬಜೆಟ್ನ ಸಸ್ಟೈನ್ ಮಾಡ್ಬೋದು, ನನಗೆ ನೆಕ್ಸ್ಟ್ 3 months ಇನ್ನೊಂದು ಸ್ವಲ್ಪ ಪ್ರಾಜೆಕ್ಟ್ಸ್ ಬೇಕು, ಸೊ ನನ್ನ ಟಾರ್ಗೆಟ್ಸ್ ಏನು, ಸೊ ನನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು, ಇರೋ ಕ್ಲೈಂಟ್ಸ್ನ ಚರ್ನ್ ಮಾಡಿದೆ ಎಷ್ಟು ಲಾಂಗ್, ಹೌ ಲಾಂಗ್ ನಾನು ಸಸ್ಟೈನ್ ಮಾಡ್ಬೋದು. ಸೊ ಎಲ್ಲನೂ ತುಂಬ ಕೇರ್ಫುಲ್ಲಾಗಿ ಎವಾಲ್ಯುಯೇಟ್ ಮಾಡಿಕೊಂಡು ನಾನು ಸೇಲ್ಸ್, ಮಾರ್ಕೆಟಿಂಗ್, ಆಪರೇಷನ್ಸ್ ಪ್ರತಿಯೊಂದೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಬಟ್ ಒಂದೊಂದ್ಸತಿ ಪ್ರಾಜೆಕ್ಟ್ಸ್ ಚರ್ನ್ ಆಗೋದು, ಅವಾಗ ಭಯ ಆಗೋದು, ಏನು ಇದು ನಾನು ಅಂದರೆ ಲೈಕ್ ಪ್ರಾಜೆಕ್ಟ್ ಸಮ್ಟೈಮ್ಸ್ ಪೀಕಿಗೆ ಹೋಗುತ್ತೆ, ಇಮಿಡಿಯೇಟ್ ಚರ್ನ್ಸ್ ಆಗುತ್ತೆ. ಪ್ರಾಜೆಕ್ಟ್ ಲೈಫ್ ಸೈಕಲ್, ಲೈಫ್ ಟೈಮ್ ವ್ಯಾಲ್ಯೂ ನಮ್ಗೆ LTV ಅಂತ ಕರಿತೀವಿ. ಸೊ ಅದೆಲ್ಲ ಕಡಿಮೆ ಆದಾಗ ಭಯ ಸ್ಟಾರ್ಟ್ ಆಗೇ ಆಗುತ್ತೆ. ಸೊ ಭಯ ಆದಾಗ ನಾನು ಯಾರಿಗೂ ಮೆಂಟರ್ ಇಲ್ಲ ನನಗೆ, ಸೊ ನಾನು ಯಾರ ಸಪೋರ್ಟು ಕೇಳೋಕ್ಕಾಗಲ್ಲ ಅಥವಾ ಯಾರನ್ನು ಗೈಡೆನ್ಸ್ ಕೂಡ ಕೇಳೋಕ್ಕಾಗಲ್ಲ, ನನಗೆ ನಾನೇ ಮೋಟಿವೇಶನ್. ಸೊ ಏನಾದರೂ ಸ್ವಲ್ಪ ಫಾಸ್ಟ್ ತೊಗೊಳ್ಳೋದು, ಸೊ ಮತ್ತೆ ಓಕೆ ಟ್ರೈ ಅಗೇನ್, ಲೈಕ್ ಏನಾದರೂ ಮತ್ತೆ ಪ್ರಯತ್ನ ಪಡೋದು, ಮತ್ತೆ ಪ್ಯಾನಿಕ್ ಆಗದೆ ಅಥವಾ ಟೆನ್ಷನ್ ತೊಗೊಳ್ಳದೆ ಮತ್ತೆ ಹಾರ್ಡ್ ಸೇಲ್ಸ್ ಮಾಡೋದು, ಸೊ ಇರೋ ಕ್ಲೈಂಟ್ಸ್ನ ಆದಷ್ಟು ಕೇರ್ಫುಲ್ಲಾಗಿ ಸಸ್ಟೈನ್ ಮಾಡೋದು. ಇದೇ ಥರ ಫಸ್ಟ್ ಇಯರಲ್ಲಿ ಲ್ಯಾಡರ್ ಇತ್ತು, ಅಪ್ ಆ್ಯಂಡ್ ಡೌನ್ಸ್ ಇತ್ತು. ಆಮೇಲೆ ನನಗೆ ಒಂದು 10-15 ಕ್ಲೈಂಟ್ಸ್ ಆದಮೇಲೆ ಐ ಮೇಡ್ ಇಟ್, ದೆನ್ ನನಗೆ ಬೇಸ್ ಸೆಟ್ ಆಯಿತು. ಸೊ ಇಟ್ ಫೌಂಡೇಶನ್
0: ಅದು ಭದ್ರ ಆಯ್ತು,
1: ಫೌಂಡೇಶನ್ ಭದ್ರ ಆಯ್ತು. ಈಗ ನಾನು ಆಫೀಸಲ್ಲಿ ಇಲ್ಲ ಅಂದ್ರೂ ನಂದು ಬಿಸ್ನೆಸ್ ನಡೆಯೋ ಅಂತ ಫೌಂಡೇಶನ್ ನಾನು ಇಟ್ಟಿದ್ದೀನಿ ಇಷ್ಟು ವರ್ಷ ಆದ್ಮೇಲೆ. ಇನ್ಮೇಲೆ ಏನಾದ್ರೂ ಸ್ಕೇಲಿಂಗ್ ಬಗ್ಗೆ ಗಮನ ಕೊಡಬೇಕು, ಬಿಕಾಸ್ ಸಮಟೈಮ್ಸ್ ಸ್ಟಾರ್ಟ್ ಮಾಡೋದು ಈಸಿ, ಸ್ಕೇಲಿಂಗ್ ಕಷ್ಟ ಆಗುತ್ತೆ. ಯಾಕಂದ್ರೆ ಫೌಂಡರ್ ಡಿಪೆಂಡೆನ್ಸಿ ತುಂಬ ಇರುತ್ತೆ ಒಂದು ಕಂಪ್ನಿ ಅಂದಮೇಲೆ. ಸೊ ಆ ಡಿಪೆಂಡೆನ್ಸೀಸ್ ಕಡಿಮೆ ಮಾಡಿ ನಾನು ಯಾವ ಥರ ಕಂಪ್ನಿನ ಸ್ಕೇಲ್ ಮಾಡಬೇಕು, ಆಪರ್ಚುನಿಟೀಸ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಮತ್ತು ಕಂಪನಿಗೂ ಇಂಟರ್ನ್ಯಾಷನಲ್ ಮಾರ್ಕೆಟ್ ಟ್ಯಾಪ್ ಮಾಡೋದ್ರ ಕಡೆ ಇವಾಗ ಗಮನ ಕೊಡಬೇಕು. ಬಟ್ ಮೋಟಿವೇಟೆಡ್ ಆಗಿರ್ಬೇಕು ಎಲ್ಲ ಸಿಚುಯೇಷನಲ್ಲೂ. ನಾವು ಧೈರ್ಯ ಕಳ್ಕೊಳ್ದೆ ಎದೆಗುಂದಿದೆ ತುಂಬಾ ಧೈರ್ಯವಾಗಿದ್ರೆ ಮಾತ್ರ. ನೆಗೆಟಿವ್ ಥಿಂಕರ್ಸ್ಗೆ ಬಿಸ್ನೆಸ್
0: ವರ್ಕ್ಔಟ್ ಆಗಲ್ಲ
1: ಆಗಲ್ಲ. ನನಗೆ ಚಿಕ್ಕ ಹುಡುಗಿಯಿಂದನು ಪ್ರಾಬ್ಲಮ್ ಫೇಸ್ ಮಾಡಿ ಮಾಡಿ ರೂಢಿ ಆಗ್ಬಿಟ್ಟಿದೆ,
0: ಬೋಲ್ಡ್ನೆಸ್ ಜಾಸ್ತಿ,
1: ಬಂದಿದ್ದೆಲ್ಲ ಬರಲಿ ಅನ್ನೋದರ ಆಗ್ಬಿಟ್ಟಿದೆ ನನಗೆ.
0: ಓಕೆ,
1: ಯಾಕಂದ್ರೆ ಅಷ್ಟು ಸೆನ್ಸಿಟಿವ್ ಇಟ್ಟಿ ಹೋಗ್ಬಿಟ್ಟಿದೆ ನನ್ನಲ್ಲಿ. ಸೊ ಈಗ ಸ್ವಲ್ಪ ಏನಾದ್ರೂ ಮಾಡ್ಬೋದಲ್ವಾ ಅಂತ ಅನ್ಸುತ್ತೆ.
0: ಮತ್ತೊಂದು ಪ್ಲಾನ್ ಮಾಡಬಹುದು, ಸೆಕೆಂಡ್ ಚಾನ್ಸ್ ಸಿಕ್ಕುತ್ತೆ ಅನ್ಕೋಬಹುದು ನಮ್ಗೆ.
1: ಸೊ ಮೋರ್ ದೆನ್ ಮನಿ ಮೋರ್ ದೆನ್ ಬಿಸ್ನೆಸ್ ನಾನು ಇದೀನಿ, ಇನ್ನ ಹೆಲ್ದಿ ಆಗಿದ್ದೀನಿ. ಸೊ ನಾನು ಏನಾದ್ರೂ ಮಾಡ್ಬೋದು ಅಷ್ಟೇ, ಆ ಥರ ಯೋಚನೆ ಮಾಡಿದ್ರೆ.
0: ಓಕೆ, ತಮ್ಮದು ಪ್ರಮುಖ ಉದ್ದೇಶ ಪರಿಕಲ್ಪನೆ ಕಂಪನಿದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಅಂತ ಹೇಳ್ತೀರಿ. ಈಗಿನ ಸಮಾಜದಲ್ಲಿ ಬಿಸ್ನೆಸ್ಗಳಲ್ಲಿ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ಎಷ್ಟು ತುಂಬ ಮುಖ್ಯ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ನಮ್ಮ ಕೇಳುಗರು ಕೂಡ ಪ್ರಶ್ನೆಗಳನ್ನ ಕಳಿಸಿದ್ದಾರೆ, ಈ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ಮಾತುಕತೆಯಲ್ಲಿ. ಈಗ ಹಾಡು ಕೇಳೋಣ. ಕೇಳ್ತಾ ಇರೋ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನವಿಲ್ಲು.

0: ಆಟೋಮೇಟ್ ಮಾಡ್ಬೋದು, ಬಟ್ ಆಟೋಮೇಟ್ ಮಾಡೋದು ಒಳ್ಳೇದು ಕೂಡ ಅಲ್ಲ, ಬಿಕಾಸ್ ಬಿಸ್ನೆಸ್ ಅಲ್ಲಿ ಹ್ಯೂಮನ್ ರಿಲೇಷನ್ಶಿಪ್, ಹ್ಯೂಮನ್ ಟಚ್ ತುಂಬಾ ಇಂಪಾರ್ಟೆಂಟ್. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಕಂಪನೀಸ್ಗೆ ಇಂಪಾರ್ಟೆಂಟ್, ಬಟ್ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಂದು ಕಂಪನಿಗೆ. ಬಿಕಾಸ್ ನಿಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ಇದೆ, ಒಳ್ಳೆ ಸರ್ವಿಸ್ ಇದೆ, ಒಳ್ಳೆ ಟೆಕ್ನಾಲಜಿ ಇದೆ, ಬಟ್ ಅದನ್ನ ಜನದ ಮುಂದೆ ಅಥವಾ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಮುಂದೆ ನೀವು ಪ್ರೆಸೆಂಟ್ ಮಾಡಬೇಕು ಅಂದರೆ ನೀವು ನಿಮ್ಮದೇ ಆದ ವ್ಯಾಲ್ಯೂ ಪ್ರಪೋಸಿಷನ್ನ ತುಂಬ ಕ್ಲಿಯರ್ ಆಗಿ ಮನದಟ್ ಮಾಡಬೇಕು. ಹಂಗೆ ಅಲ್ವಾ ಬ್ರ್ಯಾಂಡ್ಸ್ ಕ್ರಿಯೇಟ್ ಆಗೋದು? ಸೊ ದಟ್ಸ್ ಹೌ ಟೈಟಾನ್ ಸ್ಟೋರಿ ನಾನು ಹೇಳ್ದಂಗೆ ಲಾಸ್ಟ್ ವೀಕ್ ಸೀರೀಸ್ ನೋಡಿದ್ದು. ಸೊ ಅದು ಹಂಗೆ ಆ ಥರ ಪ್ರತಿಯೊಂದು ಬ್ರ್ಯಾಂಡ್ ಬಿಲ್ಡ್ ಮಾಡೋಕ್ಕೂ ಒಂದು ಹಿಸ್ಟ್ರಿ ಇರುತ್ತೆ, ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ. ಸೊ ತಾವು ಅರ್ನ್ ಮಾಡೋ ಕೆಲವೊಂದು ರೆವಿನ್ಯೂನಲ್ಲಿ ಸರ್ಟನ್ ಪರ್ಸೆಂಟೇಜ್ ಮಾರ್ಕೆಟಿಂಗಿಗೆ ಡೆಡಿಕೇಟೆಡ್ ಆಗಿ ಇನ್ವೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆವಾಗಲೇ ಸ್ಕೇಲಬಿಲಿಟಿ ಆಗೋಕೆ ಆಗೋ ಚಾನ್ಸ್ ಆಗೋದು.
1: AI ಮಾರ್ಕೆಟಿಂಗ್ ಅಂದರೆ ಹೇಗೆ ಇದು ಜನರನ್ನ ತಲುಪುತ್ತೆ, ಅಥವಾ ನೀವು ಹೇಳಿದ ಹಾಗೆ ತಮ್ಮ ಪ್ರಾಡಕ್ಟನ್ನು ಹೆಚ್ಚು ಜನರಿಗೆ ತಲುಪಿಸೋಂಗೆ ಮಾಡೋಕೆ ಸಾಧ್ಯ ಆಗುತ್ತೆ, ಮತ್ತು ಈ AI ಬಳಕೆಯಿಂದ AI ಮಾರ್ಕೆಟಿಂಗಿಂದ ನಾವು ಜಾಸ್ತಿ ಕೆಲಸವನ್ನು ಅಥವಾ ಉದ್ಯೋಗವನ್ನು ಪಡ್ಕೋಬೋದಾ ಕಳ್ಕೋಬೋದಾ ಅಂತೀರಾ ನೀವು?
0: ಎರಡೂ ಇದೆ, ಪ್ರೋಸ್ ಆ್ಯಂಡ್ ಕಾನ್ಸ್. ಅಂದರೆ AI ಮಾರ್ಕೆಟಿಂಗಿಂದ ಮಾರ್ಕೆಟರ್ಸ್ ಕೆಲವೊಂದು ಮಾರ್ಕೆಟಿಂಗ್ ಫಂಕ್ಷನ್ಸ್ದು ಜಾಬು ರಿವೋಕ್ ಆಗ್ತಾ ಇದೆ. ಬಿಕಾಸ್ ಈಗ ಕಾಂಟೆಂಟ್ ಮಾರ್ಕೆಟಿಂಗಲ್ಲಿ ಮೊದಲು ಕಾಂಟೆಂಟ್ ರೈಟಿಂಗ್ ಟೂಲ್ಸ್, ಈ ಜಮಿನೈ ಅಥವಾ ChatGPT ಕ್ಲಾಡ್ ಬರೋಕ್ಕೂ ಮುಂಚೆ ಕ್ಲೇ ಅಥವಾ ಈ ಥರ ತುಂಬ ಟೂಲ್ಸ್ ಇದೆ, ಅದು ಬರೋಕ್ಕೂ ಮುಂಚೆ ಕಂಟೆಂಟ್ ರೈಟರ್ ಖುದ್ದು ಅವರೇ ಬರೀತಾ ಇದ್ರು, ಅವರೇ ವೆಬ್ ರಿಸರ್ಚ್ ಮಾಡಿ ತುಂಬ ರಿಸರ್ಚ್ ಮಾಡಿ ಕಂಟೆಂಟ್ ಬರೀತಾ ಇದ್ರು. ಈಗ ಎಲ್ಲದಕ್ಕೂ ಟೂಲ್ಸ್ ಇದೆ. ಸೊ ಈಗ 10 ಜನ ಕಂಟೆಂಟ್ ರೈಟರ್ಸ್ ಮಧ್ಯೆ ಎರಡು ಸ್ಕಿಲ್ಡ್ ಎಕ್ಸ್ಪರ್ಟ್ ಕಂಟೆಂಟ್ ರೈಟರ್ಸ್ ಕ್ಯಾನ್ ಡೂ ದ ಬೆಟರ್ ಜಾಬ್ ಯೂಸಿಂಗ್ ದೀಸ್ ಟೂಲ್ಸ್. ಸೊ ಆದರೆ ಆ ಥರ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ನೋಡಿದಾಗ ಜಾಬ್ಸ್ ಹೋಗ್ತಾ ಇದೆ, ಆದರೆ ಅದಕ್ಕೋಸ್ಕರನೇ ಅಪ್ಸ್ಕಿಲ್ಲಿಂಗ್ ಇವತ್ತಿನ ಕರೆಂಟ್ ಟ್ರೆಂಡ್ಸ್ಗೆ ಯಾವುದು ಹಾಟೆಸ್ಟ್ ಟೂಲ್ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಎಂಪ್ಲಾಯೀಸ್ಗೂ ತುಂಬ ಇಂಪಾರ್ಟೆಂಟು. ಆಮೇಲೆ ಅದಕ್ಕೆ ಅವ್ರಿಗೆ ಜಾಬ್ ಸೊ ದಟ್ ಅವರು ಕಂಪನಿನಲ್ಲಿ ರಿಟೈನ್ ಆಗ್ಬೋದು. ಮತ್ತೆ ಕಂಪನಿ ಫೌಂಡರ್ಸ್ ಅಥವಾ CEOs ಟೆಕ್ನಾಲಜೀಸ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅವರು ಬಿಸ್ನೆಸ್ ಎಫಿಷಿಯನ್ಸಿ ರೆವಿನ್ಯೂ ಕೂಡ ಪ್ರಾಫಿಟಬಲ್ ಆಗಿರುತ್ತೆ, ಅದು ಒಂದು. ಇನ್ನೊಂದು ಕೆಲವೊಂದ್ಸತಿ ತುಂಬ AI ಟೂಲ್ಸಿಂದ ಕೆಲವೊಂದು ಸ್ಟ್ರಕ್ಚರ್ಸ್ ಇದು ಆಟೋಮೇಟ್ ಮಾಡೋದ್ರಿಂದ ಪ್ರೊಸೆಸಸ್ನ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ಬಟ್ ನಾವು ಎಲ್ಲಿ ಆಟೋಮೇಟ್ ಮಾಡಬೇಕು ಎಲ್ಲಿ ಆಟೋಮೇಟ್ ಮಾಡಬಾರ್ದು ಅದು ಡಿಪೆಂಡ್ಸ್ ಆನ್ ಎವ್ರಿ ಬಿಸ್ನೆಸ್, ಬಿಸ್ನೆಸ್ ಟು ಬಿಸ್ನೆಸ್ ವೇರಿ ಆಗುತ್ತೆ. ಕೆಲವೊಂದು ಬಿಸ್ನೆಸ್ ಅಲ್ಲಿ ಹ್ಯೂಮನ್ ಟಚ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನ ಏನೇ ಮಾಡಿದ್ರು ನಾವು AI ಟೂಲ್ಸ್ ಇಂದ ರಿಪ್ಲೇಸ್ ಮಾಡಕ್ ಆಗಲ್ಲ. ಈಗ ಎಕ್ಸಾಂಪಲ್ ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಅಥವಾ ಲೀಗಲ್ ಸಿಸ್ಟಮ್ ಅಲ್ಲಿ ನೀವು ಟೆಕ್ನಾಲಜೀಸ್ ಯೂಸ್ ಮಾಡ್ಬೋದು, ಅನ್ಲೆಸ್ ದ ಲೀಗಲ್ ಅಸೋಸಿಯೇಟ್ ಅಥವಾ ಡಾಕ್ಟರ್ ಕಮ್ಸ್ ಇನ್ ಪ್ಲೇಸ್ ಇಟ್ ವಿಲ್ ನೆವರ್ ಬಿ ರಿಪ್ಲೇಸ್. ಸೊ ಆ ಥರ ಅಸಿಸ್ಟೆನ್ಸ್ ಗೈಡೆನ್ಸ್ ಅಥವಾ ಪ್ರೊಫೆಷನಲ್ ಸರ್ವಿಸಸ್ ಅಲ್ಲಿ ನಾವು ಆದಷ್ಟು ಕಡಿಮೆ ಎಲ್ಲಿ ನೆಸೆಸಿಟಿ ಇದೆ ಅದ್ರ ಪ್ರಕಾರ ಟೂಲ್ಸ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್.
1: AI ಟೂಲ್ಸ್ ಬಳಕೆಯಿಂದ ನಮ್ಮ ಸ್ವಂತಿಕೆ ಅನ್ನೋದು, ನಮ್ಮ ಬುದ್ಧಿವಂತಿಕೆ ಅನ್ನೋದು ಕಳೆದು ಹೋಗುತ್ತೆ ಅಂತ ಅನ್ಸಲ್ವಾ?
0: ಅನ್ಸುತ್ತೆ,
1: ನಮ್ಮಲ್ಲಿ ಕ್ರಿಯೇಟಿವಿಟಿ ಉಳಿಯುತ್ತೆ, ಹಾಗಾದ್ರೆ ನಾವು ನಮ್ಮನ್ನ ಹೇಗೆ ತೊಡಗಿಸ್ಕೊಳಕ್ ಸಾಧ್ಯ ಆಗುತ್ತೆ ಎಲ್ಲವನ್ನು ಡಿಪೆಂಡ್ ಆದ್ರೆ ಟೂಲ್ಸ್ ಮೇಲೆ ಅಂತ.
0: ಹೌದು, ಅಂದರೆ ಅದನ್ನು ಹೆಂಗೆ ಲೆವರೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೆಲವೊಂದ್ಸತಿ ಆ ಟೂಲ್ಸ್ ಇಡೀ ಎಕೋಸಿಸ್ಟಮ್ ಇಡೀ ಇಡೀ ಓಲ್ ಸರ್ಚ್ ಇಂಜಿನ್ನೇ ಬ್ರೌಸ್ ಮಾಡೋದ್ರಿಂದ ಅದಕ್ಕೆ ತುಂಬ ನಾಲೆಡ್ಜ್ ಇರುತ್ತೆ. ಸೊ ಆ ನಾಲೆಡ್ಜ್ನ ನಾವು ಗೈನ್ ಮಾಡ್ಕೊಳ್ಳೋಕ್ಕೆ ಅದು ಒಂದು ಅಡ್ವಾಂಟೇಜ್, ಬಟ್ ಅದ್ರ ಲೆವೆಲ್ಲಿಗೆ ಅಂದರೆ ಇದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ಬಿಸ್ನೆಸಸ್ಸಿಗೆ ಬೆನಿಫಿಟ್ ಇದೆ ಆ್ಯಸ್ ಅ ಫೌಂಡರ್ ನಾನು ಹೇಳೋದಾದರೆ, ಬಟ್ ಆ್ಯಸ್ ಎ ಎಂಪ್ಲಾಯಿ ನಾನು ಯೋಚನೆ ಮಾಡೋದಾದರೆ ಅಫ್ಕೋರ್ಸ್ ಈಗ ನಾನು ತುಂಬ ಚಿಕ್ಕದಾಗಿ ಲಿಮಿಟೆಡ್ ನಾಲೆಡ್ಜಲ್ಲಿ ಕೇಳಿರ್ತೀನಿ, ಬಟ್ ಅದು ತುಂಬ ಓವರ್ವೆಲ್ಮ್ ಇನ್ಫಾರ್ಮೇಷನ್ ಕೊಟ್ಟಿರುತ್ತೆ. ಅಷ್ಟು ಕ್ರಿಯೇಟಿವಿಟಿ, ಹ್ಯೂಮನ್ ಕ್ರಿಯೇಟಿವಿಟಿನ ಮ್ಯಾಚ್ ನಾವು ಬಳಕೆ ಮಾಡ್ಬೇಕು. ಬೇಸಿಕಲಿ ನಾವು ವಿ ಶುಡ್ ಅಲೈನ್ ವಿತ್ AI. ನಾವು ಅದಕ್ಕೆ ಅಡಿಕ್ಷನ್ ಆಗೋದು ಅಥವಾ ನಮ್ಮನ್ನು ಅದು ಬೀಟ್ ಮಾಡೋಕ್ಕೆ ಬಿಡದೆ ನಾವು ವಿ ಶುಡ್ ಅಲೈನ್ ವಿತ್ ಟೂಲ್ಸ್ ಆ್ಯಂಡ್ ಟೆಕ್ನಾಲಜೀಸ್, ಆವಾಗ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಅನ್ಸುತ್ತೆ.
1: ಇಷ್ಟೆಲ್ಲ ಮಾತಾಡ್ತೀರಾ ಮಂಜುಶ್ರೀ ಅವರು, ಏಕಾಏಕಿ ಇಷ್ಟು ನಾಲೆಡ್ಜನ್ನು ತಮ್ಮ 8 ಕಂಪನಿಗಳ ಏನು ಕಂಪನಿಗಳಲ್ಲಿ ಕೆಲಸ ಮಾಡಿದ್ರು 13 ವರ್ಷಗಳ ಕಾಲ ಕೆಲಸ ಮಾಡಿದರೆ, ಅದರಿಂದ ಅಷ್ಟೇ ಅಲ್ಲ ಅನೇಕ ರೀತಿಯಾದಂತಹ ಕೋರ್ಸಸ್ಸನ್ನು ಮಾಡಿದರೆ, ಡಿಪ್ಲೊಮಾ ಮಾಡಿದರೂ ಕೂಡ ಬಿಸ್ನೆಸ್ಗೆ ಬೇಕಾದಂತಹ ಸಪೋರ್ಟಿಂಗ್ ಕೋರ್ಸಸ್ಸನ್ನು ಮಾಡಿದರೆ, ಯಾವೆಲ್ಲ ರೀತಿಯಾದಂತಹ ಕೋರ್ಸ್ಗಳು ಇಂದಿನ ಯುವ ಜನತೆಗೆ ಅವರ ಬಿಸ್ನೆಸ್ ಸ್ಥಾಪನೆ ಮಾಡೋಕ್ಕಾಗಿರ್ಬೋದು, ಕೆಲಸದಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗೋಕ್ಕಾಗಿರ್ಬೋದು ಹೆಲ್ಪ್ಫುಲ್ ಆಗಿದೆ. ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಮ್ಮ ಜೊತೆ ಇದ್ದಾರೆ ಮಂಜುಶ್ರೀ ಅವರು, ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ಸಾಕಷ್ಟು ವಿಷಯಗಳನ್ನು ಹಂಚಿಕೊಳ್ತಾ ಇದ್ರಿ. ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಗೆ ಇನ್ನೊಂದು ಕಂಪನಿ ತಾವೇ ಸ್ವಂತ ಸ್ಟಾರ್ಟ್ ಮಾಡಿದ್ರಿ ಅಂತ ಎಲ್ಲ ಹೇಳಿ, ಈ ರೀತಿ ಓದಿದೊಂದು ತಾವು ಮಾಡ್ತಿರೋ ಕೆಲಸ ಒಂದು ಓದಿದ್ವೊಂದು ತುಂಬ ಅಜಗಜಾಂತರ ವ್ಯತ್ಯಾಸ ಇದ್ದೂ ಕೂಡ ಒಂದು ಯಶಸ್ವಿಯ ಉದ್ಯಮಿ ಆಗೋದಕ್ಕೆ ನಿಮಗೆ ಸಹಕಾರ ನೀಡಿದಂಥ ಅಂಶಗಳು, ಕೋರ್ಸಸ್ಗಳು ಯಾವುದು ತಿಳಿಸ್ಕೊಡಿ.
1: ಹೌದು, ಸೊ ನಾನು ಮೇ ಬಿ ಸ್ಟೂಡೆಂಟ್ಸ್ ಇದ್ರೆ ನೋಟ್ ಡೌನ್ ಮಾಡ್ಕೊಬೋದು, ತುಂಬ ಹೆಲ್ಪ್ ಆಗುತ್ತೆ.
0: ನೋಡ್ಕೊಳ್ಳಿ, ಯಾರೆಲ್ಲ ಕೇಳ್ತಾ ಇದ್ದೀರಾ ಈ ಶೋನ, ನಿಮಗೆ ಹೆಲ್ಪ್ಫುಲ್ ಆಗುವಂಥದ್ದು ಯಾವ ರೀತಿಯಾದಂಥ ಕೋರ್ಸ್ಗಳು ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮಂಜುಶ್ರೀ ಕೇಳ್ತಾರೆ.
1: ಹಾಂ, ಸೊ ಯಾವ ಎಜುಕೇಷನ್ ಮಾಡಿದ್ದೀವಿ, ಏನು ಡಿಗ್ರಿ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ನನಗೆ ಸ್ವಂತ ನನಗೇನು ಕೇಪಬಿಲಿಟಿ ಇದೆ ಅದ್ರ ಮೇಲೆ ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಓದಿದ್ದು ಒಂದೇ ಆದರೂ ನನಗೆ ಐಡಿಯಾನೇ ಇಲ್ಲ, ನಾನು ಏನು ಓದ್ದೆ ಅದು ಅನ್ನೋದೇ ನನ್ನ ಪರ್ಪಸ್ಸೇ ಗೊತ್ತಿಲ್ಲ ಅದು. ಸೊ ನಾನು ಇವಾಗ ಏನು
0: ಆಯ್ಕೆ ಮಾಡ್ಕೊಂಡಿದ್ದು, ನೀವೇನೆ
1: ಆಯ್ಕೆ ಮಾಡ್ಕೊಂಡಿದ್ದು ಕೂಡ ಯಾರೋ ಗೈಡೆನ್ಸ್ ಕೊಟ್ಟಿದ್ದು, ಗೈಡೆನ್ಸ್ ಕೊಡೋರೇ ಇರಲಿಲ್ಲ. ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು, ಏನು ಓದಬೇಕಿತ್ತು, ನೀನು ಏನು ಮಾಡಬೇಕಿತ್ತು, ಯಾರೋ ಹೇಳಿದ್ರು ಡಿಪ್ಲೊಮಾ ಮಾಡಿದ್ರೆ ಬೇಗ ಕೆಲಸ ಸಿಗುತ್ತೆ, ಬೇಗ ಒಂದು 20,000 ಸಂಬಳ ಸಿಗುತ್ತೆ, ಅಂದ್ರೆ ಕಷ್ಟ ಪರಿಹಾರ ಆಗುತ್ತೆ ಅಂತ ಅದಕ್ಕೆ ಬಂದಿದ್ದು ನಾನು, ಇಲ್ಲಾಂದ್ರೆ ನಾನು ಓದ್ತಾನೆ ಇರಲಿಲ್ಲ ಅದನ್ನು.
0: ಓಕೆ,
1: ಸೊ ಆ ಥರ ಅಂದರೆ ನಮ್ಮ ಥರ ಹಳ್ಳಿಯಿಂದ ಬಂದವ್ರಿಗೆ ಪ್ರಾಪರ್ ಗೈಡೆನ್ಸ್ ಇರಲ್ಲ, ಇಲ್ಲ ಫ್ಯಾಮಿಲಿ ಎಜುಕೇಶನ್ ಚೆನ್ನಾಗಿರಬೇಕು, ಇಲ್ಲ ನಾವಿರೋ ಎನ್ವಿರಾನ್ಮೆಂಟ್ ಚೆನ್ನಾಗಿರಬೇಕು. ಸೊ ಯಾರು ಕೆಲವೊಬ್ರು ಗೈಡೆನ್ಸ್ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಬಡವರ ಹೆಣ್ಮಕ್ಳು ಇವ್ರು ಕೊಟ್ಟು ಪ್ರಯೋಜನ ಇಲ್ಲ, ಇವ್ರೇನ್ ಮಾಡಲ್ಲ ಅಂತ ಇಗ್ನೋರೆನ್ಸ್ ಕೂಡ ಇರುತ್ತೆ. ಸೊ ನಾನು ತುಂಬಾ ಗೈಡೆನ್ಸ್ ಕೇಳಕ್ಕೆ ನನಗಿನ್ನ ನಮ್ಮೂರಲ್ಲಿ ಸೀನಿಯರ್ಸ್ ಇದ್ರು ಹೋಗಿದ್ದೆ, ಬಟ್ ಎಲ್ಲಿಂದ ನಂಗೆ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ಲಿಲ್ಲ, ಅನಿವಾರ್ಯ ಕಾರಣಗಳಿಂದ ಅದಾಗಿದ್ದು, ಬಟ್ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕಷ್ಟೇ. ಸೊ ಬಟ್ ಇಲ್ಲಿಗೆ ನಾನು ಬಂದಮೇಲೆ ನನಗೆ ಕಂಪ್ನೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಮ್ಯಾನೇಜರ್ಸು ಸೀನಿಯರ್ ಮ್ಯಾನೇಜರ್ಸ್ ಅಥವಾ ಹೆಡ್ಸು ವಿ ಪಿಸ್ ಜೊತೆ ಕೆಲಸ ಮಾಡ್ತಿದ್ದಾಗ ನನಗೆ ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಅರ್ಥ ಆಗ್ತಾ ಹೋಯಿತು. ಎಕ್ಸಾಂಪಲ್, ಹಬ್ಸ್ಪಾಟ್ ಅಕಾಡೆಮಿ ಅಂತ ಇದೆ, ಯು ಎಸ್ ಬೇಸ್ಡ್ ರೆಪ್ಯೂಟೆಡ್ ಅಕಾಡೆಮಿ, ಅದು ಹಾರ್ವರ್ಡ್ ಪ್ರೊಫೆಸರ್ಸ್ ಎಲ್ಲ ಬಂದು ಅಲ್ಲಿ ಟೀಚ್ ಮಾಡ್ತಾರೆ. ಸೊ ಅಲ್ಲಿ ಎಲ್ಲ ಸರ್ಟಿಫಿಕೇಶನ್ ಕೋರ್ಸಸ್ಸು ಫ್ರೀ ಇರುತ್ತೆ. ಸೊ ಯಾವುದೇ ಬಿ ಬಿ ಎಂ, ಬಿ ಕಾಮ್, ಬಿ ಬಿ ಎ, ಬಿ ಬಿ ಎಂ ಅಥವಾ ಎನಿ ಪ್ರೊಫೆಷನ್, ಈವನ್ ಎಂ ಬಿ ಎ, ಎನಿ ಡಿಗ್ರಿ ಎಂ ಬಿ ಎ ಅಥವಾ ಯಾವುದೇ ಕೋರ್ಸ್ ಅವರು, ಸೊ ಅವ್ರಿಗೆ ಯಾವುದೇ ರೀತಿ ಸೇಲ್ಸ್ ಡೊಮೈನ್ ಅಥವಾ ಮಾರ್ಕೆಟಿಂಗ್ ಡೊಮೈನ್, ವೆಬ್ ಡೆವಲಪ್ಮೆಂಟ್, ಡಿಸೈನ್ ಅಥವಾ ಎ ಐ ಬಗ್ಗೆ, ಟೆಕ್ಸ್ಟ್ಯಾಕ್ಸ್ ಬಗ್ಗೆ ತಾವು ಕಲಿಬೇಕು ಅಂದರೆ ಅದರಲ್ಲಿ ತುಂಬ ಕೋರ್ಸಸ್ ಅವೈಲಬಿಲಿಟಿ ಇದೆ. ಸೈನ್ ಅಪ್ ಆಗಿ ಕೋರ್ಸಸ್ ಮಾಡಿ ಆಮೇಲೆ ಎಕ್ಸಾಮ್ ಸರ್ಟಿಫಿಕೇಶನ್ಸ್ ಇರುತ್ತೆ, ಅದು ಒಂದು ಬೇಸಿಕ್. ಗೂಗಲ್ ಸ್ಕಿಲ್ ಅಪ್ ಡಿಜಿಟಲ್ ಗ್ಯಾರೇಜ್ ಇದೆ, ಸೊ ಅಲ್ಲಿ ಕೂಡ ತುಂಬ ಕೋರ್ಸಸ್ ಇದೆ ಅವ್ರ ಸ್ಪೆಸಿಫಿಕ್ ಡೊಮೈನಲ್ಲಿ, ಸೈಬರ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್ ಅಥವಾ ಎಸ್ಕ್ಯೂಎಲ್ಸ್ ಅಥವಾ ಏನೇ ಆಗಿರ್ಬೋದು, ಎನಿಥಿಂಗ್ ದಟ್ ಈಸ್ ಇನ್ ಟು ಟೆಕ್ನಾಲಜಿ ಅಥವಾ ಓಕೆ ನಾನು ಎಚ್ ಆರ್ ಆಗ್ತೀನಿ ಲೈಕ್ ಫಿನಾನ್ಸ್, ಅಕೌಂಟ್ಸ್, ಹ್ಯೂಮನ್ ರಿಸೋರ್ಸು ಅಥವಾ ಸೈನ್ಸ್, ಯಾವುದೇ ಬ್ಯಾಕ್ಗ್ರೌಂಡಲ್ಲೂ ನಮಗೆ ಬೇಕು ಅಂತ ಅಂದರೆ ಗೂಗಲ್ ಡಿಜಿಟಲ್ ಗ್ಯಾರೇಜಲ್ಲೂ ಕೆಲವೊಂದು ಕೋರ್ಸಸ್ ನಮಗೆ ಸಿಗುತ್ತೆ. ಅದಾದಮೇಲೆ ತುಂಬ ಆಫರ್ಡಬಲ್ ಆಗಿ ಸ್ವಲ್ಪ ಪೇ ಮಾಡಿದ್ರು ಸಾಕು, ಕೋರ್ಸರ್ ಆ ಕಡೆ ಎಲ್ಲಾನು ನಿಮಗೆ ಕೋರ್ಸಸ್ ಸಿಗುತ್ತೆ, ಅದು ಒಂದು. ಸೊ ಅದಾದಮೇಲೆ ಲಿಂಕ್ಡ್ಇನ್ ಇದೆ, ಸೊ ಪ್ರೊಫೆಷ್ನಲಿ ಲಿಂಕ್ಡ್ಇನ್ ಪ್ಲಾಟ್ಫಾರ್ಮ್ ಇದೆ, ಅಲ್ಲಿ ಸ್ವಲ್ಪ ಬೇಸಿಕ್ ಫೀ ಕೊಟ್ಟು ಸಬ್ಸ್ಕ್ರೈಬ್ ಆದರೆ ಅಲ್ಲಿ ಕೂಡ ತುಂಬ ಡೊಮೈನ್ ಸ್ಪೆಸಿಫಿಕ್, ಪ್ರೊಕ್ಯೂರ್ಮೆಂಟ್, ಪರ್ಚೇಸಿಂಗ್, ಆರ್ ಎನ್ ಡಿ, ರಿಸರ್ಚ್ ಬಗ್ಗೆ ಯಾವುದೇ ಥರ ಫ್ರೀ ಕೋರ್ಸಸ್, ಫ್ರೀ ಅನ್ನೋದಕ್ಕಿಂತ ಸ್ವಲ್ಪ ಮಂತ್ಲಿ ಪ್ರೀಮಿಯಂ ಇರುತ್ತೆ, ಸೊ ಅದನ್ನ ಪೇ ಮಾಡಿದ್ರೆ ಅಲ್ಲಿ ಕೂಡ ಸ್ವಲ್ಪ ಫೌಂಡೇಶನ್.
0: ಐ ಥಾಟ್ ಲಿಂಕ್ಡ್ಇನ್ ಇಟ್ಸ್ ಲೈಕ್ ಒಂದು ಸೋಷಿಯಲ್ ಮೀಡಿಯಾ ಲೈಕ್ ಇನ್ಸ್ಟಾ, ಎಫ್ ಬಿ ಆ ಥರ.
1: ಇಲ್ಲ ಇಲ್ಲ, ಲಿಂಕ್ಡ್ಇನ್ ಇಸ್ ನಾ ಎಂಟೈರ್ಲಿ ಡಿಫ್ರೆಂಟ್. ಆಕ್ಚುಲಿ ಐ ಸಜೆಸ್ಟ್ ಸ್ಟೂಡೆಂಟ್ಸ್ ಟು ಇನ್ಸ್ಟಾಗ್ರಾಮ್ ಸ್ಟಾಪ್ ಮಾಡಿ ಲಿಂಕ್ಡ್ಇನ್ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳಕ್ಕೆ.
0: ಹೇಗೆ ಸಪೋರ್ಟಿವ್ ಆಗಿರುತ್ತೆ,
1: ಯಾಕಂದ್ರೆ ಲಿಂಕ್ಡ್ಇನ್ ಈಗ ರೆಸ್ಯೂಮೆ ಕಾಲ ಹೋಯ್ತು, ನಿಮ್ಮ ಹೋಲ್ ಪ್ರೊಫೆಷನಲ್ ಜರ್ನಿನ ನೀವಲ್ಲಿ ಬಿಲ್ಡ್ ಮಾಡ್ಬೋದು, ಮತ್ತೆ ನಿಮ್ಮ ನಿಮ್ಗೆ ಯಾರನ್ನ ಅಡ್ಮೈರ್ ಮಾಡ್ತೀರಾ. ಇನ್ಸ್ಪಿರೇಷನ್ ಅಂದ್ರೆ ಯು ಕ್ಯಾನ್ ಟೇಕ್ ಗಾಂಧೀಜಿ ಆಸ್ ಎ ಇನ್ಸ್ಪಿರೇಷನ್ ಬಿಕಾಸ್ ಅವರು ರೆಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಬಟ್ ಇವತ್ತು ನಾನು ಒಬ್ಬ ಫೌಂಡರ್ ಆಗಬೇಕು, ಒಬ್ಬ ಅಂದ್ರೆ ಮ್ಯಾನೇಜರ್ ಆಗಬೇಕು, ಹೆಡ್ ಆಫ್ ಬಿಸ್ನೆಸ್ ಆಗಬೇಕು ಅಂದ್ರೆ ನಿಮ್ದು ಡೊಮೈನ್ ಅಲ್ಲಿ ಲಿಂಕ್ಡ್ಇನ್ ಅಲ್ಲಿ ಸರ್ಚ್ ಮಾಡಿ, ಅವ್ರ ಜೊತೆ ಕನೆಕ್ಟ್ ಆಗಿ ಎಕ್ಸ್ಚೇಂಜ್ ದ ನಾಲೆಡ್ಜ್, ಇನ್ಫಾರ್ಮೇಶನ್. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ಆದಷ್ಟು ಹೆಲ್ಪ್ ಸಪೋರ್ಟ್ ತಗೊಳ್ಳೋಕೆ ಪ್ರಯತ್ನ ಪಡಬೇಕು. ಸೊ ಲಿಂಕ್ಡ್ಇನ್ ಅಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಪ್ರೊಫೆಷನಲ್ ನೆಟ್ವರ್ಕ್, 100% ನಾಲೆಡ್ಜ್, ಇನ್ಸೈಟ್ ಫುಲ್, ಎಲ್ಲ ಥರ ನಾಲೆಡ್ಜ್ ಕೂಡ ಅಲ್ಲಿ ಸಿಗುತ್ತೆ. ಇನ್ಫ್ಯಾಕ್ಟ್ ನಮ್ದು ಹೋಲ್ ಎಕೋಸಿಸ್ಟಮ್ ಲಿಂಕ್ಡ್ಇನ್ ಅಲ್ಲಿ ನಡೆಯುತ್ತೆ ಇವತ್ತು. ಸೊ ಲಿಂಕ್ಡ್ಇನ್ ಯೂಸ್ ಮಾಡೋದು ಪ್ರೊಫೈಲ್ ಬಿಲ್ಡ್ ಮಾಡಿಕೊಂಡು, ಕರಿಯರ್ ಸರ್ಟಿಫಿಕೇಶನ್ಸ್ ಏನೇ ಮಾಡಿದ್ರು ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಆಸ್ಕ್ ಪೀಪಲ್ ಟು ರೆಕಮೆಂಡ್, ಜಾಬ್ ಅಪ್ಲೈ ಮಾಡೋ ಕೂಡ ಇದೆ. ಕೆಲವೊಬ್ರು ಅದೇ ಬರೀ ಜಾಬ್ ಪೋರ್ಟಲ್ ಅನ್ಕೊಂತಾರೆ, ಆದ್ರೆ ಅದ್ರಲ್ಲಿ ತುಂಬಾ ಟೂಲ್ಸ್ ಇದೆ. ಲಿಂಕ್ಡ್ಇನ್ ಅಲ್ಲಿ ಎಲ್ಲಾ ತರ ಟೂಲ್ಸ್ ಇದೆ, ಬರೀ ಜಾಬ್ ಪ್ಲಾಟ್ಫಾರ್ಮ್ ಅಲ್ಲ. ಆಕ್ಚುಲಿ ಲಿಂಕ್ಡ್ಇನ್ ಬಗ್ಗೆ ತುಂಬಾ ತಿಳ್ಕೋಬೇಕಾಗಿದೆ ಸ್ಟೂಡೆಂಟ್ಸ್. ಸೊ ಅದ್ರಲ್ಲಿ ಜಾಬು ಸಿಗುತ್ತೆ, ಜೊತೆಗೆ ಮೆಂಟರ್ಶಿಪ್ ಕೂಡ ಸಿಗುತ್ತೆ, ಕೋರ್ಸಸ್ ಕೂಡ ಸಿಗುತ್ತೆ, ಮತ್ತೆ ತುಂಬಾ ನಿಮ್ಮ ಡೊಮೈನ್ ಸ್ಪೆಸಿಫಿಕ್ ಮೆಂಟರ್ಸ್ ನ ನೀವು ಮೀಟ್ ಮಾಡ್ಬೋದು, ಗ್ರೂಪ್ಸ್ ಇರುತ್ತೆ, ಕಮ್ಯುನಿಟಿ ಗ್ರೂಪ್ಸ್ ಇರುತ್ತೆ. ಸೊ ಎಲ್ಲಾನು ಲೆವರೇಜ್ ಮಾಡಿಕೊಂಡು ಸೆಲ್ಫ್ ಗ್ರೂಮಿಂಗ್ ಮಾಡ್ಕೊಳ್ಳೋದು, ಅಪ್ಸ್ಕಿಲಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ.
0: ಸೊ ತಾವು ಡಿಪ್ಲೊಮೊದಲ್ಲಿ ಇ ಆ್ಯಂಡ್ ಇ ಕಲ್ತ್ರಿ, ಬಂದಿದ್ದು ಬೇರೆದೇ ಫೀಲ್ಡ್ಗೆ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರಿ, ಇಷ್ಟೆಲ್ಲ ರೀತಿಯಾದಂತಹ ಕೋರ್ಸಸ್ಗಳು ಕೂಡ ತಮಗೆ ಹೆಲ್ಪ್ಫುಲ್ ಆಗಿದೆ ಅಂತ. ಈಗ ನಮ್ಮ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಯುವ ಉದ್ಯಮಿಗಳು, ಏನಾದ್ರು ನಾನು ಒಂದು ಕಂಪನಿ ಶುರು ಮಾಡಬೇಕು ಅಂತ ಬರೋರಿಗೆ ನಿಮ್ಮನ್ನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡ್ಬಿಡ್ತಾರೆ. ಮಂಜುಶ್ರೀ ಅವರು ಕನ್ನಡ ಮೀಡಿಯಂ ಓದಿ ಬಂದಿದ್ದು, ಹಳ್ಳಿ ಕಾಡಿಂದ ಬಂದಿದ್ದು, ಮಾಡಿದ ಕೋರ್ಸ್ ಒಂದು, ಇವಾಗ ಆಲ್ರೆಡಿ ಕೋಟಿ ಕೋಟಿ ಸಂಪಾದನೆ ಮಾಡೋಂಥ ಕಂಪ್ನಿ ಇದೆ, ಅವ್ರ ಕಂಪ್ನಿಲೇ 30 ಜನ 13 ಜನ ಕೆಲಸ ಮಾಡ್ತಿದ್ದಾರೆ, ನಾನು ಹಿಂಗೆ ಆಗಬೇಕು ಅಂತ ಸಡನ್ ಆಗಿ ಮೈಯೆಲ್ಲ ಕೊಡ್ವಿ ಎದ್ದು ಬರೋರಿಗೆ ಕಂಪ್ನಿ ಸ್ಟಾರ್ಟ್ ಮಾಡೋರಿಗೆ ಏನು ಹೇಳ್ತೀರಾ?
1: ಇನ್ಸ್ಪಿರೇಷನ್ ಎಲ್ಲ ಟೆಂಪ್ರರಿ, ಏನು ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದು, ಇನ್ಸ್ಪಿರೇಷನ್ ತಗೋಬೇಕು ಬಟ್ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ಬೇಕು. ಈಗ ನಾನು ಕೂಡ ತುಂಬಾ ಜನನ ನಂದು ಒಂದು ಫೇಸ್ ಇತ್ತು. ಸೊ ಯಾರಾದ್ರೂ ಅಚೀವ್ ಮಾಡಿರೋ ನೋಡಿದ್ರೆ ಲೈಕ್ ಓಕೆ ನಾನು ಹಿಂಗ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಅನ್ನೋದು, 3 ದಿನ ಆದ್ಮೇಲೆ ಅವರಿಗೆ ಏನ್ ಮಾಡ್ಬೇಕು ಅಂದಿದ್ದು. ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ, ಇಲ್ಲ ನಿಮ್ಮ ಒಳಗೆ ಆ ಕಿಚ್ಚು ಇಲ್ಲ ಅಂದ್ರೆ, ಕಾಂಪಿಟೇಷನ್ ಸ್ಪಿರಿಟ್ ಇಲ್ಲ ಅಂದ್ರೆ, ಇನ್ಸ್ಪಿರೇಷನ್ ಎಲ್ಲ ಜಸ್ಟ್ 3 ಮಿನಿಟ್ಸ್ ಅಷ್ಟೇ. ನೀವೊಂದು ಅನಿ ಕೇಕ್ ತಿನ್ಬಿಟ್ಟು ನೆಕ್ಸ್ಟ್ ಒಂದು 3 ಮಿನಿಟ್ಸ್ ಆ ಟೇಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಬಿಟ್ಬಿಡ್ತೀರಲ್ಲ, ಆ ತರ ಆಗ್ಬಿಡುತ್ತೆ ಅಷ್ಟೇ. ಸೊ ಇನ್ಸ್ಪಿರೇಷನ್ ಅನ್ನೋದು ಕಿನ್ನ ನಿಮ್ಮ ಕನ್ಸಿಸ್ಟೆನ್ಸಿ, ಡಿಟರ್ಮಿನೇಷನ್ನು, ಎಫರ್ಟ್, ಮತ್ತೆ ಆಲ್ವೇಸ್ ಮೋಟಿವೇಶನ್ ಅಂದ್ರೆ ನಮ್ಮನ್ನ ನಾವು
0: ಮೋಟಿವೇಟ್ ಮಾಡ್ಕೊಂಡು, ಯಾರನ್ನ ತಗೊಳ್ಳೋದಲ್ಲ,
1: ಯಾರನ್ನ ತಗೊಳ್ಳೋದಲ್ಲ. ಈಗ ತುಂಬಾ ಜನ ಈಗ ನಿಮ್ ತರ ಆಗ್ಬೇಕು ನಿಮ್ ತರ ಆಗ್ಬೇಕು ಅಂದ್ರೆ, ನಾನು 15 ವರ್ಷ ಕಷ್ಟಪಟ್ಟು ಈ ತರ ಆಗಿರೋದು
0: ಹೌದು,
1: ನಾಳೆನೆ ನೀವು ನನ್ ತರ ಆಗ್ಬೇಕಂದ್ರೆ ನನ್ಗೇನ್ ಹೇಳ್ಬೇಕು, ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ನನ್ನ 15 ವರ್ಷದ ಶ್ರಮ ಇಲ್ಲ ಅಂದಿದ್ರೆ ನಾನ್ ಈ ತರ ಆಗಕ್ ಆಗ್ತಾ ಇರ್ಲಿಲ್ಲ. ನನ್ ಇಟ್ಸ್ ನಾಟ್ ಅಷ್ಟು ಈಸಿ ಅಲ್ಲ ಯಾವ್ದನ್ನು. ನಿಮ್ಮಿಗೇನ್ ಶಕ್ತಿ ಇದೆ, ನಿಮ್ ಅದನ್ನ ಕನ್ಸಿಸ್ಟೆಂಟ್ ಆಗಿ ಪ್ರಯತ್ನ ಪಟ್ಟು ನಿಮ್ಮ ಒಂದ್ ಇದ್ರಲ್ಲಿ ನೀವೇ ಮುಂದೆ ಬರೋದು.
0: ನಿಮ್ ಪ್ರಕಾರ ಜಾಸ್ತಿ ಎಜುಕೇಶನ್ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಅನ್ಸುತ್ತಾ, ಸ್ಕಿಲ್ ಇರೋದು ಇಂಪಾರ್ಟೆಂಟ್ ಅನ್ಸುತ್ತಾ, ಒಂದು ಒಳ್ಳೆ ಉದ್ಯಮಿ ಆಗ್ಬೇಕು ಅಥವಾ ಉದ್ಯೋಗಿ ಆಗ್ಬೇಕು ಅಂದ್ರೆ ಬೇಸಿಕಲಿ ಏನ್ ಇರ್ಬೇಕು ಅಂತ ಅನ್ಸುತ್ತೆ ಇಂಪಾರ್ಟೆಂಟ್ ಥಿಂಗ್?
1: ಬೇಸಿಕಲಿ ಈಗಿನ ಕಾಲದಲ್ಲಿ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್, ಮೋರ್ ದೆನ್ ಎಜುಕೇಶನ್,
0: ಬಿಕಾಸ್ ಕೌಶಲ್ಯ ಇರ್ಬೇಕು.
1: ಹೌದು, ಕೌಶಲ್ಯ ಇರ್ಬೇಕು. ಎಜುಕೇಶನ್ ಅನ್ನೋದು ನಿಮ್ಗೊಂದು ಡೋರ್ ಓಪನ್ ಮಾಡ್ಬೋದು ಅಷ್ಟೇ, ಅಥವಾ ಇಟ್ ವಿಲ್ ಗಿವ್ ಯು ಡಿಸಿಪ್ಲಿನ್, ಒಂದು ಸಂಸ್ಕಾರ, ಒಂದು ಸಿಸ್ಟಮ್ ಕಲಿಸುತ್ತೆ ಅಷ್ಟೇ. ಬಟ್ ನಿಮ್ಗದು ಜಾಬ್ ರೆಡಿ ಮಾಡಲ್ಲ. ನೀವು ಎಷ್ಟೋ ಜನ ಐ ಮೀಟ್ MBA ಗ್ರಾಜ್ಯುಯೇಟ್ಸ್, ಈಗ ನಾನು IIMB ನಲ್ಲಿ ಕೂಡ NRCL ಅಲ್ಲೆಲ್ಲ 1000 ವುಮೆನ್ ಅಲ್ಲಿ ಕೂಡ ಜಾಯಿನ್ ಆಗ್ತಾ ಇದ್ದೀನಿ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ಕಿಲ್ಸ್ ಇಲ್ಲ ಅಂದ್ರೆ ನೀವು ಈಗ ಎಕ್ಸಾಂಪಲ್ ನೀವು ನಾರ್ಮಲ್ ಆಗಿ ನಮ್ದೇ ಲ್ಯಾಂಗ್ವೇಜ್ ಅಲ್ಲಿ ಬಡ್ಗಿ ತಗೊಳ್ಳಿ ಅಂತ, ನಾಳೆ ಹೋಗ್ಬಿಟ್ಟು ಬಡ್ಗಿ ಹತ್ರ ಕುತ್ಕೊಂಡು ನಾನು ಬಡ್ಗಿ ಆಗ್ಬೇಕು, ಕುಂಬಾರ ಹತ್ರ ಕುತ್ಕೊಂಡು ಮಡಿಕೆ ಮಾಡ್ಬೇಕಂದ್ರೆ ಇಟ್ಸ್ ಅ ಸ್ಕಿಲ್, ಅವ್ರು ಮಾತ್ರನೇ ಮಾಡೋಕೆ ಅದು ಸಾಧ್ಯ. ಸೊ ನಿಮ್ಗೆ ಅನ್ನೋದು ಒಂದು ಇಂಟ್ರೆಸ್ಟ್ ಮೇಲೆ ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರೆ ನಿಮ್ಮ ಕಾಂಪಿಟೇಷನ್ನ ನೀವು ಮೀರಿಸಿ ನೀವು ಬೆಳಿಬೋದು. ಮತ್ತೆ ಎಜುಕೇಶನ್ ಒಂದು ಫಾರ್ಮಲ್ ಡಿಗ್ರಿ ಅಷ್ಟೇ, ಎಲ್ಲಾ ಕಡೆ ಇಂಟರ್ನ್ಶಿಪ್ಸ್ ತಗೋಬೇಕು, ಇಂಟರ್ನ್ಶಿಪ್ಸ್ ನಿಮ್ಗೆ ಹ್ಯಾಂಡ್ಸ್ ಆನ್ ಜಾಬ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಅದರಿಂದ ನಿಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ, ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಸೊ ಓವರ್ ಆಲ್ ನಾವು ಎಲ್ಲಾ ತರ ಯೋಚನೆ ಮಾಡಬೇಕು, ಮನಿ ಬಗ್ಗೆ, ಹೆಲ್ತ್ ಬಗ್ಗೆ, ಓವರ್ ಆಲ್ ಥಿಂಕಿಂಗ್ ಪರ್ಸ್ಪೆಕ್ಟಿವ್ ಎಲ್ಲನೂ ಯೋಚನೆ ಗ್ರೂಮ್ ಮಾಡ್ಕೋಬೇಕು ಒಬ್ಬ ಆಂಟರ್ಪ್ರಿನರ್ ಆಗಬೇಕು ಅಂದರೆ.
0: ಎಷ್ಟು ಚೆನ್ನಾಗಿ ಹೇಳಿದ್ರಿ, ಅನ್ಕೊಂಡಿದ ತಕ್ಷಣ ಕುಂಬಾರ ಆಗೋಕ್ಕಾಗಲ್ಲ, ಅಡುಗೆ ಆಗೋಕ್ಕಾಗಲ್ಲ, ಟೈಲರ್ ಆಗೋಕ್ಕಾಗಲ್ಲ, ಎಲ್ಲದಕ್ಕೂ ಪ್ರಾಕ್ಟೀಸ್ ಮಾಡಬೇಕು, ಸ್ಕಿಲ್ನ ಕರಗತ ಮಾಡ್ಕೋಬೇಕು, ದೆನ್ ಧುಮುಕ್ಬೇಕು ಅಂತ ಹೇಳ್ತಿದ್ರೆ. ಓಕೆ, ಮತ್ತಷ್ಟು ಮಾತುಕತೆ ಮುಂದುವರ್ಸೋಣ, ಕೆಲವೇ ಕ್ಷಣಗಳು ನಮಗೆ ಸಿಗುತ್ತೆ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಮಂಜುಶ್ರಿಯವರು ಆಫ್ ಏರ್ನಲ್ಲಿ ಮಾತನಾಡ್ತಾ ಅಥವಾ ಅವ್ರ ಬಗ್ಗೆ ನಾನು ಒಂಚೂರು ತಿಳ್ಕೊಂಡಾಗ ಸರಿಯಾಗಿ ಇಂಗ್ಲೀಷ್ ಕೂಡ ಮಾತಾಡೋಕ್ಕೆ ಇಂಟರ್ವ್ಯೂನಲ್ಲಿ ಬರ್ತಾ ಇರಲಿಲ್ಲ ಅಂದವ್ರು ಇವತ್ತು ಎಷ್ಟು ಚೆನ್ನಾಗಿ ಭಾಷೆಗಳನ್ನು ಮಾತನಾಡ್ತಾ ಇದ್ದಾರೆ, ಸ್ಕಿಲ್ಲನ್ನು ಕಲ್ತಿದ್ದಾರೆ, ಅನುಭವದ ಮೂಟೆ ಹೊತ್ತು ಎಷ್ಟು ಬಲವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಕಂಪ್ನಿನ ಶುರು ಮಾಡಿದರೆ ಇದರ ಜೊತೆಗೆ ನಾವು ಕೂಡ ಕಂಪ್ನಿನ ಶುರು ಮಾಡಬೇಕು, ಒಂದಷ್ಟು ಸ್ಕಿಲ್ಸ್ಗಳನ್ನು ಕಲ್ತ್ಕೋಬೇಕು. ನೀವು ಹೇಳಿದ್ರಿ ನಿಮ್ಗೆ ಯಾರು ಮಾರ್ಗದರ್ಶನ ಕೊಡೋರಿಲ್ಲ, ನಾನು ಡಿಪ್ಲೊಮೋ ಎ ಆ್ಯಂಡ್ ಇ ಯಾಕೆ ಮಾಡ್ತಾ ಇದ್ದೀನಿ, ಏನು ಉಪಯೋಗ ಅಂತಲೂ ಗೊತ್ತಿರಲಿಲ್ಲ, ಹಿಂಗೆ ಯಾರೋ ಬೇಗ ಕೆಲಸ ಸಿಗುತ್ತೆ ಅನ್ನೋಕ್ಕೆ ಸೇರಿಕೊಂಡೆ ಅಂತ ಹೇಳ್ತೀರಿ. ಸೊ ಈ ರೀತಿ ಒಂದು ಸಜೆಷನ್ ಕೊಡೋಕ್ಕಾಗಲಿ, ಒಬ್ಬರನ್ನ ಗೈಡ್ ಮಾಡೋಕ್ಕಾಗಲಿ ಆಗ್ತದೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು, ಯುವ ಜನರಿಗಾಗ್ಬೋದು, ಹೆಲ್ಪ್ಫುಲ್ ಆಗಬೇಕು ಅಂತ ತಾವು ಕೂಡ ಒಂದು ಅಕಾಡೆಮಿನ ಶುರು ಮಾಡಿದ್ರೆ, ಬ್ಲೂ ಟಫಿ ಅಕಾಡೆಮಿ, ಇದರ ಕಾರ್ಯಗಳು ಏನಿರಬಹುದು?
1: ಹೌದು, ಸೊ ಬ್ಲೂ ಟಫಿ ಡಿಜಿಟಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ನಂದು ಅಫಿಷಿಯಲ್ ಬಿಸ್ನೆಸ್ಸು. ಸೊ ಅದ್ರ ಜೊತೆಗೆ ನಾನು ಬ್ಲೂ ಟಫಿ ಅಕಾಡೆಮಿ ಅಂತ 1 ಇಯರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಇರೋ ಸ್ಟೂಡೆಂಟ್ಸು ತುಂಬ ಜನ ಇಂಟರ್ನ್ಶಿಪ್ಸ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದನ್ನು ಈಗ ಅಕ್ರಾಸ್ ಕರ್ನಾಟಕ ಮಾಡಬೇಕು ಅನ್ನೋದು ನಂದು ಮೈನ್ ವಿಷನ್. ಟಿಯರ್ 2 ಸಿಟೀಸ್ ಲೈಕ್ ತುಮಕೂರು, ಮೈಸೂರು, ಶಿವಮೊಗ್ಗ ಈ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಗೈಡೆನ್ಸ್ ಕೊಡಬೇಕು ಅನ್ಸುತ್ತೆ. ಮೈನ್ ಆಬ್ಜೆಕ್ಟಿವ್ ಬಂದುಬಿಟ್ಟು ಫಸ್ಟ್ ಥಿಂಗ್ ಕರಿಯರ್ ಗೈಡೆನ್ಸ್. ಯಾವುದೇ ಎಜುಕೇಷನ್ ಸ್ಟ್ರೀಮ್ ಲೈನಲ್ಲಿ ಅವ್ರು ಓದ್ತಾ ಇದ್ರೆ ನಾನು ಎಲ್ಲರನ್ನು ನಮ್ಮದೇ ಡೊಮೈನಿಗೆ ಬರಬೇಕಂತ ಗೈಡ್ ಮಾಡಲ್ಲ. ಸೊ ನಿಮ್ಮದೇ ಆದ ಡೊಮೈನಲ್ಲಿ ನಿಮ್ಮ ಇಂಟ್ರೆಸ್ಟ್ ಮೇಲೆ ನಿಮ್ಮ ಯಾವ ಥರ ಈ ಓವರ್ಆಲ್ ಎಕೋಸಿಸ್ಟಮ್ ಇದೆ, ನೀವು ಯಾವ ಥರ ನಿಮ್ಮ ಕಂಪ್ಲೀಟ್ ಕರಿಯರ್ ರೋಡ್ ಮ್ಯಾಪ್ನ ಬಿಲ್ಡ್ ಮಾಡ್ಕೊಬೋದು ಅಂತ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ಸು. ಆಮೇಲೆ ಡೊಮೈನ್ ಸ್ಪೆಸಿಫಿಕ್ ಟ್ರೈನಿಂಗ್ಸ್ ಅಂದರೆ HR, ಹ್ಯೂಮನ್ ರಿಸೋರ್ಸ್ ಅಥವಾ ಫಿನಾನ್ಸ್, ಅಕೌಂಟ್ಸ್, ಟೆಕ್ನಾಲಜಿ ಅಥವಾ ಮಾರ್ಕೆಟಿಂಗ್, ಸೇಲ್ಸ್, ರಿಸರ್ಚ್, ಯಾವುದೇ ಒಂದು ಸ್ಪೆಸಿಫಿಕ್ ಡೊಮೈನಲ್ಲಿ ನನ್ನ ನಾವು ವಿ ಹ್ಯಾವ್ ಅ ಮೆಂಟರ್ಸ್. ಸೊ 15-20 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋ ಮೆಂಟರ್ಸ್ನ ಕರ್ಕೊಂಡು ಬಂದು ಆ ಸ್ಪೆಸಿಫಿಕ್ ಡೊಮೈನಲ್ಲಿರೋ ಮೆಂಟರ್ಸ್ ಜೊತೆನೆ ನಿಮಗೆ 3 ಮಂತ್ಸ್ ನಾವು ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಮಾಡೋದು. ಇನ್ನು ಅಡ್ವಾನ್ಸ್ ವರ್ಷನ್ ಅಂದರೆ ಆನ್ ಜಾಬ್ ಟ್ರೈನಿಂಗ್ ಅಥವಾ ಇಂಟರ್ನ್ಶಿಪ್ಸ್ ಕೊಡೋದು ಇದೆಲ್ಲ ಮಾಡ್ತಿದ್ದೀವಿ. ದೆರ್ ವಿಲ್ ಬಿ ಮಿನಿಮಲ್ ಪೇ ಆಲ್ಸೋ ಫಾರ್ ದಟ್, ಬಿಕಾಸ್ ಫ್ರೀ ಆಗಿ ಕೊಡ್ತೀವಿ ಅಂದರೆ ದೆರ್ ಇಸ್ ನೋ ವ್ಯಾಲ್ಯೂ, ಅವ್ರ ವ್ಯಾಲ್ಯೂನೇ ಕೊಡಲ್ಲ ಅವ್ರಿಗ. ಎಫರ್ಟ್ ಅಥವಾ ಅದನ್ನೇನು ನಾವು ಇನ್ವೆಸ್ಟ್ ಮಾಡ್ತೀವಿ, ನಮ್ಮ ಓವರ್ಆಲ್ 20 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, 15 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ನ ಒಬ್ಬರಿಗೆ ಧಾರೆ ಎರಿಬೇಕು ಅಂದರೆ ದೇ ಶುಡ್ ವ್ಯಾಲ್ಯೂ ಇಟ್. ಸೊ ನೀವು ಅದಕ್ಕೆ ಈಗೆಲ್ಲ LKG UKGಗೆ ಆ ಲಕ್ಷಾಂತರ ಫೀಸ್ ಕೊಟ್ಬಿಟ್ಟು ದೇ ಆರ್ ಸ್ಟಡಿಯಿಂಗ್, ಬಟ್ ಇದೊಂದು ಸ್ಪೆಸಿಫಿಕ್ ಇಂಪಾರ್ಟೆಂಟ್ ಫೇಸು ಲೈಫಲ್ಲಿ. ಸೊ ಇದು ನಮಗೆ ಜಾಬ್ ರೆಡಿ ಮಾಡುತ್ತೆ ಅಥವಾ ನನಗೆ ಇದು ಮಾಡುತ್ತೆ ಅಂದರೆ ದಿಸ್ ವಿಲ್ ಬಿ ಮಿನಿಮಲ್, ವೆರಿ ವೆರಿ ಅಫೋರ್ಡಬಲ್ ಪೇಮೆಂಟ್ಸ್ ಇರುತ್ತೆ. ಬಟ್ ಅದರ್ವೈಸ್ ಸ್ಪೆಸಿಫಿಕ್ ಡೊಮೈನ್ಸಲ್ಲಿ ಪ್ರತಿಯೊಂದು ಕ್ಯಾಂಡಿಡೇಟ್ಗೂ ಟ್ರೈನಿಂಗ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಬೇಕು ಅಂತ ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ಸೊ ಅದು ಪ್ಲಾನ್ ಮಾಡಿದ್ದೀವಿ.
0: ಶಾರ್ಟ್ ಆಗಿ ಹೇಳ್ಬಿಡಿ, ನಂಗೆ ಒಂದು ಕುತೂಹಲ, ನಾನು ಕೇಳೋದು ಮರೆತೆ ಆರಂಭದಲ್ಲಿ, ನಿಮ್ಮ ಕಂಪನಿಯಲ್ಲಿ ಮಹಿಳೆಯರೇ ಜಾಸ್ತಿ ಇದ್ದಾರೆ, ಮಹಿಳೆಯರಿಗೆ ಉದ್ಯೋಗ ಕೊಟ್ಟಿದ್ದಾರೆ, ಇದ್ರಿಗೆ ಉದ್ದೇಶ ಏನು ಅಂತ?
1: ಹೌದು, ನನ್ನ ಕಂಪ್ನಿನಲ್ಲಿ 100% ಹೆಣ್ಮಕ್ಳೇ ಇರೋದು, ಆದರೆ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲರಿಗೂ
0: ಇರುತ್ತೆ.
1: ಬಟ್ ಹೆಣ್ಮಕ್ಳಿಗೆ ಯಾಕೆ ಅಂದರೆ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕೋದು ಈಗ ತುಂಬ ಇಂಪಾರ್ಟೆಂಟು. ನಾನು ಇದನ್ನು ಫೆಮಿನಿಸಮ್ ಅಂತ ಹೇಳ್ತಾ ಇಲ್ಲ, ಇಟ್ ಈಸ್ ನಾಟ್ ಅಗೇನೆಸ್ಟ್ ಎನಿ ಜೆಂಡರ್, ಬಟ್ ಯಾವುದೇ ಪರಿಸ್ಥಿತಿನಲ್ಲೂ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕಿದ್ರೆ ತನ್ನ ಮಕ್ಕಳನ್ನು ಕಾಪಾಡ್ತಾಳೆ, ತಂದೆ ತಾಯಿನೂ ಕಾಪಾಡ್ತಾಳೆ, ಅಣ್ಣ ತಮ್ಮ ಗಂಡ ಯಾರನ್ನು ಬೇಕಾದರೂ ಕಾಪಾಡ್ಬೋದು. ಸೊ ಅಂದರೆ ಲೈಕ್ ಬೇಸಿಕಲಿ ಹೇಳ್ತಾ ಇರೋದು, ಹೆಣ್ಮಕ್ಳು ತುಂಬ ಜವಾಬ್ದಾರಿ ತೊಗೊಂಡು, ಚಿಕ್ಕ ವಯಸ್ಸಿಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ, ಸಿಂಗಲ್ ಪೇರೆಂಟ್ಸ್ ಇರ್ತಾರೆ ಅಥವಾ ತುಂಬ ಕಷ್ಟಪಟ್ಟು ಸಾಲದ ಹೊರೆಗಳಿರ್ತವೆ ಅಥವಾ ಫ್ಯೂಚರಲ್ಲಿ ಅವರಿಗೆ ಜಾಬ್ ಸೆಕ್ಯೂರಿಟಿ, ಲೈಫ್ ಸೆಕ್ಯೂರಿಟಿನೇ ಇರಲ್ಲ. ಸೊ ಈ ಥರ ಎಲ್ಲ ಇರೋರಿಗೆ

0: ಒಂದು ಸ್ಟಡಿ ಜಾಬ್ ಅಥವಾ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಫೈನಾನ್ಷಿಯಲ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟು. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬ ನೆಮ್ಮದಿ ಕೊಡುತ್ತೆ ಆ್ಯಕ್ಚುಲಿ.
1: ಹೌದು ಹೌದು, ನಮ್ಗೆ ಸ್ವಾತಂತ್ರ್ಯ ಇದೆ ಫೈನಾನ್ಷಿಯಲಿ ಅಂದಾಗ ನಮ್ಗೆ ನೆಮ್ಮದಿ ಇದೆ.
0: ಹೌದು ಹೌದು, ಇಲ್ಲ ಒಬ್ಬರಿಗೆ ನಾವು ಕೈ ಚಾಚಿ ಒಂದು ರೂಪಾಯಿ ಕೊಡಬೇಕೇ ಹೊರತು ಯಾವುದೇ ಪರಿಸ್ಥಿತಿನಲ್ಲೂ ಕೇಳೋ ಅಂಥ ಪರಿಸ್ಥಿತಿಗೆ ಮಾತ್ರ ಹೋಗ್ಬಾರ್ದು. ಅದಕ್ಕೋಸ್ಕರ ನನಗೆ ವಿಮೆನ್ ಕನೆಕ್ಷನ್ ಡೇ ಒನ್ನಿಂದ ತುಂಬ ಜಾಸ್ತಿ ನನ್ನ ಲೈಫಲ್ಲಿ. ಐ ಆಮ್ ಸರೌಂಡೆಡ್ ಬೈ ವಂಡರ್ಫುಲ್ ವಿಮೆನ್ಸ್, ನಮ್ಮ ಅತ್ತೆ ನಮ್ಮಅಮ್ಮ ಆಗಿರ್ಬೋದು ಈ ಥರ. ಸೊ ಅದಕ್ಕೋಸ್ಕರ ನಾನು ಆ ಒಂದು ಪರ್ಸ್ಪೆಕ್ಟಿವ್ನಲ್ಲೇ
1: ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ರೆ ಸಾಕಷ್ಟು ಜನ ನಿಮ್ಮ ಕಾರ್ಯಕ್ರಮ ಕೇಳ್ತಾ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಅವರು, ಉಷಾ ಬೆಂಗಳೂರಿನಿಂದ, ಹರೀಶ್ ಮಲ್ಲೇಶ್ವರದಿಂದ, ಶಾಂತಾಚಾರ್ಯ ಬಡಿಗೇರೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೆಚ್ ಎಲ್ ಬಸವರಾಜ್ ಅವರು ಪುಟ್ಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಒಬ್ರು ಪ್ರಶ್ನೆ ಕೇಳಿದರೆ, ನಾನು ಸೆಕೆಂಡ್ ಪಿ ಯು ಆರ್ಟ್ಸ್ ಕಲಿತಾ ಇದ್ದೀನಿ, ಇದು ಮುಗಿದ ಮೇಲೆ ನಾನು ಯಾವುದೇ ಕಂಪ್ನಿ ಕೆಲಸಕ್ಕೆ ಸೇರ್ಕೋಬಹುದಾ, ಯಾವ ಕೋರ್ಸ್ ಮಾಡಿದ ನಂತರ ಸೇರ್ಕೋಬೇಕು ಅಂತ ಕೇಳ್ತಿದ್ದಾರೆ ನಿಮ್ಮನ್ನು. ಅರ್ಕೆರೆಯಿಂದ ತೇಜಸ್ವಿನ ಏನಾದ್ರು ಹೇಳ್ತೀರಾ?
0: ಸೆಕೆಂಡ್ ಪಿ ಯು ಆರ್ಟ್ಸ್ ಅಂದ್ರೆ ದೇ ಆರ್ ಇನ್ ದ ಆರ್ಟ್ಸ್, ಸೊ ಅಲ್ಲಿಂದ ಮತ್ತೆ ಡಿಗ್ರಿ ಮಾಡ್ಲೇಬೇಕು ಅವರು. ಸೊ
1: ಡಿಗ್ರಿ ಬೇಕೇ ಬೇಕು
0: ಅಂದ್ರೆ, ಲೈಕ್ ಡಿಗ್ರಿ ಬೇಕು ಅನ್ನೋದಕ್ಕಿಂತ ಆರ್ಟ್ಸ್ ಡೊಮೈನ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅದರಲ್ಲೇ ಇದೆ ತುಂಬಾ ಡೊಮೈನ್,
1: ಸ್ಕಿಲ್ಸ್ ಕಲ್ತ್ಕೋಬಹುದು
0: ಅದರಲ್ಲೂ ಇದೆ ಸ್ಕಿಲ್ಸ್. ಈಗ ಎಕ್ಸಾಂಪಲ್ ಅವರಿಗೆ ಆರ್ಟ್ಸ್ ಅಲ್ಲಿ ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ, ಬಟ್ ಸ್ಟಿಲ್ ಈಗ ಕ್ಯಾನ್ವಾ ಅಂತ ಫ್ರೀ ಟೂಲ್ ಇದೆ, ಸೊ ಆರಾಮಾಗಿ ಡಿಸೈನ್ಸ್ ಎಲ್ಲ ಮಾಡಿಕೊಂಡು ಕ್ರಿಯೇಟಿವಿಟಿ ಕಲ್ತ್ಕೋಬಹುದು ಅವರು ಅದೆಲ್ಲ. ಅಂದ್ರೆ ಈಗ ಡಿಜಿಟಲ್ ಎರಾ ಆಗಿರೋದ್ರಿಂದ ದ ಟ್ರೆಡಿಷನಲ್ ಆರ್ಟ್ ಡೊಮೈನ್ಗೆ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಇರುತ್ತೆ, ಸೊ ರಿಸರ್ಚ್ ಮಾಡ್ಬೇಕು ಅದ್ರ ಬಗ್ಗೆ.
1: ಓಕೆ, ನಾನು ತುಮಕೂರಿನವರು ಅಂತ ಹೇಳಿ, ನಾನು ಬಿ ಕಾಮ್ ಮಾಡಿದ್ದೀನಿ, ನನಗೆ ಜಾಬ್ನ ಅವಶ್ಯಕತೆ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಮಂಜುಶ್ರೀ ಜೊತೆ ಮಾತನಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ ಅಂತ ಸಂದೇಶ ಕಳಿಸಿದ್ದಾರೆ. ಓಕೆ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸಮಯ ಆಗೇ ಹೋಯಿತು, 5 ಗಂಟೆ ದಾಟೇ ಬಿಟ್ವಿ. ಮಂಜುಶ್ರೀ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕರೆಗೆ ಹೋಗೊಟ್ಟು ತಾವು ಆಕಾಶವಾಣಿ FM ರೇನ್ಬೋ ಸ್ಟುಡಿಯೋಗೆ ಬಂದು 1 ಗಂಟೆಗಳ ಕಾಲ ತಮ್ಮ ಕಂಪನಿ ಬಗ್ಗೆ, ನಮ್ಮ ಯುವಜನತೆಗೆ ಉದ್ಯಮದ ಬಗ್ಗೆ, ಸ್ಕಿಲ್ಸ್ಗಳ ಬಗ್ಗೆ ಮಾಹಿತಿನ ಹಂಚ್ಕೊಂಡಿದ್ರ. ನಿಮಗೆ FM ರೇನ್ಬೋ ಕಡೆಯಿಂದ ಆತ್ಮೀಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
0: ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್.
1: ಆತ್ಮೀಯರೇ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.
2: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು August 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

0: do non stop Sanjay. Non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ, ಎಲ್ರು ಹೇಗಿದ್ದೀರಾ? ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಸಮಯ 5:05. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಸ್ವಲ್ಪ ವಿಶೇಷವಾಗಿದೆ, ಬಿಕಾಸ್ ಒಂದು ಅವೇರ್ನೆಸ್ ಟಾಪಿಕ್ ನೊಂದಿಗೆ ನಿಮ್ ಜೊತೆ ನಾವು ಬರ್ತಾ ಇದೀವಿ. 41st ನ್ಯಾಷನಲ್ ಐ ಡೊನೇಷನ್ ಫೋರ್ಟ್ ನೈಟ್ ನ ಹಿನ್ನೆಲೆಯಲ್ಲಿ ಕಣ್ಣಿನ ಆರೋಗ್ಯ ಮತ್ತು ಐ ಡೊನೇಷನ್ ಬಗ್ಗೆ ಹಲವಾರು ಮಹತ್ವದ ಮಾಹಿತಿಗಳನ್ನು ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಈ ವಿಷಯದ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇರೋದು ಡಾಕ್ಟರ್ ರೇಖಾ ಗ್ಯಾನ್ಚಂದ್, ಸೀನಿಯರ್ ಕಾರ್ನಿಯಾ ಅಂಡ್ ಆಂಟೀರಿಯರ್ ಸೆಗ್ಮೆಂಟ್ ಕನ್ಸಲ್ಟೆಂಟ್ ಹಾಗೂ ಮೆಡಿಕಲ್ ಡೈರೆಕ್ಟರ್ ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೇಡಮ್. ಕಣ್ಣಿನ ಚಿಕಿತ್ಸಾ ಕ್ಷೇತ್ರದಲ್ಲಿ ಬರೋಬ್ಬರಿ 35 ವರ್ಷಗಳ ಅನನ್ಯ ಅನುಭವ ಹೊಂದಿದ್ದಾರೆ ಇವರು. ಹಾಗೆ ಕಾರ್ನಿಯಾ ಮತ್ತು ಆಂಟೀರಿಯರ್ ಸೆಗ್ಮೆಂಟ್ ಕ್ಷೇತ್ರದಲ್ಲಿ ಅಪಾರ ಅನುಭವ ಕೂಡ ಇದೆ. ಹಾಗಾದ್ರೆ ಡಾಕ್ಟ್ರೇ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. 41st ನ್ಯಾಷನಲ್ ಐ ಡೊನೇಷನ್ ಫೋರ್ ನೈಟ್ಗೆ ಸಂಬಂಧಪಟ್ಟಿರೋದ್ರಿಂದ ಇವತ್ತಿನ ಕಾರ್ಯಕ್ರಮ. ಮೊದಲಿಗೆ ಲಿಸ್ನರ್ಸ್ಗೆ ಬೇಸಿಕ್ ಆಗಿ ಈ ಐ ಡೊನೇಷನ್ ಅಂದ್ರೇನು, ಫೋರ್ಟ್ ನೈಟ್ ಅಂದ್ರೇನು ಅಂತ ತಿಳಿಸ್ಕೊಡ್ಬಹುದಾ?
2: ಫೋರ್ಟ್ ನೈಟ್ ಅಂದರೆ 15 ದಿವಸ ಪ್ರತಿ ವರ್ಷ. ಇದು ಇನಿಷಿಯೇಟಿವ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದೆ, ನಮ್ಮ ಜನರಿಗೆ ಜ್ಞಾಪಕ ಮಾಡೋಕ್ಕೆ ದಟ್ ಕಣ್ದಾನ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಅಂತ. ಯಾಕಂದರೆ ಇದು ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಒಂದು ಕಂಡೀಷನ್ ಇದೆ. ಇವ್ರಿಗೆ ವಿಷನ್ ಬರೋದು ಬರೀ ಯಾರಾದರೂ ಕಣ್ದಾನ ಮಾಡಿದ್ರೆ ಮಾತ್ರ. ಅದನ್ನು ಇಟ್ ಇಸ್ ಓನ್ಲಿ ಸತ್ತ ನಂತರ ಕಣ್ದಾನ ಮಾಡಬೇಕು, ಓನ್ಲಿ ಆಫ್ಟರ್ ಡೆತ್ ಇಟ್ ಇಸ್. ಸೊ ಅಕಸ್ಮಾತ್ ಯಾರು ಕಣ್ದಾನ ಮಾಡಿಲ್ಲ ಅಂದರೆ ಈ ಟೈಪ್ ಆಫ್ ಕಂಡೀಷನ್ಸ್, ಕಾರ್ನಿಯಲ್ ಬ್ಲೈಂಡ್ನೆಸ್ ಏನು ಹೇಳ್ತೀವಿ, ಅವ್ರಿಗೆ ದೃಷ್ಟಿ ಕೊಡೋದು ಸಾಧ್ಯವಿಲ್ಲ.
1: ಓಕೆ, ಜನರಲ್ ಆಗಿ ಡೊನೇಷನ್ ಅಂತ ಐ ಡೊನೇಷನ್ ಅಂತ ಹೇಳ್ತೀವಿ, ಈ ಫೋರ್ಟ್ ನೈಟ್ ಡೊನೇಷನ್ಗೂ ಒಂಚೂರು ಏನು ವ್ಯತ್ಯಾಸ, ಹೌ ಇಟ್ ಇಸ್ ಡಿಫ್ರೆಂಟ್ ಅಂತ ಇನ್ನೊಂಚೂರು ವಿವರವಾಗಿ ಹೇಳ್ಬೋದಾ?
2: ಇದು ಪ್ರತಿ ವರ್ಷ 15 ದಿವಸ ಇದು ಐ ಡೊನೇಷನ್ ಫೋರ್ಟ್ ನೈಟ್ ಅಂತ ಆಲ್ ಓವರ್ ಇಂಡಿಯಾ ಇದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಇದು ಜಸ್ಟ್ ಜನರಿಗೆ ಜ್ಞಾಪಕ ಮಾಡೋಕ್ಕೆ ಆ್ಯನ್ಯುವಲ್ ರಿಮೈಂಡ್ ಈ ಥರ ಇದೆ, ಕಣ್ದಾನ ಮಾಡ್ಬೋದು ಅಂತ ಜಸ್ಟ್ ರಿಮೈಂಡ್ ಮಾಡೋಕ್ಕೆ. ಇದು 15 ಡೇಸ್ ತುಂಬ ಇಂಟೆನ್ಸಿವ್ ಆ್ಯಕ್ಟಿವಿಟೀಸ್ ಇರುತ್ತೆ, ಲೈಕ್ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸ್, ಮ್ಯಾಗ್ಝೀನ್ಸ್ ಎಲ್ಲ ಆರ್ಟಿಕಲ್ಸ್, ಟಿ ವಿ ಪ್ರೋಗ್ರಾಮ್ಸ್, ರೇಡಿಯೋ ಪ್ರೋಗ್ರಾಮ್ಸ್, ಮತ್ತು ಆಡಿಯೋ ವಿಷುವಲ್ ಲೆಕ್ಚರ್ಸ್ ಕಾಲೇಜಸಲ್ಲಿ, ಆಫೀಸಲ್ಲಿ. ಸೊ ಇಂಟೆನ್ಸಿವ್ ಪ್ರೋಗ್ರಾಮ್ ಡೈಲಿ ಇರುತ್ತೆ ಜಸ್ಟ್ ಟು ರಿಮೈಂಡ್ ಈ ಥರ ಮಾಡ್ಬೋದು ಅಂತ. ಹಾಂ,
1: ಕಾರ್ಯಕ್ರಮ ಮುಂದುವರೆಯುತ್ತೆ. ಮತ್ತಷ್ಟು ಒಂದೊಳ್ಳೆ ಒಳ್ಳೊಳ್ಳೆ ವಿಚಾರಗಳು ನಿಮಗಾಗಿ ಮಾಡಿ ಬರ್ತಾ ಕೇಳ್ತಾರೆ ಒಂದು ಗೀತೆಯ ನಂತರ ನಮ್ಮ ಮಾತುಕತೆಯನ್ನು ಮುಂದುವರೆಸೋಣ.

0: ಸಮಯ 5:11 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಅರ್ಜಯ್ ಮಂಜುನಾಥ್. ನಮ್ಮ ಜೊತೆ 35 ವರ್ಷಗಳ ಅನನ್ಯ ಅನುಭವ ಇರುವಂತಹ ನೇತ್ರ ತಜ್ಞರ ಜೊತೆ ಇದ್ದಾರೆ ರೇಖಾ ಎನ್ನುವರು, ಸೀನಿಯರ್ ಕಾರ್ನಿಯಾ ಕನ್ಸಲ್ಟೆಂಟ್. ನಮ್ಮ ಮಾತುಕತೆನ ಮುಂದುವರಿಸೋಣ ಮೇಡಮ್. ಮೊದಲಿಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ನಮ್ಮ ಕಣ್ಣಿನ ಭಾಗಗಳ ಬಗ್ಗೆ ಜನರಿಗೆ ಏನು ಅಂತ ಅಷ್ಟಾಗಿ ಗೊತ್ತಿರೋದಿಲ್ಲ. ನಮ್ಮಲ್ಲಿ ಬಹಳಷ್ಟು ಜನರು ಕಣ್ಣಿನ ಬಗ್ಗೆ ಮಾತಾಡಬೇಕಾದ್ರೆ ಕಾರ್ನಿಯಾ ಅನ್ನೋ ಪದವನ್ನು ಕೇಳಿರ್ತೀವಿ. ಆದರೆ ಅದು ಕಣ್ಣಿನ ಯಾವ ಭಾಗ ಮತ್ತು ಅದರ ಕೆಲಸ ಏನು ಅಂತ ತಿಳಿಸ್ಕೊಡ್ಬಹುದಾ?
1: ಕಣ್ಣಿಂದ ಮುಂಭಾಗ ಯಾವ್ದು ಕಪ್ತಾಗಿರುತ್ತಲ್ಲ, ದಟ್ ಈಸ್ ದ ಕಾರ್ನಿಯಾ ಅಂತ. ಆ್ಯಕ್ಚುಲಿ ಅದಕ್ಕೆ ವಿಂಡೋ ಆಫ್ ದ ಐ ಅಂತ ಹೇಳ್ತೀವಿ, ಅದು ಕಿಟಕಿ ಥರ. ಅದ್ರ ಒಳಗಡೆ ಅದರಿಂದನೇ ಲೈಟ್ ಎಂಟರ್ ಆಗೋದು ಕಣ್ಣು ಒಳಗಡೆ. ಸೊ ಅಕಸ್ಮಾತ್ ಏನಾದರೂ ಗಾಯ ಆಗಿಬಿಟ್ಟು ಅದ್ರ ಮೇಲೆ ಬಿಳಿ ಮಚ್ಚೆ ಬಂದರೆ ಲೈಟ್ ಎಂಟ್ರಿ ಆಗಲ್ಲ ಕಣ್ಣು ಒಳಗಡೆ, ಮತ್ತೆ ಅದಕ್ಕೆ ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ.
0: ಸೊ ಈ ಕಾರ್ನಿಯಾ ಇಸ್ ಲೈಕ್ ಹಾರ್ಟ್ ಆಫ್ ದ ಕಣ್ಣು.
1: ಹೌದು, ಮೇನ್ ಇಟ್ ಈಸ್ ಲೈಕ್ ವಿಂಡೋ ಆಫ್ ದ ಐ.
0: ಹಾಂ,
1: ಅದು ಕಾರ್ನಿಯಾ ಕ್ಲಿಯರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ಅದು ಕ್ಲಿಯರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಇದ್ರೇ ನಾವೇನು ನೋಡ್ತೀವಿ, ಎಲ್ಲ ಕಣ್ಣು ಒಳಗಡೆ ಎಂಟರ್ ಆಗುತ್ತೆ. ಎಂಟರ್ ಆಗಿಬಿಟ್ಟು ಅಲ್ಲಿಂದ ರೆಟಿನಾಗೆ ಹೋಗ್ಬಿಟ್ಟು ಬ್ರೈನ್ಗೆ ಹೋಗ್ಬಿಟ್ಟು ಮತ್ತೆ ಬ್ರೈನ್ ವಿಲ್ ರಿಯಲೈಸ್ ಇದು ಈ ಈ ಆಬ್ಜೆಕ್ಟ್ ಇದೆ ಅಂತ ಐಡೆಂಟಿಫೈ ಮಾಡುತ್ತೆ. ಹೌದು.
0: ಓಕೆ, ಈಗ ಕಾರ್ನಿಯಾ ಅಂದ್ರೆ ಏನು ಅಂತ ನಮಗೆಲ್ಲರಿಗೂ ಗೊತ್ತಾಯ್ತು. ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಏನು, ಇದು ಯಾರಿಗೆ ಅಗತ್ಯ ಆಗುತ್ತೆ, ಇದು ಹೇಗೆ ಸಹಾಯ ಮಾಡುತ್ತೆ ಈ ಟ್ರಾನ್ಸ್ಪ್ಲಾಂಟೇಷನ್?
1: ಇವಾಗ ಅಕಸ್ಮಾತ್ ಕಣ್ಗೆ ಏನಾದರೂ ಇನ್ಫೆಕ್ಷನ್ ಆಗಿದೆ ತಿಳ್ಕೊಳ್ಳಿ, ಎಸ್ಪೆಷಲಿ ದೀಪಾವಳಿ ಟೈಮ್ ಕ್ರ್ಯಾಕರ್ ಇಂಜುರಿ ಆಗುತ್ತೆ, ಮತ್ತು ಮಕ್ಕಳು ಆಟ ಆಡುವಾಗ ಏನಾದರೂ ಪೆನ್ಸಿಲಿಂದ ಕಾರ್ನಿಯಾಗೆ ಚುಚ್ಕೊಳ್ಳೋದು, ಮತ್ತು ಕಣ್ಣಲ್ಲಿ ಇನ್ಫೆಕ್ಷನ್ ಅಲ್ಸರ್ಸ್ ಆಗುತ್ತೆ, ಅದರಿಂದ ಬಿಳಿ ಮಚ್ಚೆ ಬರುತ್ತೆ.
0: ಹಾಂ,
1: ಇವಾಗ ನಮ್ಮ ಕೈ ಮೇಲೆ ಗಾಯ ಆಗಿದ್ರೆ ಹೇಗೆ ಮಚ್ಚೆ ಬರುತ್ತೆ ಕೈಗೆ, ಸೇಮ್ ಟೈಪ್ ಕಪ್ಪುಗುಡ್ಡೆ ಮೇಲೇನೋ ಮಚ್ಚೆ ಬರುತ್ತೆ. ಆ ಮಚ್ಚೆ ಬಂದರೆ ಲೈಟ್ ಎಂಟ್ರಿ ಇರಲ್ಲ ಕಣ್ಣು ಒಳಗಡೆ, ಮತ್ತೆ ನಮಗೆ ಕಾಣಿಸಲ್ಲ. ಸೊ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಅದು ಮಚ್ಚೆ ಯಾವುದಾಗಿದೆ ಕಾರ್ನಿಯಾ ಮೇಲೆ, ಆ ಕಾರ್ನಿಯಾನ ರೀಪ್ಲೇಸ್ ಮಾಡ್ತೀವಿ. ಆ ದಾನ ಮಾಡಿದ್ದು ಕಾರ್ನಿಯಾನ ನಾವು ಜೋಡಣೆ ಮಾಡ್ತೀವಿ ಯಾರಿಗೆ ಕಾರ್ನಿಯಾ ಬ್ಲೈಂಡ್ನೆಸ್ ಇದೆ.
0: ಹಾಂ,
1: ಮತ್ತೆ ವಿಂಡೋ ವಿಲ್ ಬಿಕಮ್ ಕ್ಲಿಯರ್, ಮತ್ತೆ ಕ್ಲಿಯರ್ ಆಗಿಬಿಟ್ಟು ಅವರಿಗೆ ದೃಷ್ಟಿ ಎಲ್ಲ ಕಾಣಿಸುತ್ತೆ. ಎಸ್ ಎಸ್
0: ಎಸ್. ಡಾಕ್ಟರ್, ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಮತ್ತೊಂದು ಬ್ಯೂಟಿಫುಲ್ ಕಣ್ಣಿನ ಗೀತೆಯೊಂದಿಗೆ.

0: ನಾನ್ ಸ್ಟಾಪ್ ಸಂಚಿಯಲ್ಲಿ ಮಾತುಕತೆ ಮುಂದುವರಿತಾ ಇದೆ. ಕಣ್ಣಿನ ತಜ್ಞರಾದ ಡಾಕ್ಟರ್ ರೇಖಾ ಅವರ ಜೊತೆಗೆ. ಮೇಡಮ್, ಈಗ ಕಾರ್ನಿಯಾ ಅಂದ್ರೆ ಏನು ಅಂತ ತಿಳ್ಕೊಂಡು, ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಏನು ಅಂತ ತಿಳ್ಕೊಂಡು, ಈಗ ಈಗ ಒಂದು ಕಣ್ಣು ಅಪಾರದರ್ಶಕ ಅಂದ್ರೆ ಒಪೆಕ್ ಹೇಗಾಗತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಹೇಗಾಗತ್ತೆ ಅಂತ ತಿಳಿಸ್ಕೊಡ್ಬಹುದಾ?
1: ಇವಾಗ ಯಾರಾದ್ರೂ ಕಣ್ಣು ದಾನ ಮಾಡ್ತಾರೆ, ಪೇಷಂಟ್ಸ್ ಆಲ್ರೆಡಿ ವೇಟಿಂಗ್ ಲಿಸ್ಟ್ ಅಲ್ಲಿ
0: ಇರ್ತಾರೆ.
1: ಸೊ ನಾವು ಕಾರ್ನಿಯಾನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಅದು ಸರ್ಜಿಕಲ್ ಪ್ರೊಸೀಜರ್ ಇರುತ್ತೆ. ಅದು

0: ಡಿಸೀಸ್ ಕಾರ್ನಿಯಾನ ನಾವು ತೆಗೆದ್ಬಿಟ್ಟು ಜೋಡಣೆ ಮಾಡ್ತೀವಿ ವಿತ್ ದ ಫ್ರೆಶ್ ಕಾರ್ನಿಯಾ, ಸೂಚರ್ಸ್ ಹಾಕಿಬಿಟ್ಟು ಎಲ್ಲ ಜೋಡಣೆ ಮಾಡಬೇಕಾಗುತ್ತೆ. ಸೊ ಇವಾಗ ನ್ಯೂ ಆ್ಯಸ್ ಪರ್ ದ ನ್ಯೂ ಟೆಕ್ನಾಲಜಿ ಇನ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್, ನಾವು ಪೂರ್ತಿ ಕಾರ್ನಿಯಾನೂ ಚೇಂಜ್ ಮಾಡೋದು ನೆಸೆಸಿಟಿ ಇಲ್ಲ. ಇನ್ ಕೇಸ್ ಮುಂಭಾಗ ಕಾರ್ನಿಯಾ, ಕಾರ್ನಿಯಾ ಲೇಯರ್ಸ್ ಇರುತ್ತೆ, ಫ್ರಂಟ್ ಪೋರ್ಷನ್, ಮಧ್ಯ ಭಾಗ, ಹಿಂದ್ಗಡೆ ಭಾಗ, ಯಾವ ಲೇಯರಲ್ಲಿ ಪ್ರಾಬ್ಲಮ್ ಇದೆ ಅದು ಮಾತ್ರ ನಾವು ಚೇಂಜ್ ಮಾಡ್ಬೋದು. ಸೊ ಮೆನಿ ಅ ಟೈಮ್ಸ್ ಒನ್ ಕಾರ್ನಿಯಾ ದಾನ ಮಾಡಿದ್ರೆ ಇಬ್ಬರಿಗೇನು ಯೂಸ್ ಆಗುತ್ತೆ.
1: ಹೌದು, ಕಣ್ಣಿನ ಕಾರ್ನಿಯಾ ಇದೆ ಎಷ್ಟೊಂದು, ನಾಲ್ಕು ಎರಡು ಇಬ್ಬರಿಗೆ ಮಾತ್ರ ಅಥವಾ ಇನ್ನ ಜಾಸ್ತಿ ಸಂಖ್ಯೆ ನಂಬರ್ ಆಫ್ ಪೀಪಲ್ ಗಳಿಗೆ
0: ಇಲ್ಲ, ಟೂ ಒನ್ ಕಾರ್ನಿಯಾ ಟೂ ಮೆಂಬರ್ಸ್ ಗೆ ಯೂಸ್ ಮಾಡ್ಬೋದು. ಆದ್ರೆ ಅದು ವೈಟ್ ಪೋರ್ಷನ್ ಆಫ್ ದ ಐಸ್ ಕ್ಲಿಯರಾ ಅಂತ ಹೇಳ್ತೀವಿ, ಅದೂ ಯೂಸ್ಫುಲ್ ಇರುತ್ತೆ ನಮ್ಗೆ ಸರ್ಟನ್ ಇಂಜುರೀಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಎಲ್ಲ ಬರುತ್ತೆ ಯಾವಾಗ ಅದು ವೈಟ್ ಪೋರ್ಷನ್ ಆಫ್ ದ ಐಗೆ ಕಟ್ ಆಗಿರುತ್ತೆ. ಸೊ ಅವಾಗ ಇದು ಯೂಸ್ ಮಾಡ್ಬೋದು, ಇಟ್ಸ್ ಅ ಸೈಟ್ ಸೇವಿಂಗ್ ಪ್ರೊಸೀಜರ್ ಅವಾಗ.
1: ಓಕೆ, ಈಗ ಒಂದು ಪ್ರಶ್ನೆ, ಈ ಅಪಾರದರ್ಶಕ ಕಣ್ಣು ಒಪೆಕ್ ಆಗುತ್ತೆ ಅಂತ ಕೇಳ್ತೀವಿ, ಅದಕ್ಕೆ ಮುಖ್ಯವಾದ ಕಾರಣಗಳೇನು, ಯಾವ ರೀತಿ ಸಮಸ್ಯೆಗಳಿಂದ ದೃಷ್ಟಿ ಮೇಲೆ ಪರಿಣಾಮ ಬೀರುತ್ತೆ?
0: ಇವಾಗ ಕಾರ್ನಿಯಾ ಒಪೆಕ್ ಆಗೋದು, ಇಲ್ಲಾಂದ್ರೆ ಕಾರ್ನಿಯಾ ಮೇಲೆ ಮಚ್ಚೆ ಬರೋದು, ಅದು ನಾವು ಬೈ ಬರ್ತ್ನೂ ಬರ್ಬೋದು, ಕಂಜನೈಟಲ್ ಅಂತ ಹೇಳ್ತೀವಿ. ಹುಟ್ಟಾಗನೇ ಮಗುಗೆ ಇರುತ್ತೆ, ಒಂದ್ ಕಣ್ಣಲ್ಲಿ ಇರ್ಬೋದು ಇಲ್ಲಾಂದ್ರೆ ಎರಡು ಕಣ್ಣಲ್ಲೂ ಇರ್ಬೋದು. ಸೊ ಯೂಶಲಿ ರಿಲೇಷನ್ ಶಿಪ್ ಅಲ್ಲಿ ಮದ್ವೆ ಮಾಡ್ತಾರಲ್ಲ ಸೇಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ, ಆ ತರ ಮ್ಯಾರೇಜಸ್ ಅಲ್ಲಿ ಇದು ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಲೇಟರ್ ಆನ್ ಏನಾದರೂ ಮಗುಗೆ ಕಾಯಿಲೆ ಬಂತು, ಡಿಹೈಡ್ರೇಷನ್, ಸಿವಿಯರ್ ಡಿಹೈಡ್ರೇಷನ್ ಆಗುತ್ತೆ ಮಗುಗೆ, ಆವಾಗ ಕಣ್ಣು ಡ್ರೈ ಏನಾಗುತ್ತೆ, ಡಿಹೈಡ್ರೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಟ್ರೀಟ್ಮೆಂಟ್ ಕೊಡೋಕ್ಕೆ, ಕಣ್ಣು ಇಗ್ನೋರ್ ಆಗಿಬಿಟ್ಟು ಲೇಟರ್ ಆನ್ ಕಣ್ಗೇನು ಎಫೆಕ್ಟ್ ಆಗುತ್ತೆ. ಮತ್ತೆ ಇನ್ಫೆಕ್ಷನ್ ಎನಿ ಏಜಲ್ಲಿ ಆಗಿದ್ರೆ ವೈರಲ್ ಇನ್ಫೆಕ್ಷನ್ ಆಗ್ಬೋದು, ಇಲ್ಲಾಂದ್ರೆ ನೀವು ನಿಮ್ಮ ಗಾರ್ಡನಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಯಾವ್ದಾದ್ರೂ ಹೂವಿನ ಹಾಲು ಬೀಳ್ಬೋದು, ಎಕ್ಕೆ ಮರ
1: ಹಾಲು ಅಂತ
0: ಹೇಳ್ತೀವಿ, ಅದು ತುಂಬಾ ಕಾಮನ್ ಫೆಸ್ಟಿವಲ್ಸ್ ಟೈಮ್ ತುಂಬಾ ಜನರು ಬರ್ತಾರೆ ಎಕ್ಕೆ ಬಿದ್ದ್ಬಿಟ್ಟು, ಅಕಸ್ಮಾತ್ ಅವ್ರು ಬೇಗ
1: ಹೊಲಗಳಿಗೆ ಪಾಪಸ್ ಕಳ್ಳಿದು ಕಣ್ಣಿಗೆ ಬೀಳುತ್ತೆ,
0: ಇನ್ ಕೇಸ್ ಅವ್ರು ಟ್ರೀಟ್ಮೆಂಟ್ಗೆ ಬೇಗ ಬಂದಿಲ್ಲ ಅಂದ್ರೆ ಮತ್ತೆ ಅದು ಒಪೇಕ್ ಆಗ್ಬಿಡುತ್ತೆ, ಸ್ಕಾರಿಂಗ್ ಆಗ್ಬಿಡುತ್ತೆ ಕಾರ್ನಿಯಾ ಮೇಲೆ.
1: ಸೊ ಆಗ ನೋಡುವಂತ ದೃಷ್ಟಿ ಇದೇನಿದೆ ಅದು
0: ಹಾಳಾಗ್ಬಿಡುತ್ತೆ. ಮತ್ತೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ಪ್ರೋಟೀನ್ ಡಿಫಿಷಿಯನ್ಸಿ, ವೈಟಮಿನ್ ಎ ಡಿಫಿಷಿಯನ್ಸಿ, ಅದ್ರಲ್ಲೂ ಈ ಕಪ್ಪುಗುಡ್ಡೆ ಬಿಳಿ ಆಗ ಚಾನ್ಸಸ್ ಇರುತ್ತೆ. ಮತ್ತೆ ಪೆನ್ಸಿಲ್ ಇಂಜುರಿ ಇಂದ ಆಗ್ಬೋದು. ಸೊ ಇದು ಸ್ವಲ್ಪ ಕಾರಣ ಇದೆ
1: ಈ ಒಂದು ಸಮಸ್ಯೆಗೆ. ಈಗ ಗೊತ್ತಾಯ್ತು ಸಮಸ್ಯೆ ಏನು, ಯಾವ ರೀತಿ ಟ್ರಾನ್ಸ್ಪ್ಲಾಂಟೇಷನ್ ನಡೆಯುತ್ತೆ ಅಂತ ಗೊತ್ತಾಯ್ತು. ಈಗ ಕಣ್ಣುಗಳನ್ನ ದಾನ ಮಾಡ್ತಾರೆ ಅಂತ ಕೇಳ್ತೀವಿ, ಈಗ ಕಾರ್ನಿಯಾನೇ ದಾನ ಮಾಡಬಹುದು. ಈಗ ಅಂತ ಸಂದರ್ಭದಲ್ಲಿ ಏಜು ಅಥವಾ ಹೆಲ್ತ್ ಕಂಡೀಷನ್ಗೆ ಸಂಬಂಧಿಸಿದಂತ ರಿಸ್ಟ್ರಿಕ್ಷನ್ ಏನಿದೆಯಾ, ಇಂಥವರೇ ದಾನ ಮಾಡಬೇಕು, ಇಂಥ ಏಜ್ ಗ್ರೂಪ್ ಅವರೇ ದಾನ ಮಾಡಬೇಕು, ಇಂಥ ಹೆಲ್ತ್ ಕಂಡೀಷನ್ ಇರೋರೇ ದಾನ ಮಾಡಬೇಕು ಅನ್ನುವಂಥ ಅಂಶಗಳಿದೆಯಾ?
0: ಆಕ್ಚುಲಿ ಎಲ್ಲರೂ ದಾನ ಮಾಡಬಹುದು, 3 ವರ್ಷ ನಂತರ.
1: 3 ವರ್ಷದ ನಂತರ
0: ಆಲ್ ಕ್ಯಾನ್ ಡೊನೇಟೈಸ್.
1: 3 ವರ್ಷ ಓಕೆ, 3 ವರ್ಷ ಏಜ್ ಯಾರಿಗಾಗಿದೆ ಅವ್ರ ಮೇಲೆ. ಸೊ ಲೈಕ್ 4, 5, 6, 20, 30
0: ಅಬೌಟ್ 3 ಇಯರ್ಸ್ ಎಲ್ಲರೂ ಕಣ್ಣ ಡೊನೇಟ್ ಮಾಡ್ಬೋದು.
1: ಓಕೆ ಓಕೆ.
0: ಸೊ ಈವನ್ 100 ಇಯರ್ಸ್ ಇದ್ರೇನು ಕಣ್ಣು ಡೊನೇಟ್ ಮಾಡ್ಬೋದು. ಅದ್ರಲ್ಲಿ ಏನು, ಈವನ್ ಡಯಾಬಿಟಿಸ್ ಇದ್ರೆ ಕಣ್ಣು ದಾನ ಮಾಡ್ಬೋದು, ಬ್ಲಡ್ ಪ್ರೆಷರ್ ಇದ್ರೇನು ಕಣ್ಣು ದಾನ ಮಾಡ್ಬೋದು, ಹಾರ್ಟ್ ಪ್ರಾಬ್ಲಮ್ ಇದ್ರೇನು ಕಣ್ಣು ದಾನ ಮಾಡ್ಬೋದು. ಆಕ್ಚುಲಿ ಎಲ್ಲರೂ ದಾನ ಮಾಡ್ಬೋದು, ಆದ್ರೆ ಅಟ್ ಟೈಮ್ಸ್ ಏನಾಗುತ್ತೆ, ಅಲ್ಲಿ ಐ ಬ್ಯಾಂಕ್ ಅವ್ರು ಬಂದ್ಬಿಟ್ಟು ಚೆಕ್ ಮಾಡ್ತಾರೆ ಇನ್ ಕೇಸ್ ಏನಾದರೂ ಆಕ್ಟಿವ್ ಇನ್ಫೆಕ್ಷನ್ ಇದ್ರೆ, ಸೆಪ್ಟಿಸೀಮಿಯಾ ಅಂತ ಹೇಳ್ತೀವಿ ಆ ಟೈಪ್ ಕಂಡೀಷನಲ್ಲಿ ನಾವು ನಾವು ರೆಫ್ಯೂಸ್ ಮಾಡ್ತೀವಿ. ಸೊ ಆಕ್ಚುಲಿ ನನ್ನ ಸಜೆಷನ್ನು ಕಣ್ಣು ದಾನ ಮಾಡ್ಬೇಕಂತ ಅನ್ಸಿದ್ರೆ ಜಸ್ಟ್ ಐ ಬ್ಯಾಂಕ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಐ ಬ್ಯಾಂಕ್ ಅವ್ರು ಬಂದ್ಬಿಟ್ಟು ಇವ್ಯಾಲ್ಯೂಯೇಟ್ ಮಾಡಿ ನೋಡ್ತಾರೆ ಇನ್ ಕೇಸ್ ಕಾರ್ನಿಯಾಸ್ ಅಫೆಕ್ಟ್ ಪ್ರೊಸೀಜ್ ಮಾಡ್ಬೋದು ಇನ್ಸ್ಟೆಡ್ ಆಫ್ ಇಂಡಿವಿಜುವಲ್ ಡಿಸಿಷನ್ ತಗೊಳ್ಳೋದು.
1: ಓಕೆ, ಇನ್ನೊಂದು ಪ್ರಶ್ನೆ ಹೇಳಿದ್ರಿ, ಡಯಾಬಿಟಿಕ್ ಪರ್ಸನ್ ಅಂತ ಹೇಳಿದ್ರೆ ಇದು ತುಂಬ ಕಾಮನ್ ಡೌಟು. ನಾನು ಡಯಾಬಿಟಿಕ್ ಪೇಷೆಂಟು, ಆದರೆ ನಾನು ಐ ಕಣ್ಣನ್ನು ಡೊನೇಟ್ ಮಾಡಬಹುದಾ ಅಥವಾ ಈ ಕಾರ್ನಿಯಾನ ಡೊನೇಟ್ ಮಾಡಬಹುದು ಅಂತ ಬಹಳಷ್ಟು ಜನರಿಗೆ ಕ್ವೆಶನ್ ಇತ್ತು, ಅದು ಕೂಡ ಕೇಳ್ತಾ ಇದ್ರು, ಅದಕ್ಕೆ ಉತ್ತರನ ನೀವೇ ಕೊಟ್ರಿ. ಇನ್ನೊಂದು ಕಾಮನ್ ಪ್ರಶ್ನೆ ನಮ್ಮ ಸ್ನೇಹಿತರು ಏನು ಕೇಳ್ತಾ ಇದ್ರು ಅಂದರೆ, ವಯಸ್ಸಾದ್ಮೇಲೆ ಕಣ್ಣು ಮಂಜಾಗುತ್ತೆ ಅಂತಾರಲ್ಲ ಮಂಜುನಾಥ್, ಕಣ್ಣು ಮಂಜಾಗುತ್ತೆ ಅಂತ ಹೇಳ್ತಾರೆ, ಅವರ ಕಾರ್ನಿಯಾ ಇಟ್ಕೊಂಡು ಹೇಗೆ ಟ್ರಾನ್ಸ್ಪ್ಲಾಂಟೇಷನ್

0: ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಬಂದಿದೆ.
1: ಕಣ್ಣು ಮಂಜಾಗೋದು ತುಂಬಾ ಕಾರಣ ಇಂದ ಇರುತ್ತೆ. ಕ್ಯಾಟ್ರಪ್ಪ ರೇನು ಬರ್ಬೋದು, ಇಲ್ಲಾಂದ್ರೆ ಗ್ಲಾಕೋಮಾ ಅಂತ ಇದೆ ಅದನ್ನು ಬರ್ಬೋದು. ಕಣ್ಣಲ್ಲಿ ಪ್ರೆಷರ್ ಬಿ ಪಿ ಬರೋದು ಅದಕ್ಕೆ ಗ್ಲಾಕೋಮಾ ಹೇಳ್ತಾರೆ. ಇಲ್ಲ ಅಂದ್ರೆ ರೆಟಿನಲ್ ಡಿಜನರೇಷನ್ ಆಗ್ಬೋದು, ಅದರಿಂದನು ಆಗುತ್ತೆ. ಆದ್ರೆ ನಮ್ಗೆ ಮುಖ್ಯ ಏನು, ಕಾರ್ನಿಯಾ.
0: ಕಾರ್ನಿಯಾ
1: ಮುಂಭಾಗ ಕ್ಲಿಯರ್ ಆಗಿದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಅದು ಕಾರ್ನಿಯಾನೇ ಇನ್ ಕೇಸ್ ಯಾರಿಗಾದ್ರೂ ನರ ತೊಂದರೆ ಆಗ್ಬಿಟ್ಟು ಕಣ್ಣಲ್ಲಿ ದೃಷ್ಟಿ ಇಲ್ಲ, ಆದ್ರೆ ಕಾರ್ನಿಯಾ ಕ್ಲಿಯರ್ ಇದ್ರೇನು ಅವ್ರು ದಾನ
0: ಮಾಡ್ಬಹುದು.
1: ಹೌದು,
0: ಹೇಳಿ ಹೇಳಿ.
1: ನಾವು ಕಣ್ಣು ದಾನ ಮಾಡುವಾಗ ಆಕ್ಚುಲಿ ಮೆಜಾರಿಟಿ ಆಫ್ ದ ಟೈಮ್ ನಾವು ಬರೀ ಕಾರ್ನಿಯಾನ ಕಲೆಕ್ಟ್ ಮಾಡ್ತೀವಿ, ಪೂರ್ತಿ ಕಣ್ಣು ಕಲೆಕ್ಟ್ ಮಾಡಲ್ಲ ಮೆಜಾರಿಟಿ ಆಫ್ ದ ಟೈಮ್. ಇನ್ ಕೇಸ್ ನಮಗೆ ರಿಕ್ವೈರ್ಮೆಂಟ್ ಇದ್ರೆ, ಯಾಕಂದ್ರೆ ಕಣ್ಣಿಂದ ವೈಟ್ ಪೋರ್ಷನ್ಸ್ ಕ್ಲೀರಾ ಅಂತ ಹೇಳ್ತೀವಿ, ಅದು ಬೇರೆ ಸರ್ಜರೀಸ್ಗೆ ಯೂಸ್ ಮಾಡ್ತೀವಿ. ಹೇಗೆ ಆಕ್ಯುಲೋಪ್ಲಾಸ್ಟಿ ಸರ್ಜರಿ ಅಂತ ಇದೆ, ಮತ್ತೆ ಗ್ಲಾಕೋಮಾ ಸರ್ಜರಿ ಇದೆ, ಅದಕ್ಕೆ ಯೂಸ್ ಮಾಡ್ತೀವಿ. ಇನ್ ಕೇಸ್ ಆ ಥರ ಸರ್ಜರೀಸ್ ಇದ್ರೆ, ಯಾರಾದರೂ ಡಾಕ್ಟರ್ಸ್ ರಿಕ್ವೆಸ್ಟ್ ಮಾಡಿದರೆ ಮತ್ತೆ ನಾವು ಪೂರ್ತಿ ಕಣ್ಣನ್ನು ಕಲೆಕ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಓನ್ಲಿ ಕಾರ್ನಿಯಾ ಕಲೆಕ್ಟ್ ಮಾಡ್ತೀವಿ.
0: ಓಕೆ, ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಮತ್ತೆ ಬ್ಯೂಟಿಫುಲ್ ಗಿದೆಯ ನಂತರ.

0: ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ ಮುಂದುವರ್ತಾ ಇದೆ. ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜಿ ಮನ್ಸನಾಥ. ಒಂದು ವಿಶೇಷವಾದಂತಹ ಸಂದರ್ಶನ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ದೊಟ್ಟೆ ಮತ್ತೊಂದು ಪ್ರಶ್ನೆ ಇದೆ ನನಗೆ. ಈಗ ಡಯಾಬಿಟಿಕ್ ಪರ್ಸನ್ ಕೂಡ ನೀವು ಕಣ್ಣನ್ನ ಕಾರ್ನಿಯಾನ ಡೊನೇಟ್ ಮಾಡಬಹುದು ಅಂತ ಹೇಳಿದ್ರಿ. ಹಾಗೇನೆ ಬದುಕಿರುವಂತಹ ಒಬ್ಬ ವ್ಯಕ್ತಿ ಅವರು ತಮ್ಮ ಕಣ್ಣನ್ನ ಡೊನೇಟ್ ಮಾಡಬಹುದಾ, ಅಥವಾ ಐ ಡೊನೇಷನ್ ಅನ್ನೋದು ಸಾವಿನ ನಂತರ ಮಾತ್ರ ಸಾಧ್ಯನಾ?
1: ಸಾವು ನಂತರ ಮಾತ್ರ ಐ ಡೊನೇಷನ್ ಮಾಡಬಹುದು. ಸೊ ದಾನ ಮಾಡೋದು ಸಾಧ್ಯವೇ ಇಲ್ಲ.
0: ಓಕೆ ಓಕೆ. ಸೊ ಇನ್ನೊಂದು ಕ್ವೆಶನ್ ಹೇಗೆ ಅಂದ್ರೆ, ಈಗ ನನ್ಗೆ ಒಂದು ಕಣ್ಣು ಸಾಕು, ಇನ್ನೊಂದು ಕಣ್ಣನ್ನ ದಾನ

0: ಮಾಡಬಹುದು ಆ ಥರ ಒಂದಷ್ಟು ಸಿಚುವೇಶನ್ಸ್ ಇದ್ರೆ ಆಗ
1: ನಮಗೆ ಆಕ್ಚುಲಿ ಎರಡೂ ಕಣ್ಣು ಬೇಕಾಗುತ್ತೆ. ನಾವು ಬೈನಾಕ್ಯುಲರ್ ವಿಷನ್ ಏನು ಹೇಳ್ತೀವಿ, ನಮಗೆ ಡೆಪ್ತ್ ಪರ್ಸೆಪ್ಷನ್ ಮತ್ತು ಫೀಲ್ಡ್ ಆಫ್ ವಿಷನ್ ತುಂಬ ಫೈನ್ ಟ್ಯೂನಿಂಗ್ ಆಫ್ ದ ವಿಷನ್ ಇರಲ್ಲ. ಅದರಿಂದ ನಾವು ನೋಡ್ತಾ ಇರೋದು ಬೋತ್ ಐಸ್ ಇದ್ದರೆ ಮಾತ್ರ ಇಟ್ ಇಸ್ ಪಾಸಿಬಲ್. ಅದರಿಂದ ಒಂದು ಕಣ್ಣು ದಾನ ಮಾಡೋದು ಸಾಧ್ಯವಿಲ್ಲ.
0: ಸಾಧ್ಯ ಇಲ್ಲ. ಓಕೆ, ಈಗ ನಾನು ಸತ್ತ ಮೇಲೆ ನನ್ನ ಕಣ್ಣುಗಳನ್ನು ದಾನ ಮಾಡಬಹುದು ಅಂತ ಯಾರೊಬ್ಬರು ಬರೆದು ಸೈನ್ ಹಾಕಿ ಸತ್ ಹೋಗಿರ್ತಾರೆ, ಅವಾಗ ದಾನ ಮಾಡಬಹುದು, ಬಿಕಾಸ್ ದೇ ಹ್ಯಾವ್ ದರ್ ಕನ್ಸೆಂಟ್. ಈಗ ಯಾರೋ ಒಬ್ಬ ವ್ಯಕ್ತಿ ಯಾವುದೇ ರೀತಿಯ ಪ್ಲೆಡ್ಜ್ ಮಾಡಿಲ್ಲ, ಏನು ಅದರ ಏನು ಕನ್ಸೆಂಟನ್ನು ಕೊಟ್ಟಿಲ್ಲ, ಇಂಥ ಒಂದು ಸಂದರ್ಭಗಳಲ್ಲಿ ಅವರ ಕಾರ್ನಿಯಾನ ಅಥವಾ ಕಣ್ಣನ್ನು ಡೊನೇಟ್ ಮಾಡಬಹುದಾ?
1: ಇವಾಗ ನಾವು ಪ್ಲೆಜಿಂಗ್ ಏನು ಹೇಳ್ತೀವಿ, ಯಾವಾಗ ನಾವು ಬದುಕಿದ್ದೀವಿ ವಿ ವಿಲ್ ಸೈನ್ ದಟ್ ನಮಗೆ ಕಣ್ಣು ದಾನ ಮಾಡಬೇಕು ಮರಣ ನಂತರ ಅಂತ. ಆದರೆ ದಟ್ ಇಸ್ ಇದು ಜಸ್ಟ್ ಅ ಎಜುಕೇಟ್, ನಮ್ಮ ಫ್ಯಾಮಿಲಿನ ಫಸ್ಟ್ ಎಜುಕೇಟ್ ಮಾಡಬೇಕು, ಫ್ರೆಂಡ್ಸ್ನ ಎಜುಕೇಟ್ ಮಾಡಬೇಕು. ಯಾಕಂದರೆ ಅವರೇ ಐ ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ಯಾರಾದರೂ ಪ್ಲೆಜ್ ಮಾಡಿದ್ದಾರೆ ಕಣ್ಣು. ಆದರೆ ಫ್ಯಾಮಿಲಿ ಮೆಂಬರ್ಸ್ ಕ್ಯಾನ್ ರೆಫ್ಯೂಸ್ ಡೊನೇಷನ್, ನಮ್ಗೆ ಇಷ್ಟ ಆಗಲ್ಲ ಡೊನೇಟ್ ಮಾಡೋದು ಬೇಡ ಅಂತ. ಸೊ ಒನ್ಸ್ ನೀವು ಪ್ಲೆಜ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಡಾಕ್ಟರ್ಸ್ಗೆ ಈ ಇನ್ಫಾರ್ಮೇಶನ್ ಕೊಡೋದು ತುಂಬ ಮುಖ್ಯ.
0: ಆ್ಯಂಡ್
1: ಪ್ಲೆಜಿಂಗ್ ಇಸ್ ನಾಟ್ ನೆಸೆಸರಿ ಫಾರ್ ಐ ಡೊನೇಷನ್. ಪ್ಲೆಜಿಂಗ್ ಬೇಕಾಗಿಲ್ಲ.
0: ಪ್ಲೆಜಿಂಗ್ ಇಂಡಿವಿಜುವಲ್ ಚಾಯ್ಸ್.
1: ಹೌದು, ಪ್ಲೆಜಿಂಗ್ ನಾಟ್ ರಿಕ್ವೈರ್ಡ್ ಅಟ್ ಆಲ್. ಪ್ಲೆಜಿಂಗ್ ಇಂದ ಜಸ್ಟ್ ಟು ಎಜುಕೇಟ್ ಫ್ಯಾಮಿಲೀಸ್ ದಟ್ ಈ ತರ ಒಂದು ಪಾಸಿಬಿಲಿಟಿ ಇದೆ ಅಂತ.
0: ಓಕೆ, ಅದನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ ರಿಫ್ಯೂಸ್ ಕೂಡ
1: ಮಾಡಬಹುದು. ಎಸ್ ಎಸ್.
0: ಓಕೆ, ಈಗ ಹೇಗೆ ಕಣ್ಣುಗಳನ್ನ ಪ್ಲೆಡ್ಜ್ ಮಾಡೋದು, ಏನು ಮಾಡಬೇಕು, ದ ಪ್ರೋಸೆಸ್ ಹೇಗೆ ಐ ಪ್ಲೆಡ್ಜ್ ಮಾಡೋದು?
1: ಇವಾಗ ಆಕ್ಚುಲಿ ತುಂಬಾ ಆನ್ಲೈನ್ ಪ್ಲೆಜಿಂಗ್ ಇದೆ. ನೀವು ಯಾವ್ದು ಬ್ಯಾಂಗ್ಳೂರಲ್ಲಿ ಎಂಟರ್ ಮಾಡಿದ್ರೆ, ಇವಾಗ ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್ ಹೆಸರು ಎಂಟರ್ ಮಾಡಿದ್ರೆ ಅದು ಆನ್ಲೈನ್ ಪ್ಲೆಜಿಂಗ್ ಬರುತ್ತೆ. ಸೊ ಜಸ್ಟ್ ಆನ್ಲೈನ್ ಮನೆಯಲ್ಲಿ ಕೂತ್ಕೊಂಡು ಬಿಟ್ಟು ಪ್ಲೆಜ್ ಕ್ಯೂ ಆರ್ ಕೋಡ್ ಇರುತ್ತೆ, ಪ್ಲೆಜ್ ಮಾಡಬಹುದು.
0: ಸೊ ತುಂಬಾ ಹೇಗೆ,
1: ತುಂಬಾ ಈಸಿ. ಐ ಬ್ಯಾಂಕ್ ಹುಡುಕ್ಬಿಟ್ಟು ಹೋಗೋದೇ ನೆಸೆಸರಿ ಇಲ್ಲ.
0: ಹೌದು,
1: ಮನೆಯಲ್ಲಿದೆ, ನಿಯರೆಸ್ಟ್ ಐ ಬ್ಯಾಂಕ್ ಹೆಸರು ಬರೆದು ಬಿಟ್ಟು ಯು ಕ್ಯಾನ್ ಪ್ಲೆಜ್ ದಟ್ ಪರ್ಟಿಕ್ಯುಲರ್ ಐ ಬ್ಯಾಂಕ್.
0: ಓಕೆ, ಕಾರ್ಯಕ್ರಮ ಮುಂದುವರಿದೆ, ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ, ಕಾಮನಬಿಲ್ಲು 101.3 ಎಫ್ಎಂ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಡಾಕ್ಟರ್ ರೇಖಾ ಅವರ ಜೊತೆಗಿನ ಮಾತುಕತೆ ಮುಂದುವರಿತಾ ಇದೆ. ಡಾಕ್ಟ್ರೆ, ಈಗ ಪ್ಲೆಡ್ಜ್ ಮಾಡೋದಕ್ಕೂ ಆಕ್ಚುಲ್ ಐ ಡೊನೇಷನ್ಗೂ ಡಿಫ್ರೆನ್ಸ್ ಇದೆಯಾ? ಆ್ಯಕ್ಚುಲಿ ಇದೆ. ಒಬ್ಬ ವ್ಯಕ್ತಿ ತನ್ನ ಕಣ್ಣನ್ನು ಡೊನೇಟ್ ಮಾಡಬೇಕು ಅಂದರೆ ಪ್ರಾಕ್ಟಿಕಲ್ ಆಗಿ ಅವರು ಏನು ಮಾಡಬೇಕು? ಈಗ ಪ್ಲೆಡ್ಜ್ ಮಾಡೋದಕ್ಕೂ ಐ ಡೊನೇಷನ್ಗೂ ಇರುವಂಥ ಒಂಚೂರು ಬೇಸಿಕ್ ಡಿಫ್ರೆನ್ಸನ್ನು ತಿಳಿಸ್ಕೊಡ್ಬೋದು. ದೋ ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಬೈ ದಿಸ್ ಥಿಂಗ್, ಈ ಒಂದು ಪದಗಳ ವ್ಯತ್ಯಾಸದಿಂದ ಆ್ಯಕ್ಚುಯಲ್ ಡಿಫ್ರೆನ್ಸ್ ಏನಿದೆ?
1: ಪ್ಲೆಡ್ಜಿಂಗ್ ಇದೆ, ಯಾವಾಗ ನಾವು ಬದುಕಿದ್ದೀವಿ, ನಾವು ಇಚ್ಛೆ ಪ್ರಕಟ ಮಾಡ್ತಾ ಇದ್ದೀವಿ, ನಮಗೆ ಕಣ್ಣು ದಾನ ಮಾಡೋದು ಇಷ್ಟ ಅಂತ, ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೆ ಹೇಳ್ತೀವಿ ನಾನು ಪ್ಲೆಡ್ಜ್ ಮಾಡಿದ್ದೀನಿ, ನನಗೆ ಇಷ್ಟ ಕಣ್ಣು ದಾನ ಮಾಡೋದು ಅಂತ. ಸೊ ಇಟ್ ಈಸ್ ಅ ಲಿವಿಂಗ್
0: ಸ್ಟೇಟ್ಮೆಂಟ್
1: ನಾನು ಕಣ್ಣು ದಾನ ಮಾಡೋದು ಇಷ್ಟ ಅಂತ. ಸೊ ಒನ್ಸ್ ನಾವು ಕಣ್ಣು ಪ್ಲೆಡ್ಜ್ ಮಾಡಿದರೆ ನಾವು ಎಲ್ಲರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ ಯಾಕೆ ಪ್ಲೆಡ್ಜ್ ಮಾಡಿದ್ದೀವಿ, ಎಷ್ಟು ಇಂಪಾರ್ಟೆಂಟ್ ಇದೆ ಪ್ಲೆಡ್ಜಿಂಗ್, ಎಷ್ಟು ಬೆನಿಫಿಟ್ ಆಗುತ್ತೆ ನಾವು ಕಣ್ಣು ದಾನ ಮಾಡಿದರೆ. ಸೊ ದಿಸ್ ಇಸ್ ಜಸ್ಟ್ ಪ್ಲೆಡ್ಜಿಂಗ್, ಜಸ್ಟ್ ಇನ್ಫಾರ್ಮೇಷನ್ ಇರುತ್ತೆ ಅಷ್ಟೇ, ಆದರೆ ಬಿಯಾಂಡ್ ದಿಸ್ ಏನು
0: ಪ್ರೊಸೆಸ್
1: ಏನಿಲ್ಲ. ಆದರೆ ದಾನ ಮಾಡೋದು ಅಂದರೆ ಆಫ್ಟರ್ ಡೆತ್ ಕಣ್ಣು ದಾನ ಮಾಡೋದು, ಹಾಂ, ಆ್ಯಕ್ಚುಯಲ್ ಆ್ಯಕ್ಷನ್ ಇಸ್ ಆಫ್ಟರ್ ಡೆತ್ ಯಾವಾಗ ಕಣ್ಣು ದಾನ ಮಾಡ್ತಾರೆ.
0: ನಮ್ಮ ಫ್ಯಾಮಿಲಿ ಅಥವಾ ಕ್ಲೋಸ್ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ತೀರಿ ಹೋದಾಗ ಆ ಸಂದರ್ಭದಲ್ಲಿ ನಾವು ಐ ಡೊನೇಷನ್ಗೆ ಸಹಾಯ ಮಾಡಬೇಕು ಅಂದರೆ ತಕ್ಷಣ ಯಾವೆಲ್ಲ ರೀತಿಯ ಸ್ಟೆಪ್ಗಳನ್ನು ತಗೋಬಹುದು?
1: ಸಿ, ಇಮಿಡಿಯೇಟ್ಲಿ ಯಾವಾಗ ಡೆತ್ ಆಗುತ್ತೆ ದೇ ವಿಲ್ ಬಿ ಲಾಟ್ ಆಫ್ ಡಿಪ್ರೆಷನ್ ಆ್ಯಂಡ್ ಅನ್ಹ್ಯಾಪಿನೆಸ್ ಇದ್ದೇ ಇರುತ್ತೆ ಮನೆಯಲ್ಲಿ. ಸೊ ಫಸ್ಟ್ ರಿಲೇಟಿವ್, ಕ್ಲೋಸ್ ಫ್ರೆಂಡ್ಸ್, ಕ್ಲೋಸ್ ರಿಲೇಟಿವ್ಸ್ಗೆ ಈ ಇನ್ಫಾರ್ಮೇಷನ್ ಕೊಡ್ಬೋದು, ಈ ಥರ ಫೆಸಿಲಿಟಿ ಇದೆ, ಅವ್ರು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇಟ್ ಈಸ್ ಸೆಟ್ ಫಸ್ಟ್ 1 or 2 hours ಡೆತ್ ಆಗಿದ ತಕ್ಷಣ ದೇ ಇಸ್ ಲಾಟ್ ಆಫ್ ಮೆಂಟಲ್ ಎಮೋಷನಲ್ ಅಪ್ಸೆಟ್, ಆ ಸ್ಟೇಜಲ್ಲಿ ನಾವು ಅಪ್ರೋಚ್ ಮಾಡ್ಕೊಡ್ದು. ಅಟ್ ಲೀಸ್ಟ್ ಆಫ್ಟರ್ 1 or 2 hours ವೆನ್ ಮೈಂಡ್ ಬಿಕಮ್ಸ್ ಸ್ವಲ್ಪ ಸ್ಟೇಬಲ್ ಆಗುತ್ತೆ, ದಟ್ ಟೈಮ್ ವಿ ಕ್ಯಾನ್ ಅಪ್ರೋಚ್ ದ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್, ಅವ್ರಿಗೆ ಇಷ್ಟನ ಕಣ್ಣು ದಾನ ಮಾಡೋದು, ದೇರ್ ಇಸ್ ಅ ಫೆಸಿಲಿಟಿ ಅಂತ. ಇನ್ ಕೇಸ್ ದೇ ಸೇ ಎಸ್ ನಮಗೆ ಇಷ್ಟ ಕಣ್ಣು ದಾನ ಮಾಡೋದು, ದೆನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದ ಐ ಬ್ಯಾಂಕ್, ಯಾವುದಾದ್ರು ಹತ್ತಿರ ಇರೋದು ಐ ಬ್ಯಾಂಕ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಂಪಾರ್ಟೆಂಟ್ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕಣ್ದಾನ, ಹಾಂ, ಮೆಡಿಕಲ್ ಸರ್ಟಿಫಿಕೇಟ್. ಯಾಕಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲಿ ಬರೆದಿರ್ತಾರೆ ಏನಿದೆ ಕಾಸ್ ಆಫ್ ಡೆತ್ತು, ಏನಾಗಿದೆ, ಅದರಿಂದ ನಮ್ಗೆ ಗೊತ್ತಾಗುತ್ತೆ ಈಸ್ ಇಟ್ ಅ ಇನ್ಫೆಕ್ಟಿವ್ ಕಂಡೀಷನ್ ಏನು ಇಲ್ಲ ಅಂತ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಮತ್ತು ಫ್ಯಾನ್ ಮತ್ತು ಎ ಸಿ ರೂಮ್, ಫ್ಯಾನ್ ಮತ್ತು ಎ ಸಿ ಆಫ್ ಮಾಡಬೇಕಾಗುತ್ತೆ, ಕಣ್ಣು ಕ್ಲೋಸ್ ಮಾಡಬೇಕಾಗುತ್ತೆ, ಆ್ಯಂಡ್ ಸೊ ದಟ್ ಕಣ್ಣು ಡಿಹೈಡ್ರೇಟ್ ಆಗಕೂಡ್ದು ಅಂತ. ಹಾಂ,
0: ಇನ್ನೊಂದು ಕಾಮನ್ ಮಿಸ್ಕಾನ್ಸೆಪ್ಷನ್ ಏನು ಅಂದರೆ ಕಂಪ್ಲೀಟ್ ಕಣ್ಣನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರ ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಕಣ್ಣಿನ ನಿರ್ದಿಷ್ಟ ಭಾಗವನ್ನು ಮಾತ್ರ ಬಳಸ್ತಾರ ಅನ್ನೋದು, ಇದ್ರ ಬಗ್ಗೆ ಏನು ಹೇಳ್ತೀರಾ?
1: ಪೂರ್ತಿ ಕಣ್ಣು ದಾನ ಮಾಡೋದು ಇಟ್ ನೆಸೆಸಿಟಿ ಇಲ್ಲ, ಅನ್ಲೆಸ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ. ಇವಾಗ ನಮಗೆ ಇನ್ ಅ ಮಂತ್ ಸಪೋಸ್ ನಾವು 100 ಐ ಡೊನೇಷನ್ ಪ್ರೊಸೀಜರ್ಸ್ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ, ಇನ್ ದಟ್ 100 ಆಲ್ಮೋಸ್ಟ್ 70% ಆಫ್ ದ ಕೇಸಸಲ್ಲಿ ಬರೀ ಕಾರ್ನಿಯಾನ ನಾವು ರಿಟ್ರೀವ್ ಮಾಡ್ತೀವಿ, ಬರೀ ಕಪ್ಪುಗುಡ್ಡೆನ ರಿಟ್ರೀವ್ ಮಾಡ್ತೀವಿ, ಓನ್ಲಿ 30% ಫುಲ್ ಕಣ್ಣು ನಾವು ಕಲೆಕ್ಟ್ ಮಾಡ್ತೀವಿ.
0: ಓಕೆ, ನಿಮ್ಮ ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ 101.3.

0: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗಷ್ಟೇ ಕಣ್ಣಿನ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ವಿ ಮೇಡಮ್ ನ ಹಾಗೆ ಕೇಳಬೇಕಾದ್ರೆ ಹಾಡಿನ ಮಧ್ಯದಲ್ಲಿ ಮೇಡಮ್ ನಿಮಗೆ ಯಾವ ಕಣ್ಣಿನ ಹಾಡು ತುಂಬಾ ಇಷ್ಟ ಅಂತ ಕೇಳಿದೆ. ಮೇಡಮ್ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಿದ್ರು, ಕೇಳಿಸ್ಕೊಂಡ್ರೆ ನೀವು ಕೂಡ ತುಂಬಾ ಖುಷಿ ಪಡ್ತೀರಾ ಅನ್ಸುತ್ತೆ. ಎಸ್ ಮೇಡಮ್, ಓವರ್ ಟು ಯು. ಆ ಒಂದು ಇಂಟ್ರೆಸ್ಟಿಂಗ್ ವಿಚಾರಕ್ಕೋಸ್ಕರ ನಾನು ಮತ್ತೆ ಕಾಯ್ತಾ ಇದ್ದೀನಿ.
1: ರೀಸೆಂಟ್ಲಿ ಆಪರೇಷನ್ ಮಾಡುವಾಗ ಒಂದು ಪೇಷಂಟ್ ಸ್ವಲ್ಪ ಟೆನ್ಸ್ ಆಗಿದ್ರು, ಆದ್ರಿಂದ ಅವ್ರು ನಾ ಹೇಳಿದೆ ಹಾಡ್ ಕೇಳ್ತೀರಾ ಅಂತ. ಅವ್ರು ಹೇಳಿದ್ರು ಹಾ, ಅದೇ ಹನುಮಾನ್ ಚಾಲೀಸ ಹಾಕಿ.
0: ಆಪರೇಷನ್ ಥಿಯೇಟರ್ ಅಲ್ಲಿ ಹನುಮಾನ್
1: ಚಾಲೀಸ ಹಾಕಿ, ಯಾಕಂದ್ರೆ ನನಗೆ ಧೈರ್ಯ ಇರುತ್ತೆ ಅಂತ ಹೇಳಿದ್ರು. ಮತ್ತೆ ಒನ್ಸ್ ಹಾಕಿದ್ಮೇಲೆ ಹಿ ವಾಸ್ ವೆರಿ ತುಂಬಾ ಕಂಫರ್ಟಬಲ್ ಆಗಿದ್ರು. ಅಂಡ್ ಅಟ್ ದ ಎಂಡ್ ಆಫ್ ದ ಆಪರೇಷನ್
0: ಚೆನ್ನಾಗಾಯ್ತು,
1: ಅವ್ರು
0: ಹ್ಯಾಪಿ ಆಗಿದ್ರು. ಅಯ್ಯೋ, ಆಪರೇಷನ್ ಥಿಯೇಟರ್ ಅಲ್ಲೂ ಹಾಡ್ ಹಾಕ್ಬೋದಾ ಅಥವಾ ಡಿಸ್ಟರ್ಬ್ ಆಗುತ್ತಲ್ವ ಅವ್ರಿಗೆ ಅಂತೆಲ್ಲ ಥಾಟ್ಗಳಿರುತ್ತೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಇಲ್ಲ, ಆಕ್ಚುಲಿ ಇದು ಪ್ರೂವ್ ಆಗಿದ್ರೆ ಸ್ಲೋ ಮ್ಯೂಸಿಕ್, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್, ಅದು ಸರ್ಜನ್ಗೇನು ಕಾಮ್ ಮಾಡುತ್ತೆ, ಮತ್ತೆ ಪೇಷಂಟ್ಸ್ಗೆ
0: ಕಾಮ್ ಮಾಡುತ್ತೆ
1: ಸ್ಲೋ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್.
0: ಓಕೆ, ಈಗ ಇನ್ನೊಂದು ಕಾಮನ್ ಡೌಟ್ ಇರೋದೇನು ಅಂದರೆ, ಕಣ್ಣುಗಳನ್ನ ಕಲೆಕ್ಟ್ ಮಾಡಬೇಕಾದ್ರೆ ಬ್ಲಡ್ನ ಕೂಡ ಕಲೆಕ್ಟ್ ಮಾಡ್ತೀರಾ, ಹಾಗೆ ಮಾಡುವಂಥ ಅವಶ್ಯಕತೆ ಇದೆಯಾ?
1: ಹೌದು, ಫಸ್ಟ್ ಆಕ್ಚುಲಿ ನಾವು ಬ್ಲಡ್ ಕಲೆಕ್ಟ್ ಮಾಡೋದು, ಯಾಕಂದ್ರೆ ನಾವು ಅನಲೈಸ್ ಮಾಡಬೇಕು ಬ್ಲಡ್ ಏನಾದರೂ ಇನ್ಫೆಕ್ಷನ್ ಇದೆ ಏನಿಲ್ಲ. ಮೆನಿ ಟೈಮ್ಸ್ ಏನಾಗುತ್ತೆ, ನಾವು ಕಣ್ಣು ಆ್ಯಂಡ್ ಬ್ಲಡ್ ಕಲೆಕ್ಟ್ ಐ ಬ್ಯಾಂಕ್ ಹೋಗಿದ್ಮೇಲೆ ಬ್ಲಡ್ ಅನಲೈಸ್ ಮಾಡ್ತೀವಿ, ಇನ್ ಕೇಸ್ ಅದರಲ್ಲಿ ಏನಾದರೂ ಇನ್ಫೆಕ್ಷನ್
0: ಅಂದರೆ
1: ಪಾಸಿಟಿವ್ ಬಂದರೆ ದೆನ್ ಕಣ್ಣನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಲ್ಲ ಅದು.
0: ಹಾಗಾಗಿ ಸೊ ಎರಡನ್ನೂ ಕಲೆಕ್ಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಈಗ ಟೆಕ್ನಾಲಜಿ ಇಷ್ಟೊಂದು ಅಡ್ವಾನ್ಸ್ ಆಗಿರಬೇಕಾದ್ರೆ ಡೋನರ್ ಕಾರ್ನಿಯಾ ಬದಲು ಆರ್ಟಿಫಿಷಿಯಲ್ ಟಿಶ್ಯೂನ ಬಳಸುವಂತಹ ಸಾಧ್ಯತೆ ಇದೆಯಾ, ಅಥವಾ ಈಗಲೂ ಕೂಡ ಡೋನರ್ ಕಾರ್ನಿಯಾನೇ ಮುಖ್ಯನಾ?
1: ಡೋನರ್ ಕಾರ್ನಿಯಾ ಇನ್ನೂ ತುಂಬಾ ಮುಖ್ಯ ಇದೆ. ತುಂಬಾ ಆರ್ಟಿಫಿಷಿಯಲ್ ಕಾರ್ನಿಯಾಸ್ ವರ್ಲ್ಡ್ ಅಲ್ಲಿ ಎಲ್ಲ ಕಡೆ ರಿಸರ್ಚ್ ನಡೀತಾ ಇದೆ, ಬಟ್ ಯಾವ್ದೂ ಇಟ್ ಹ್ಯಾಸ್ ನಾಟ್ ಕಮ್ ಅಪ್ ಟು ಡೋನರ್ ಕಾರ್ನಿಯಾ.
0: ಹೌದು,
1: ಸೊ ಡೋನರ್ ಕಾರ್ನಿಯಾ ತುಂಬಾ ಪ್ರೆಷಿಯಸ್ ಇದೆ.
0: ನಮ್ಮ ಸ್ನೇಹಿತರು ಒಂದು ಪ್ರಶ್ನೆಯನ್ನ ಕಳ್ಸಿಕೊಟ್ಟಿದ್ದಾರೆ, ಒಂದೇ ಒಂದು ಕಣ್ಣ ಬಿಂದು ಓಕೆ ಕಣ್ಣುಗಳು ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಅವರೊಂದು ಪ್ರಶ್ನೆ ಕೇಳಿದ್ದಾರೆ, ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡವರು ದಾನ ಮಾಡಬಹುದು? ಈಗ ಆಲ್ರೆಡಿ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ಆಪರೇಷನ್ ಆಗಿರೋರ್ ಕಣ್ಣಲ್ಲೇ ಮತ್ತೆ ತಿರ್ಗಾ ಕಾರ್ನಿಯಾನ ಅಥವಾ ಏನಾದರೂ ದಾನ ಮಾಡಬಹುದಾ ಕಣ್ಣಿನ ಅಂತ ಹೇಳ್ತಾ ಇದ್ದಾರೆ.
1: ಆಕ್ಚುಲಿ ತುಂಬಾ ಎಮರ್ಜೆನ್ಸಿ ಸಿಚುವೇಶನ್ ಇರುತ್ತೆ, ಯಾವಾಗ ನಾವು ಕಣ್ಣು ಉಳ್ಸಕ್ಕೆ ಕಾರ್ನಿಯಾ ಬೇಕು, ಅವಾಗ ದ ಕ್ವಾಲಿಟಿ ಆಫ್ ದ ಕಾರ್ನಿಯಾ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ, ಆದರೆ ಕಾರ್ನಿಯಾ ಬೇಕಾಗುತ್ತೆ ಫಾರ್ ಟ್ರಾನ್ಸ್ಪ್ಲಾಂಟೇಷನ್, ಕಣ್ಣು ಉಳ್ಸಕ್ಕೆ ಕಾರ್ನಿಯಾ ಬೇಕಾಗುತ್ತೆ. ಸೊ ಆ ಕಂಡೀಷನ್ಸ್ ಎಲ್ಲಿ ಹೌದು ಮಾಡ್ಬೋದು, ಸೊ ಅದೂ ಯೂಸ್ಫುಲ್ ಆಗುತ್ತೆ.
0: ಓಕೆ, ಬಹುಶಃ ಅನುಷಾ ಅವರ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಇನ್ನೊಂದು ಪ್ರಶ್ನೆ ಇದೆ, ಒಬ್ಬ ವ್ಯಕ್ತಿಯ ಸಾವಿನ ನಂತರ ಎಷ್ಟು ಸಮಯದೊಳಗೆ ಕಣ್ಣನ್ನು ಡೊನೇಟ್ ಮಾಡಬೇಕು, ಇಲ್ಲಿ ಎಷ್ಟು ಟೈಮ್ ಲಿಮಿಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ.
1: ಇವಾಗ ಇವಾಗ ಡ್ಯೂ ಟು ಅಡ್ವಾನ್ಸಿಂಗ್ ಟೈಮ್ ಮತ್ತೆ ಟೆಕ್ನಾಲಜಿ ಎಲ್ಲ, ಮುಂಚೆ ಹೇಳ್ತಾ ಇದ್ವಿ 6 hours ಅಂತ, ಆದ್ರೆ ಬ್ಯಾಂಗ್ಳೂರ್ ವೆದರ್ ಇಸ್ ತುಂಬಾ ಪ್ಲೆಸೆಂಟ್ ಅಂಡ್ ಕೂಲ್ ಇರುತ್ತೆ, ಸೊ ಈವನ್ ಅಪ್ ಟು 8 hours, 8-9 hours ದಾನ ಮಾಡ್ಬೋದು ರೂಮ್ ಟೆಂಪರೇಚರ್ ಅಲ್ಲಿ. ಆದ್ರೆ ಇನ್ ಕೇಸ್ ವಿದಿನ್ 6 hours ಮಾಡಿಲ್ಲ, ವಿದಿನ್ 6 hours ನ ಅದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಶಿಫ್ಟ್ ಮಾಡಿದ್ರೆ, ಅವಾಗ ಐ ಡೊನೇಷನ್ ಪಾಸಿಬಲ್ ಈವನ್ ಅಪ್ ಟು 15 hours.
0: ಓಕೆ ಓಕೆ, ಆಗ ನಾವು ಸ್ಟೋರ್ ಎಲ್ಲಿ ಮಾಡ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಈ ಟೈಮಲ್ಲಿ.
1: ಸೊ ಹೌದು, ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡಿದ್ರೆ ದೆನ್ ಅಪ್ ಟು 15 hours ದಾನ ಮಾಡ್ಬೋದು.
0: ಓಕೆ, ಕಾರ್ಯಕ್ರಮ ಮುಂದುವರಿಯುತ್ತೆ, ಏನೊಂದು ಗಿದೆಯ ನಂತರ.

0: ಇವತ್ತು ನಾನು ಒನ್ ಸ್ಟಾಪ್ ಸಂಜೆಯಲ್ಲಿ ನಮ್ಮ ಜೊತೆ ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್ ನ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ರೇಖಾ ಅವರಿದ್ದಾರೆ. ರೇಖಾ ಅವರ ಜೊತೆಗಿದ್ದ ಮಾತುಕತೆಯನ್ನ ಮುಂದುವರಿಸೋಣ. ಡಾಕ್ಟ್ರೆ, ಕಾರ್ನಿಯಲ್ ಡೊನೇಷನ್ ಟ್ರಾನ್ಸ್ಪ್ಲಾಂಟೇಷನ್ ಎಷ್ಟು ಸಕ್ಸಸ್ಫುಲ್ ಆಗುತ್ತೆ, ಒಬ್ಬ ಡೋನರ್ ಕಾರ್ನಿಯ ಮತ್ತೊಬ್ಬರ ವಿಷನ್ಗೆ ಎಷ್ಟು ದೊಡ್ಡ ಡಿಫ್ರೆನ್ಸ್ ಅನ್ನ ತರಬಹುದು, ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ?
1: ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಲ್ಲ, ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ. ಕಾರ್ನಿಯಲ್ ಬ್ಲೈಂಡ್ನೆಸ್ ವೇರಿಯಸ್ ಟೈಪ್ಸ್ ಇದೆ. ಕಾರ್ನಿಯಲ್ ಬ್ಲೈಂಡ್ನೆಸ್, ಸರ್ಟನ್ ಟೈಪ್ಸ್ ಆಫ್ ಕಾರ್ನಿಯಲ್ ಬ್ಲೈಂಡ್ನೆಸ್ಸಲ್ಲಿ ಇಟ್ಸ್ ಆಲ್ಮೋಸ್ಟ್ 95% ಸಕ್ಸಸ್ ಹೇಳ್ತೀನಿ ನಾನು. ಎಸ್ಪೆಷಲಿ ಇನ್ ಕಾರ್ನಿಯಲ್ ಡಿಸ್ಟ್ರೋಫೀಸ್ ಅಂತ ಒಂದು ಕಂಡೀಷನ್ ಇದೆ, ವೇ ಫ್ರಮ್ ಬರ್ತಲ್ಲಿ ಕಾರ್ನಿಯಾ ಮೇಲೆ ಚುಕ್ಕೆ ಬರುತ್ತೆ. ಸೊ ಆ ಥರ ಕಂಡೀಷನ್ಸಲ್ಲಿ ಆಲ್ಮೋಸ್ಟ್ 95% ಫುಲ್ ವಿಷನ್ ಬರುತ್ತೆ. ತುಂಬ ಪೇಷಂಟ್ಸ್ ಯಾವ ಚಿಕ್ಕ ವಯಸ್ಸಲ್ಲಿ ಆಪ್ರೇಷನ್ ಮಾಡಿದ್ದು, ದೇ ಆರ್ ಲೀಡಿಂಗ್ ಅ ನಾರ್ಮಲ್ ಲೈಫ್. ಸೊ ಡ್ರೈವಿಂಗ್ ಮಾಡ್ತಾರೆ ಆ್ಯಂಡ್ ನಾರ್ಮಲ್ ಪ್ರೊಫೆಷನ್, ಐ ಟಿ ಪ್ರೊಫೆಷನ್, ಬಿಸ್ನೆಸ್ ಎಲ್ಲ ಮಾಡ್ತಾರೆ, ನೈಟ್ ಡ್ರೈವಿಂಗ್ ಎಲ್ಲ ಮಾಡ್ತಾರೆ. ಸೊ ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗುತ್ತೆ. ದೇ ಆರ್ ಸಮ್ ಐ ಕಂಡೀಷನ್ಸ್ ಇರುತ್ತೆ, ಈ ಥರ ಅಲ್ಸರಲ್ಲಿ ಇನ್ಫೆಕ್ಷನ್ ಆಗಿದ್ದ ಕಣ್ಣಲ್ಲಿ, ಅವರಲ್ಲಿ ಫಸ್ಟ್ ಕಾರ್ನಿಯಾ ಹಾಕೋದು ಕಣ್ಣು ಉಳ್ಸೋಕ್ಕೆ. ದೇ ಮೇ ರಿಕ್ವೈರ್ ಇನ್ ಒನ್ ಕಾರ್ನಿಯಾ ಫಾರ್ ರಿಗೇನ್ಮೆಂಟ್ ಆಫ್ ವಿಷನ್. ಆ ಟೈಪ್ ಆಫ್ ಕಂಡೀಷನ್ಸಲ್ಲಿ ಸ್ವಲ್ಪ ವಿಷನ್ ಕಡಿಮೆ ಇರುತ್ತೆ,
0: ಕಡಿಮೆ ಆಗುತ್ತೆ. ಓಕೆ, ಈಗ ಇಷ್ಟು ಹೊತ್ತು ಯಾರು ಕಣ್ಣುಗಳನ್ನ ಡೊನೇಟ್ ಮಾಡಬಹುದು, ಕಾರ್ನಿಯಾನ ಡೊನೇಟ್ ಮಾಡಬಹುದು ಅಂತ ತಿಳ್ಕೊಂಡ್ವಿ. ಈಗ ಯಾರು ಸಾವಿನ ನಂತರ ಈ ಕಾರ್ನಿಯಾ

0: ಅಯ್ಯನ ಡೊನೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದಷ್ಟು ಮೆಡಿಕಲ್ ಕಂಡೀಷನ್ಸ್ಗಳು ಇದೆಯಾ?
1: ಹೌದು, ಒಂದು ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಸೆಪ್ಟಿಸೀಮಿಯಾ ಅಂತ ಹೇಳ್ತಾರೆ. ಮತ್ತು ರೇಬೀಸ್, ನಾಯಿ ಕಚ್ಚಿದ ಮೇಲೆ ಡೆತ್ ಆಗಿದ್ರೆ ಅದು ಕಾಂಟ್ರಾಇಂಡಿಕೇಟೆಡ್ ಇದೆ. ಮತ್ತು ಬ್ರೇನ್ ಫೀವರ್, ಎನ್ಕೆಫಲೈಟಿಸ್, ಮೆನಿಂಜೈಟಿಸ್, ಮತ್ತು ಕ್ಯಾನ್ಸರ್ ಪೂರ್ತಿ ಬಾಡಿಯಲ್ಲಿ ಸ್ಪ್ರೆಡ್ ಆಗಿದ್ರೆ, ಜಸ್ಟ್ ಕ್ಯಾನ್ಸರ್ ಅರ್ಲಿ ಸ್ಟೇಜ್, ಸ್ಟೇಜ್ ಒನ್ ಸ್ಟೇಜ್ ಟೂ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅವರೆಲ್ಲ ದಾನ ಮಾಡ್ಬೋದು. ಕ್ಯಾನ್ಸರಲ್ಲಿ ಬೇಸಿಕ್ಲಿ ಲ್ಯೂಕೀಮಿಯಾ, ಅದು ಅವ್ರಿಗೆ ದಾನ ಮಾಡೋದ್ ಪಾಸಿಬಿಲಿಟಿ ಇಲ್ಲ. ಹಾಂ, ಆ್ಯಂಡ್ ಏಡ್ಸ್, ಹೆಪಟೈಟಿಸ್, ಹಾಂ, ಸೊ ಈ ಟೈಪ್ ಆಫ್ ಕಂಡೀಷನ್ಸಲ್ಲಿ ಇಟ್ ಇಸ್ ದಾನ ಮಾಡೋದ್ ಪಾಸಿಬಿಲಿಟಿ ಇಲ್ಲ. ಹಾಂ,
0: ಓಕೆ. ಮತ್ತೊಂದಷ್ಟು ಮಾಹಿತಿ ಇದೆ, ಮತ್ತೊಂದಷ್ಟು ಪ್ರಶ್ನೆಗಳಿದೆ, ಖಂಡಿತ ಕೇಳೋಣ ಈ ಒಂದು ಗೀತೆಯ ನಂತರ.

0: ಕಣ್ಣಿನ ಹಾಡುಗಳನ್ನ ಕೇಳ್ತಾ ಕಣ್ಣಿನ ಬಗ್ಗೆ ಮಾತಾಡ್ತಾ ಸಮಯ ಹೇಗೆ ಹೋಗ್ತಾ ಇದೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಮತ್ತೊಂದಷ್ಟು ಪ್ರಶ್ನೆ ಇದೆ. ಈಗ ಒಂದು ನಮ್ಮ ಸ್ನೇಹಿತರು ಕೇಳಿರುವಂತಹ ಪ್ರಶ್ನೆಗೆನೆ ಬರ್ತೀನಿ ಮೇಡಮ್. ನಮಸ್ತೆ ಮೇಡಮ್, ಒಂದು ಕಣ್ಣಿಗೆ ಎಕ್ಕದ ಹಾಲು ಬಿದ್ದರೆ ಆಸ್ಪತ್ರೆಗೆ ಬರೋದಕ್ಕೂ ಮುಂಚೆ ಏನಾದರೂ ಪ್ರಥಮ ಚಿಕಿತ್ಸೆಯನ್ನ ಮಾಡ್ಕೋಬಹುದಾ? ಇಫ್ ಸೋ ಏನದು ಅಂತ ಕೇಳ್ತಾ ಇದ್ರೆ ಸುರೇಂದ್ರ ಕುಂದಾಪುರದಿಂದ.
1: ಫಿಲ್ಟರ್ ನೀರಿಂದ ಕಣ್ಣು ವಾಶ್ ಮಾಡಬೇಕು.
0: ಓಕೆ, ಫಿಲ್ಟರ್ ನೀರಿಂದ ಮಾಡಬೇಕು.
1: ಹೌದು, ನಲ್ಲಿ ನೀರು ಕ್ಲೀನ್ ಇಲ್ಲ ಅಂದ್ರೆ, ಕಂಟಾಮಿನೇಟೆಡ್ ಇದ್ರೆ, ಬೋರ್ವೆಲ್ ವಾಟರ್ ಇದ್ರೆ, ಅದಕ್ಕೆ ಫಿಲ್ಟರ್ ನೀರಿಂದ ಕಣ್ಣು ವಾಶ್ ಮಾಡಬೇಕು. ಆದ್ರೆ ಡಾಕ್ಟರ್ಗೆ ಹೋಗಿ ಮೀಟ್ ಮಾಡೋದು ಕಂಪಲ್ಸರಿ,
0: ಮುಖ್ಯ ಆಗುತ್ತೆ.
1: ಹೌದು.
0: ಮತ್ತೊಂದು ಪ್ರಶ್ನೆ, ನಮಸ್ತೆ ಅಂತ ಹೇಳ್ತಾ ಸಿದ್ದೇಶ್ ಅವರು ಹರಿಹರದಿಂದ ಒಂದು ಪ್ರಶ್ನೆ ಕೇಳಿದ್ದಾರೆ. ಕಣ್ಣುಗಳ ದಾನ ಮಾಡಿದ ವ್ಯಕ್ತಿ ಹೊರ ದೇಶದಲ್ಲಿ ನಿಧನರಾದ್ರೆ ಕಣ್ಣುಗಳನ್ನ ಹೇಗೆ ದಾನ ಪಡಿತಾರೆ?
1: ಎಲ್ಲ ಕಂಟ್ರೀಸ್ ಅಲ್ಲಿ ಐ ಬ್ಯಾಂಕ್ಸ್ ಇದೆ. ಸೊ ಅವ್ರು ಯಾವ ದೇಶ ಎಲ್ಲಿದ್ದೀರಾ ಅಲ್ಲಿ ಫೈಂಡ್ ಔಟ್ ಮಾಡ್ಬೇಕು ಯಾವ ಐ ಬ್ಯಾಂಕ್ ಇದೆ ಅಂತ. ಸೊ ಅಲ್ಲಿ ದಾನ ಮಾಡ್ಬೋದು.
0: ಸೊ ಈ ಫೋಟೋ ಈಗ ಒಂದು ಅಮೆರಿಕಾದಲ್ಲಿ ಡೊನೇಟ್ ಮಾಡಿರ್ತಾರೆ, ಅಲ್ಲಿಂದ ಇಂಡಿಯಾಗೆ ತರಿಸ್ಕೊಳ್ಳೋ ಅಷ್ಟರಲ್ಲಿ
1: ಇಲ್ಲ. ಕಣ್ಣನ್ನು ನಾವು ಇಂಡಿಯಾಯಿಂದ ಆಚೆ, ಇಲ್ಲ ಅಂದ್ರೆ ಆಚೆಯಿಂದ ಇಂಡಿಯಾಗೆ ಬರದ್ ಸಾಧ್ಯನೇ
0: ಇಲ್ಲ. ಓಕೆ, ಅಲ್ಲಿ ಡೊನೇಟ್ ಮಾಡಿದ್ರೆ ಅಲ್ಲಿ ಯಾರಾದರೂ ಯೂಸ್ ಮಾಡ್ಕೋತಾರೆ.
1: ಹೌದು.
0: ಓಕೆ, ಮತ್ತೊಂದು ಪ್ರಶ್ನೆ ಇದೆ, ಕೊನೆಯದಾಗಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಡೊನೇಟೆಡ್ ಐಸು ಸೇಫ್ ಆಗಿದೆಯಾ ಫಾರ್ ಕಾರ್ನಿಯಲ್ ಟ್ರಾನ್ಸ್ಪ್ಲಿಟೇಷನ್? ಯಾವುದೇ ಇನ್ಫೆಕ್ಷನ್ ಅಥವಾ ಡಿಸೀಸು ಮತ್ತೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗದೆ ಇರೋ ರೀತಿ ಯಾವ ರೀತಿ ಸ್ಕ್ರೀನಿಂಗ್ ಮಾಡ್ತೀರಾ, ಮತ್ತೆ ಯಾವ ರೀತಿ ಸೇಫ್ಟಿ ಮೆಷರ್ಸ್ಗಳನ್ನ ನೀವು ಫಾಲೋ ಮಾಡ್ತೀರಾ?
1: ಇವಾಗ ಯಾವಾಗ ನಾವು ಕಣ್ಣು ರಿಟ್ರೀವ್

0: ಮಾಡಕ್ ಹೋಗ್ತೀವಿ ಫ್ಯಾಮಿಲಿ ಹತ್ರ, ನಾವು ಫಸ್ಟ್ ಮೆಡಿಕಲ್ ಹಿಸ್ಟ್ರಿನ ಕೇಳ್ತೀವಿ, ಅವ್ರ ಹತ್ರ ಏನಾದ್ರೂ ಹಳೆ ರೆಕಾರ್ಡ್ಸ್ ಇದ್ರೆ ಆ ರೆಕಾರ್ಡ್ಸ್ ಚೆಕ್ ಮಾಡ್ತೀವಿ, ಮತ್ತೆ ಮೆಡಿಕಲ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಎಲ್ಲ ಚೆಕ್ ಮಾಡ್ತೀವಿ, ಬ್ಲಡ್ ಕಲೆಕ್ಟ್ ಮಾಡ್ತೀವಿ, ಮತ್ತೆ ಕಣ್ಣನ್ನು ಪರೀಕ್ಷೆ ಮಾಡಿ ನೋಡ್ತೀವಿ ಕಣ್ಣಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆ ಏನಿಲ್ಲ ಅಂತ, ಮತ್ತೆ ಕಣ್ಣನ್ನು ಸ್ಪೆಷಲ್ ಮೀಡಿಯಲ್ಲಿ ಹಾಕಿಬಿಟ್ಟು ಐ ಬ್ಯಾಂಕ್ ತಂದಮೇಲೆ ಐ ಬ್ಯಾಂಕಲ್ಲಿ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಇಂದ ಕಾರ್ನಿಯಾನ ಡೀಟೇಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಮತ್ತೆ ರಕ್ತ ಕಲೆಕ್ಟ್ ಮಾಡಿರ್ತೀವಿ, ಆ ರಕ್ತದಿಂದ ಎಲ್ಲ ಟೆಸ್ಟಿಂಗ್ ಮಾಡ್ತೀವಿ ನಾವು, ಇದರಿಂದ ಯಾವ ಇನ್ಫೆಕ್ಷನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ ಪೇಷಂಟ್ಗೆ ಬರ್ಕೂಡ್ದು ಅಂತ. ಸೊ ಅದು ಎಲ್ಲ ನೆಗೆಟಿವ್ ಇರಬೇಕು, ಎವ್ರಿಥಿಂಗ್ ಸಮ್ 20 ಪಾಯಿಂಟ್ಸ್ ಇರುತ್ತೆ, ಎಲ್ಲ 20 ಪಾಯಿಂಟ್ ಶುಡ್ ಬಿ ನೆಗೆಟಿವ್, ಆಗ ಮಾತ್ರ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು.
1: ಓಕೆ, ಮತ್ತೊಂದು ಪ್ರಶ್ನೆ ಇದೆ ಏನು ಅಂತ ಅನ್ನೋದಾದರೆ, ಕಾರ್ನಿಯಾ ತೊಂದರೆ ಇದ್ದವ್ರಿಗೆ ಕಣ್ಣನ್ನು ಜೋಡಿಸ್ಬಹುದಾ ಅಥವಾ ಅದನ್ನು ರೀಪ್ಲೇಸ್ ಮಾಡಬೇಕಾ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರು.
0: ಕಾರ್ನಿಯಾ ತೊಂದರೆ ಇದ್ದರೆ ರೀಪ್ಲೇಸ್ ಮಾಡಬೇಕಾಗುತ್ತೆ, ಹೌದು, ದಟ್ ಈಸ್ ದ ಓನ್ಲಿ ಟ್ರೀಟ್ಮೆಂಟ್ ಇದೆ ಅದಕ್ಕೆ.
1: ಓಕೆ ಮೇಡಮ್, ಇಷ್ಟು ವರ್ಷದ ಅಥವಾ 35 ವರ್ಷದ ಅನನ್ಯ ಅನುಭವದಲ್ಲಿ ನಿಮಗೆ ಬಹಳಷ್ಟು ಈ ರೀತಿಯ ಕೇಸ್ಗಳ ಕಮ್ ಅಕ್ರಾಸ್ ಮಾಡಿರ್ತಾರೆ ಈ ಕೇಸ್ಗಳ ಕುರಿತಾಗಿ, ಅಂಥದ್ರಲ್ಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್, ಒಂದು ಬೆಸ್ಟ್ ಮೆಮೊರಿ ಅನ್ನೋದೇನಾದರೂ ಇದ್ರೆ ಹಂಚ್ಕೋಬಹುದಾ?
0: ಹಾಂ, ಆ್ಯಕ್ಚುಲಿ ತುಂಬ ವರ್ಷ ಹಿಂದೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೆ 5 ಇಯರ್ಸ್ ಬಾಯ್ಗೆ, ಮೇ ಬಿ 35 ಇಯರ್ಸ್ ಬ್ಯಾಕ್ ಮಾಡಿದ್ದೆ ನಾನು. ಸೊ ಪೇರೆಂಟ್ಸ್ ತುಂಬ ವರ್ಡ್ ಇದ್ರು, ಆ್ಯಂಡ್ ಮೇಲ್ ಬಾಯ್ ಮೇಲ್ ಚೈಲ್ಡ್ ಇತ್ತು, ಈ ಮಗು
1: ಕಾಣಿಸುತ್ತೆ
0: ಕಾಣಿಸುತ್ತೆ ಏನಿಲ್ಲ ಅಂತ. ಸೊ ಫಸ್ಟ್ ಒಂದ್ ಕಣ್ಣು ಟ್ರಾನ್ಸ್ಪ್ಲಾಂಟ್ ಮಾಡಿದೆ, ಮತ್ತು ಆಫ್ಟರ್ ಸ್ವಲ್ಪ ವರ್ಷ ಆದಮೇಲೆ ಇನ್ನು ಒಂದ್ ಕಣ್ಣು ಟ್ರಾನ್ಸ್ಪ್ಲಾಂಟ್ ಮಾಡಿದೆ. ಮತ್ತೆ ಅವ್ರ ಸ್ಟಡಿ ಇಂಜಿನಿಯರಿಂಗ್ ಓದಿದ್ರು ಅವರು,
1: ಪೇರೆಂಟ್ಸ್
0: ಇಲ್ಲ ಮಗ
1: ಆಫ್ಟರ್
0: ಟ್ರಾನ್ಸ್ಪ್ಲಾಂಟೇಷನ್. ಸೊ ಎವ್ರಿ ಸ್ಟೆಪ್ ಬಂದ್ಬಿಟ್ಟು ಹೇಳ್ತಾ ಇದ್ರು, ಐ ಹ್ಯಾವ್ ಗಾಟ್, ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು, ದೆನ್ ಸೀಟ್ ಆಗಿದ್ಮೇಲೆ ಅಗೇನ್ ಜಾಬ್ ಸಿಕ್ತು.
1: ಗ್ರೇಟ್.
0: ಸೊ ರೀಸೆಂಟ್ಲಿ ಅವ್ರ ಗ್ಯಾಪ್ಕ ಬಂದು ರೀಸೆಂಟ್ಲಿ ಮತ್ತೆ ಬಂದಿದ್ರು ಅವರು.
1: ಓಕೆ,
0: ಅವ್ರು ಹೇಳಿದ್ರು ಐ ಹ್ಯಾವ್ ಗಾಟ್ ಅ 5 ಇಯರ್ಸ್ ಓಲ್ಡ್ ಡಾಟರ್ ಅಂತ, ಡಾಟರ್ ಚೆನ್ನಾಗಿದ್ದಾರೆ, ಐ ಡ್ರೈವ್ ಎಲ್ಲ ಮಾಡ್ತೀನಿ ಅಂತ. ಸೊ ನೌ ಹೀಸ್ ಆಲ್ಮೋಸ್ಟ್ ಅಬೌಟ್ 35 ಇಯರ್ಸ್.
1: ಯಾರನ್ನ ಮಗು ಆಗಿದ್ದಾಗಿಂದ ನೋಡಿದ್ರಿ ಅವರೇ ಮತ್ತೆ ನಿಮ್ಮನ್ನ ಬಂದು ನನಗೂ 5 ವರ್ಷ ಮಗಲಿದ್ದಾಗ ನೋಡಿದ್ರೆ ಮತ್ತೆ ಬಂದು ನನಗೊಂದು ಮಗು ಇದೆ ಮೇಡಮ್ ಅಂತ ಹೇಳಿದ್ರೆ ಅದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ.
0: ಈ ತರ ತುಂಬಾ ಈ ತರ ಇನ್ಸಿಡೆಂಟ್ಸ್ ಒನ್ ಟೈಮ್ ಅವ್ರು ಚಿಕ್ಕವ್ರು ಇರ್ತಾರೆ, ಮ್ಯಾರೇ ಇದು ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀನಿ, ಸೊ ಮಂದಿಯ 25 ಬಂದ್ಬಿಟ್ಟು ವೆಡ್ಡಿಂಗ್ ಕಾರ್ಡ್ ಕೊಡ್ತಾರೆ ನೀವು ಬರ್ಬೇಕು ಅಂತ.
1: ಅದು ನೇತ್ರದಾನ ಮಹಾದಾನ ಅಂತ ಹೇಳ್ತಾರೆ, ಇಟ್ಸ್ ಅಬೌಟ್ ನೀವು ಬದುಕನ್ನೇ ಕೊಡ್ತಾ ಇದೀರ ಅವರಿಗೆ.
0: ಸೊ
1: ಓಕೆ ಮೇಡಮ್, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮಗೆ ಹೇಗೆ ಫೀಲ್ ಆಯಿತು? ನನಗಂತೂ ತುಂಬ ಖುಷಿ ಆಯಿತು, ತುಂಬ ಮಾಹಿತಿ ಸಿಕ್ತು, ಮತ್ತು ನಿಮ್ಮ ಮೆಮೊರೀಸ್ಗಳನ್ನ ಎಕ್ಸ್ಪೀರಿಯನ್ಸ್ನ ಕೇಳಿದಾರೆ ನನಗೆ ಏನೋ ಅಷ್ಟು ಕೆದಕ್ತಾ ಮಾತಾಡೋಣ ಅಂತ ಅನ್ನಿಸ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟೊಂದು ಸಮಯದ ಅಭಾವ ಕೂಡ ಇದೆ ನಮಗೆ. ನಿಮ್ಗೆ ಹೇಗೆ ಫೀಲ್ ಆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ?
0: ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು, ಐ ಹೋಪ್ ಎಲ್ಲರಿಗೆ ಕಣ್ದಾನ ಬಗ್ಗೆ ಗೊತ್ತಾಗಿದೆ, ಇಂಪಾರ್ಟೆನ್ಸ್ ಬಗ್ಗೆ ಗೊತ್ತಾಗಿದೆ. ಆದರೆ ಅವ್ರಿಗೆ ಏನಾದರೂ ಇನ್ನೂ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡಬೇಕಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, 9740556666.
1: ಮತ್ತೊಮ್ಮೆ ಬೇಕಿದ್ರೆ ರಿಪೀಟ್ ಮಾಡಬಹುದು,
0: 9740556666.
1: ಓಕೆ, ಮತ್ತೆ ಕೇಳುಗರಿಗೆ ಏನಾದರೂ ಕೊನೆಯದಾಗಿ ಒಂದು ಸಂದೇಶ ಹೇಳೋದಾದರೆ,
0: ಕಣ್ದಾನ ಮಾಡೋದು ತುಂಬ ಮುಖ್ಯ, ಯಾಕಂದರೆ 90% ಆಫ್ ಕಾರ್ನಿಯಲ್ ಬ್ಲೈಂಡ್ ಯಾವ ಹೇಳ್ತೀವಿ ಅದು ಬರೀ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಮಾತ್ರ ಅವರಿಗೆ ದೃಷ್ಟಿ ಬರುತ್ತೆ, ಇಲ್ಲಾಂದರೆ ಅವ್ರ ಲೈಫ್ ಲಾಂಗ್ ಕತ್ಲೆಯಲ್ಲಿ ಇರಬೇಕಾಗುತ್ತೆ. ಸೊ ಯಾವುದೂ ಹೊಸ ಟೆಕ್ನಾಲಜಿ ಹೊಸ ಸೈನ್ಸಿಂದ ಅವ್ರಿಗೆ ವಿಷನ್ ಕೊಡೋದು ಸಾಧ್ಯವಿಲ್ಲ. ಸೊ ಡೋನರ್ ಕಾರ್ನಿಯಾ ಇಸ್ ವೆರಿ ಇಂಪಾರ್ಟೆಂಟ್,
1: ತುಂಬ ಮುಖ್ಯ ಆಗುತ್ತೆ. ಡಾಕ್ಟರ್, ಇವತ್ತು ನೀವು ಕೊಟ್ಟಂತಹ ಇನ್ಫಾರ್ಮೇಶನ್ ನಿಜಕ್ಕೂ ತುಂಬ ವ್ಯಾಲ್ಯೂಯಬಲ್ಲು. ಐ ಡೊನೇಷನ್ ಬಗ್ಗೆ ಇದ್ದಂಥ ಹಲವಾರು ಡೌಟ್ಗಳನ್ನ ಕ್ಲಿಯರ್ ಮಾಡಿದರೆ ನಮ್ಮ ಕಣ್ಣುಗಳು ನಮ್ಮ ನಂತರ ಕೂಡ ಮತ್ತೊಬ್ಬರ ಬದುಕಿಗೆ ಬೆಳಕನ್ನ ಕೊಡಬಹುದು ಅಂತ ಅರ್ಥ ಮಾಡಿಸಿದ್ರಿ. ಒಂದು ಬ್ಯೂಟಿಫುಲ್ ಸಂದೇಶಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾದಕ್ಕೆ. ಮತ್ತೊಮ್ಮೆ
0: ನಮಸ್ತೆ, ಥ್ಯಾಂಕ್ ಯು.

0: ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.vcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ನೇಸರ ನಗೆಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಎಸ್ ಮ್ಯೂಸಿಕ್ ಕಲೀನು ನಿಮ್ದೆ ಮಾಜಿ ಕಲೀನು ನಿಮ್ದೆ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 FM. ಸಮಯ ಆಗ್ತಾ ಇದೆ 6:05. ಈಗ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳೋಣ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಸಮಯ 6:10. ಈಗ ಕೇಳೋಣ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ರಂಶ್ರೀ ಮುಗಳಿ, ರಂಗನಾಥ ಶ್ರೀನಿವಾಸ ಮುಗಳಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ನಾಟಕಕಾರರು, ವಿದ್ವಾಂಸರು, ಕಾದಂಬರಿಕಾರರು, ಪ್ರಬಂಧಗಳನ್ನು ಬರೆದರು. ವಿಮರ್ಶಕರು ಅನೇಕರಿಗೆ ಪ್ರೇರಣೆ ನೀಡಿದರು. ಬೇಂದ್ರೆಯವರ ಒಡನಾಟ ಹೊಂದಿದ್ದರು. ಕನ್ನಡ ಸಾಹಿತ್ಯ ಚರಿತ್ರೆ ಇವರು ಬರೆದದ್ದು. ಇಂದಿಗೂ ಇದು ಆಕರ ಪುಸ್ತಕ. ದುಃಖವನ್ನು ಸವಿಯಬೇಕು ಅಂದರು ರಂಶ್ರೀ ಮುಗಳಿ.
2: ಹಲವಾರು ಪುಸ್ತಕಗಳು ನನ್ನ ಮೇಲೆ ತರತರದ ಪ್ರಭಾವ ಬೀರಿವೆ. ನನ್ನ ಜೀವನದ ಧ್ಯೇಯವೇನು, ನಾನದನ್ನು ಹೇಗೆ ಸಾಧಿಸಬೇಕು ಎಂಬ ಚಿಂತನೆ ಮೊದಲಾಯಿತು. ಮ್ಯಾಟ್ರಿಕ್ ಪರೀಕ್ಷೆಗಿಂತ ಮೊದಲಿನ 2 ವರ್ಷಗಳಲ್ಲಿ ನಾನು ಒಂದು ಯೋಜನೆಯನ್ನು ಮಾಡಿಕೊಂಡು ಪಠ್ಯಪುಸ್ತಕಗಳನ್ನಲ್ಲದೆ ಇಂಗ್ಲಿಷ್ ಮತ್ತು ಸಂಸ್ಕೃತ ವಾಂಗ್ಮಯದಲ್ಲಿಯ ಕೆಲವು ಉತ್ತಮ ಗ್ರಂಥಗಳನ್ನು ಓದತೊಡಗಿದೆ. ಪ್ರಾತಃಕಾಲಕ್ಕೆ ಮುಂಚೆ 1-2 ಗಂಟೆ ನಿಯಮಿತವಾಗಿ ಎದ್ದು ಹಾಸಿಗೆಯ ತುದಿಗೆ ಒಂದರ ಮೇಲೊಂದು ಅಡಕಲೇರಿಸಿಟ್ಟ ಪುಸ್ತಕಗಳ ಸ್ವಲ್ಪ ಸ್ವಲ್ಪ ಭಾಗವನ್ನು ದಿನಾಲೂ ಓದುತ್ತಿದ್ದೇನೆಂಬ ನೆನಪು ಇಂದಿಗೂ ಅತ್ತಳಿಯದೇ ಇದೆ. ಆ ಪುಸ್ತಕಗಳಲ್ಲಿ ಕಾಳಿದಾಸನ ಶಕುಂತಲ, ರಘುವಂಶ ಇವು ಪ್ರಮುಖವಾಗಿದ್ದವು. ಆವಾಗಿನಿಂದ ನನಗೆ ಸಂಸ್ಕೃತ ಸಾಹಿತ್ಯದಲ್ಲಿ ವಿಶೇಷವಾಗಿ ಕಾಳಿದಾಸನ ಕೃತಿಗಳಲ್ಲಿ ಅಭಿರುಚಿ ಹುಟ್ಟಿತು. ನನಗೆ ಮೆಚ್ಚುಗೆಯಾದ ಪದ್ಯಗಳನ್ನು ಆಗ ನಾನು ತಿರುತಿರುಗಿ ಓದಿ ನೆನವಿನ ಕೋಶದಲ್ಲಿ ಜತನದಿಂದ ಇರಿಸುತ್ತಿದ್ದೆ. ಅವುಗಳ ಪ್ರಭಾವ ನನ್ನ ಅಂತಃಕರಣದ ಮೇಲೆ ತೀವ್ರವಾಗಿ ಆಗುತ್ತಿರಬೇಕು. ನನ್ನ ಸಂವೇದನ ಶಕ್ತಿ, ಧ್ಯೇಯವಾದ ಮತ್ತು ಸಾಹಿತ್ಯ ನಿರ್ಮಿತಿಗೆ ಅವು ನನಗೆ ತಿಳಿಯದೆಯೂ ಬೇರುಣಿಸುವ ಝರಿಗಳಾಗಿರಬೇಕು. ನಾನು ಬೆಳೆದು ದೊಡ್ಡವನಾದಂತೆ, ಬಾಳಿನ ವಿವಿಧ ಅನುಭವಗಳಿಂದ ಹೆಚ್ಚು ತಿಳಿವಳಿಕೆ ಪಡೆದಂತೆ ಅವು ಮರಮರಳಿ ನೆನವಿನ ಕೋಶದಿಂದ ಹೊರಬಂದು ನನಗೆ ಧೈರ್ಯವನ್ನು, ಶಾಂತಿಯನ್ನು ಕೊಡುತ್ತಾ ಬಂದಿವೆ. ಉದಾಹರಣೆಗೆ, ರಘುವಂಶದ ಅಜವಿಲಾಪದಲ್ಲಿ ಇಂದುಮತಿಯ ಆಕಸ್ಮಿಕ ಮರಣದಿಂದ ಹತಾಶನಾದ ಅಜನಿಗೆ ಅವನ ಗುರುಗಳು ಹೇಳಿದರಂತೆ, ಮರ ಮತ್ತು ಪರ್ವತ ಇವುಗಳ ನಡುವಿನ ಅಂತರವೇನು? ಗಾಳಿ ಬಿಟ್ಟಾಗ ಎರಡೂ ನಡುಗಿದರೆ? ಶೋಕ ಪ್ರಸಂಗದಲ್ಲಿ ಧೀರನು ಪರ್ವತದಂತೆ ಸ್ಥಿರವಾಗಿ ನಿಲ್ಲಬೇಕು, ಮರದಂತೆ ಅಲುಗಬಾರದು. ನಾನು ಬೆಳೆದಂತೆ ನನ್ನೊಡನೆ ಈ ಶ್ಲೋಕದ ಅರ್ಥವೂ ಬೆಳೆದಿದೆ. ತನ್ನೆಲ್ಲ ಸ್ವಾರಸ್ಯವನ್ನು ತೆರೆದು ತೋರಿಸಿದೆ. ದುಃಖದ ತರುವಾಯ ಬರುವ ಸುಖವು ರಸವತ್ತರ, ಅಂದರೆ ಹೆಚ್ಚು ರುಚಿಯಾಗಿರುತ್ತದೆ. ಬಿಸಿಲಿನಲ್ಲಿ ಬೆಂದವನಿಗೆ ಗಿಡದ ನೆರಳು ಹೇಗೆ ಹೆಚ್ಚು ತಣಿವನ್ನು ಕೊಡುತ್ತದೋ ಹಾಗೆ. ಇದನ್ನು ಓದಿದ ಮೇಲೆ ಬಹುಕಾಲ ದುಃಖದ ತರುವಾಯ ಬರುವ ಸುಖಕ್ಕೆ ಹೆಚ್ಚು ರುಚಿ ಹೇಗೆ ಬರುತ್ತದೆ? ದುಃಖದಿಂದ ರುಚಿ ಹೆಚ್ಚುತ್ತಿದ್ದರೆ ದುಃಖವೆಂದು ಏಕೆ ಅದನ್ನು ಕರೆಯಬೇಕು ಎಂಬ ಪ್ರಶ್ನೆಗಳು ನನ್ನನ್ನು ಬಾಧಿಸುತ್ತಿದ್ದವು. ಆದರೆ ಸ್ವಂತ ಜೀವನದಲ್ಲಿ ನೆನೆಯಬಾರದ ದುಃಖವನ್ನು ಅನುಭವಿಸಿ ಅದರ ಬೆನ್ನೇರಿ ಬಂದ ಸುಖವನ್ನು ಸವಿದು ಕಾಳಿದಾಸನ ಸುಭಾಷಿತದ ರಹಸ್ಯವನ್ನು, ಸ್ವಾರಸ್ಯವನ್ನು ಈಗ ಚೆನ್ನಾಗಿ ಅರಿತುಕೊಂಡಿದ್ದೇನೆ ಎಂದು ಹೇಳಬಲ್ಲೆ. ದಿವ್ಯ ಕರುಣೆಯ ಹೂವು ಪರಿಮಳೆ ಎಂಬ ನನ್ನ ಕವನದಲ್ಲಿಯ ಮುಂದಿನ ಸಾಲುಗಳು ಇದಕ್ಕೆ ಸಾಕ್ಷಿಯಾಗಿವೆ. ನಿನ್ನ ಸನ್ನಿಧಿ ಸುಖವನ್ನುಣ್ಣುತ ದುಃಖ ಸವಿಯನು ನಾವು ಸವಿದೆವು ಎಂದು ಹಣ್ಣುತ ದೈವ ನೀಡಿದ ಮುನ್ನ ಕೊರಗಿಗೆ ಹೇಗೋ ಈಗಳೇ ರುಚಿಯು ದೊರೆಯಿತು ಶುಚಿಯ ಬರವಿಗೆ. ಕೆಲವು ಇತರ ಕವನಗಳಲ್ಲಿಯೂ ದುಃಖ ಸವಿಯನ್ನು ಬಣ್ಣಿಸಲಾಗಿದೆ. ನನ್ನ ಜೀವನದಲ್ಲಿಯ 2ನೇ ಘಟ್ಟವು ನಾನು ಕಾಲೇಜನ್ನು ಸೇರಲು ಧಾರವಾಡಕ್ಕೆ ಬಂದಂದಿನಿಂದ ಪ್ರಾರಂಭವಾಯಿತು. ಈ ಕಾಲದಲ್ಲಿ ನನ್ನೊಳಗಿನ ಕವಿ ಕಣ್ತೆರೆದನು, ಗೆಳೆಯ ಎಚ್ಚೆತ್ತನು. ಅಂಬಿಕಾತನಯದತ್ತರ ಸಂಪರ್ಕ ಮತ್ತು ಪ್ರೇರಣೆಯಿಂದ ರವೀಂದ್ರನಾಥರ ಹಾಗೂ ಇತರ ಪ್ರಸಿದ್ಧ ಗ್ರಂಥಕಾರರ ಕೃತಿಗಳ ಪರಿಚಯವಾಗತೊಡಗಿತು. ರಸಿಕತೆ ಬೆಳೆಯಿತು, ವಿಮರ್ಶೆ ದೃಷ್ಟಿ ಲಭಿಸಿತು. ಅಂಬಿಕಾತನಯದತ್ತರ ಹಿರಿತನದಲ್ಲಿ ಹೊಸಬಾಳಿನ ಕನಸು ಕಾಣುತ್ತಿರುವ ಗೆಳೆಯರ ಗುಂಪಿನಲ್ಲಿ ನಾನು ಒಬ್ಬನಾದೆನು. ಈ ಕಾಲಾವಧಿಯಲ್ಲಿ ನಾನು ಓದಿದ ಅನೇಕ ಕನ್ನಡ, ಸಂಸ್ಕೃತ ಮತ್ತು ಇಂಗ್ಲಿಷ್ ಪುಸ್ತಕಗಳಲ್ಲಿ ರವೀಂದ್ರರ ಗೀತಾಂಜಲಿ ನನ್ನ ಮೇಲೆ ವಿಶೇಷ ಪ್ರಭಾವ ಬೀರಿತು. ನನ್ನಲ್ಲಿಯ ದೈವಭಕ್ತಿಗೆ ಅದು ಪುಟ ಕೊಟ್ಟಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಹಿರಿಯ ವಿದ್ವಾಂಸರಾದ ರಂಶ್ರೀ ಮುಗಳಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಬೆಳಗನೆಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು
4: ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು ಎದೆಯ ತೆರೆಯ ನೆನಪುಗಳಿಗೆ
5: ಸಣ್ಣ ತೆರೆಯ ಧಾರಾವಾಹಿ
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಆಕಾಶವಾಣಿ.
0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ಸುವಾಲಿ,
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
4: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
5: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ

ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಾನು ನಿಮ್ಮ ಅರ್ಜಿ ರಮ್ಯಾ. ಜಗತ್ತೆಲ್ಲ ಮಲಗಿರೋ ಸಮಯ, ಆದ್ರೆ ನಿಮ್ಮ ತಲೆಯಲ್ಲಿ ಮಾತ್ರ ನೂರಾರು ಯೋಚನೆಗಳ ಸದ್ದು. ಬೇಡ ಅಂದ್ರೂ ಹಳೆಯ ಘಟನೆಗಳು ನೆನಪಾಗ್ತಾ ಇದೆಯಾ? ಬೇಡ ಅಂದ್ರೂ ಇಲ್ಲದ ಭಯ ಕಾಡ್ತಾ ಇದೆಯಾ? ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳ್ತಾನೆ ಇಲ್ವಾ? ನಿಮಗ್ ಗೊತ್ತಾ, ಮನಸ್ಸು ಅನ್ನೋದು ಒಂದು ಸಣ್ಣ ಮಗು ಇದ್ದ ಹಾಗೆ. ನೀವು ಆ ಕಡೆ ಹೋಗ್ಬೇಡ ಅಂದ್ರೆ ಅದು ಅದನ್ನೇ ಮೊದಲು ಮಾಡುತ್ತೆ. ಆ ವಿಷಯ ಯೋಚನೆ ಮಾಡಬೇಡ ಅಂದ್ರೆ ಅದೇ ವಿಷಯವನ್ನ ಮತ್ತೆ ಮತ್ತೆ ನೆನಪಿಸುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ನನ್ನ ಮನಸ್ಸು ನನ್ನ ಕಂಟ್ರೋಲ್ನಲ್ಲೇ ಇಲ್ವಲ್ಲ ಅಂತ ಹೇಳಿ ಅನಿಸುವಂತ ಒಂದು ಹಂತ ಬಂದೇ ಬಂದಿರುತ್ತೆ. ಪ್ರೆಷರ್, ಆತಂಕ, ಭವಿಷ್ಯದ ಭಯ ಇವೆಲ್ಲವೂ ನಮ್ಮನ್ನ ಆವರಿಸಿಕೊಂಡಾಗ ಮನಸ್ಸು ಹದಗೆಡೋದು ಸಹಜ. ಮನಸ್ಸುಗಳ ಮಾತು ಮಧುರ ಅನ್ನೋದೇನೋ ನಿಜ, ಆದ್ರೆ ಅದೇ ಮನಸ್ಸು ಮಾತೇ ಕೇಳ್ತಾ ಇಲ್ಲ ಅಂದಾಗ ಮನಸ್ಸಿನ ಜೊತೆ ಜಗಳ ಮಾಡಬೇಡಿ. ಅದನ್ನ ಬಲವಂತವಾಗಿ ಕಂಟ್ರೋಲ್ ಮಾಡೋಕೆ ಹೋದಷ್ಟು ಅದು ಇನ್ನಷ್ಟು ಮತ್ತಷ್ಟು ಚಡಪಡಿಸುತ್ತೆ. ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತುಕೊಳ್ಳಿ, ನಿಮ್ಮ ಉಸಿರಾಟವನ್ನ ಗಮನಿಸಿ, ಮನಸ್ಸಿಗೆ ಹೇಳಿ ಇವತ್ತಿಗಿಷ್ಟೇ, ನಾಳೆ ಎಲ್ಲವನ್ನ ಸರಿ ಮಾಡೋಣ ಅಂತ. ನಿಮಗೆ ನೀವೇ ಸ್ವಲ್ಪ ಸಮಯ ಕೊಡಿ, ಯಾಕಂದ್ರೆ ಜಗತ್ತನ್ನ ಗೆಲ್ಲುವುದಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿಗೆ ನಿಮ್ಮ ಪ್ರೀತಿಯ ಅಗತ್ಯ ಇದೆ.

ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರೆ ಅದಕ್ಕೆ ನೀವು ವಿಶ್ರಾಂತಿ ಕೊಟ್ಟಿಲ್ಲ ಅಂತ ಅರ್ಥ. ಗಡಿಯಾರದ ಮುಳ್ಳಿನಂತೆ ಓಡ್ತಾ ಇರುವಂತ ಈ ಬದುಕಿನಲ್ಲಿ ಪ್ರತಿಯೊಂದಕ್ಕೂ ತಕ್ಷಣ ರಿಯಾಕ್ಟ್ ಮಾಡೋ ಅಗತ್ಯ ಇಲ್ಲ. ಕೆಲವೊಮ್ಮೆ ಲೆಟ್ ಇಟ್ ಬಿ, ಇರ್ಲಿ ಬಿಡು ಅಂತ ಬಿಟ್ಬಿಡೋದ್ರಲ್ಲಿ ನಿಜವಾದ ನೆಮ್ಮದಿ ಇರುತ್ತೆ. ಹಾಗಾದ್ರೆ ಮನಸ್ಸನ್ನ ಹದ್ವಸ್ತಲ್ಲಿ ಇಟ್ಕೊಳ್ಳೋದಕ್ಕೆ ಏನಿದೆ ಸರಳ ಸೂತ್ರಗಳು ಅಂತ ಹೇಳಿ. ಮೊದಲನೇದಾಗಿ ನಿಮ್ಮ ಆಲೋಚನೆಗಳನ್ನ ತಡಿಬೇಡಿ, ಬರೋ ಯೋಚನೆಗಳನ್ನೆಲ್ಲ ಸಾಕ್ಷಿ ತರ ನೋಡಿ, ಅದರಲ್ಲೇ ಮುಳುಗೋಗೋ ಕೆಲಸ ಮಾಡಬೇಡಿ. ಎರಡನೇದಾಗಿ ದಿನದಲ್ಲಿ 10-20 ನಿಮಿಷ ಫೋನು, ಸೋಷಿಯಲ್ ಮೀಡಿಯಾ ಎಲ್ಲದರಿಂದ ದೂರ ಇದ್ದು ನಿಮ್ಮ ಮನಸ್ಸಿನ ಜೊತೆ ನೀವಿರಿ. ಕಡೆಯದಾಗಿ ಬೇರೆಯವರಿಗೆ ನೀಡುವಂತ ಕ್ಷಮೆ, ತಾಳ್ಮೆಯ ಪಾಠವನ್ನ ನಿಮಗ್ ನೀವು ಕೊಟ್ಕೊಳ್ಳಿ, ಹೇಳ್ಕೊಳ್ಳಿ. ಯಾಕಂದ್ರೆ ನೀವು ರೋಬೋಟ್ ಅಲ್ಲ, ಮನುಷ್ಯರೇ ಅಲ್ವಾ? ನೆನಪಿಡಿ, ಮನಸ್ಸನ್ನ ಗೆಲ್ಲೋದು ಯುದ್ಧದಿಂದಲ್ಲ, ಪ್ರೀತಿಯಿಂದ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಾನು ನಿಮ್ಮ ಜೊತೆಯಾಗಿದ್ದೆ ನಿಮ್ಮ ಆರ್ಜೆ ರಮ್ಯಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಸಚಿವರು ಶಾಸಕರ ಜೊತೆ ಮುಖ್ಯಮಂತ್ರಿ ಸಮಾಲೋಚನಾ ಸಭೆ. ತುಮಕೂರಿನಲ್ಲಿ ಗ್ರೀನ್ ಡೇಟಾ ಸೆಂಟರ್, ಖಾಸಗಿ ಸಂಸ್ಥೆಯೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂ

0: ಸೆಕ್ ಕಾವೇರಿ ನೀರು ಹರಿಸುವ ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿಹಿಡಿದ ಸಿಡಬ್ಲ್ಯೂಎಂಎ. ವಾರ್ತೆಗಳ ವಿವರ. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅವಧಿ ವಿಸ್ತರಣೆ ಕೋರಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ಮನವಿ ಮಾಡಿತ್ತು. ರೈತರ ಹಿತದೃಷ್ಟಿಯಿಂದ ವಿಮೆ ನೋಂದಣಿ ಅವಧಿಯನ್ನು ವಿಸ್ತರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಅಕಾಲಿಕ ಮಳೆ, ಹವಾಮಾನ ವೈಪರೀತ್ಯ ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲಿ ಉಂಟಾದ ವಿಳಂಬ ಗಮನಿಸಿ ಕೇಂದ್ರ ಕೃಷಿ ಸಚಿವಾಲಯ ನೋಂದಣಿ ಹಾಗೂ ಪ್ರೀಮಿಯಂ ಕಡಿತದ ಅವಧಿಯನ್ನು ಇದೇ 31ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಈ ನಿರ್ಧಾರದಿಂದಾಗಿ ನೂರಾರು ರೈತರು ವಿಮೆಯ ಸುರಕ್ಷಾ ಕವಚದಿಂದ ವಂಚಿತರಾಗುವುದು ತಪ್ಪಿದೆ. ರಾಜ್ಯದಲ್ಲಿ ಎದುರಾಗಿರುವಂತಹ ಮಳೆ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ವೇಗ ನೀಡಲಾಗಿದ್ದು 3 ಸಮಿತಿಗಳನ್ನು ರಚಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮೇಲ್ವಿಚಾರಣಾ ಸಮಿತಿ, ತಾಂತ್ರಿಕ ಸಮಿತಿ, ಕಾರ್ಯಾಚರಣೆ ಮತ್ತು ಮೌಲ್ಯಮಾಪನ ಸಮಿತಿ ರಚಿಸಿ ಇನ್ನೆರಡು ದಿನಗಳಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಲು ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಅಂದಾಜು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆ ನಡೆಯಲಿದೆ. ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ಜನ ಜಾನುವಾರುಗಳಿಗೆ ನೀರು ಒದಗಿಸುವುದು ಆದ್ಯತೆಯಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಿವಿಧ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮ ಕುರಿತ ಆಯಾ ಜಿಲ್ಲೆಗಳ ಸಚಿವರು ಕಾಂಗ್ರೆಸ್ ಶಾಸಕರ ಜತೆ ಪ್ರತ್ಯೇಕವಾಗಿ ಸಮಾಲೋಚನಾ ಸಭೆ ನಡೆಸಿದರು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಉಪಮುಖ್ಯಮಂತ್ರಿ ಡಾ ಡಿ ಪರಮೇಶ್ವರ್, ಸಚಿವರಾದಂತಹ ಎಚ್ಕೆ ಪಾಟೀಲ್, ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಶಿವರಾಜ್ ತಂಗಡಗಿ ಮತ್ತಿತರರು ಭಾಗಿಯಾಗಿದ್ದರು. ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಶಾಸಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ತುಮಕೂರಿನಲ್ಲಿ ಸಂಯೋಜಿತ ಗ್ರೀನ್ ಡೇಟಾ ಸೆಂಟರ್ ಸ್ಥಾಪಿಸುವ ಪ್ರಸ್ತಾವನೆ ಕುರಿತು ಲಕ್ಸಂಬರ್ಗ್ ಮೂಲದ ಇನೋವೇಷನ್ ಪ್ಲಾಟ್ಫಾರ್ಮ್ ಕ್ಯಾಪಿಟಲ್ ಸಂಸ್ಥೆಯ ಪ್ರತಿನಿಧಿಗಳ ಜೊತೆಗೆ ಗೃಹ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ ನಡೆಸಿದರು. ರಾಜ್ಯದಲ್ಲಿ ಡಿಜಿಟಲ್ ಮೂಲಸೌಕರ್ಯ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 1 ಗಿಗಾವ್ಯಾಟ್ ಡೇಟಾ ಸೆಂಟರ್ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದೆ. ಇಂಧನ ದಕ್ಷತೆ, ನೀರಿನ ಸಮರ್ಥ ಬಳಕೆ ಮತ್ತು ಪರಿಸರ ಸ್ನೇಹಿ ಕಾರ್ಯಾಚರಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಆಚೆಗೂ ಕರ್ನಾಟಕದ ಡೇಟಾ ಸೆಂಟರ್ ವಲಯವನ್ನು ವಿಸ್ತರಿಸುವುದು ಹಾಗೂ ಹೆಚ್ಚು ಸುಸ್ಥಿರ ಡಿಜಿಟಲ್ ಮೂಲಸೌಕರ್ಯವನ್ನು ನಿರ್ಮಿಸುವುದು ಸರ್ಕಾರದ ಯೋಜನೆಯ ಭಾಗವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಪ್ಲೈಡ್ ಮೆಟೀರಿಯಲ್ ಸಂಸ್ಥೆ ಹೂಡಿಕೆ ಮಾಡಲು ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ ಕಾರ್ಪೊರೇಟ್ ಉಪಾಧ್ಯಕ್ಷ ಹಾಗೂ ಮುಖ್ಯ ಜಾಗತಿಕ ನೀತಿ ಅಧಿಕಾರಿ ರಾಬರ್ಟ್ ಬ್ಲೇರ್ ಹಾಗೂ ಭಾರತದ ನಾಯಕತ್ವ ತಂಡವನ್ನು ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬೆಂಗಳೂರಿನಲ್ಲಿ ಸಂಸ್ಥೆ ಕೈಗೊಳ್ಳಲಿರುವಂತಹ ಮುಂಬರುವ ಹೂಡಿಕೆ ಹಾಗೂ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಲಾಯಿತು. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಕರ್ನಾಟಕ ಈಗಾಗಲೇ ಹೊಂದಿರುವ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುವುದು, ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಉತ್ತೇಜನ ನೀಡುವುದು ಹಾಗೂ ಬಲಿಷ್ಠ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ನಿರ್ಮಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದೆ. ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪ್ರಾಧಿಕಾರ ಸೂಚನೆ ನೀಡಿದೆ. ದೆಹಲಿಯ ಸಿಡಬ್ಲ್ಯೂಎಂಎ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ರಾಜ್ಯದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಹಾಗೂ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಭಾಗಿಯಾಗಿದ್ದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಜೆಡಿಎಸ್ ರಾಜ್ಯ ಸರ್ಕಾರಕ್ಕೆ ರೈತರ ಹಿತಾಸಕ್ತಿ ಕಾಪಾಡುವ ಬಗ್ಗೆ ಕಾಳಜಿಯೇ ಇಲ್ಲ ಎಂದು ದೂರಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ

ಆಗ್ರಹಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಘೋಷಣೆ ಮಾಡಿದ ಕೂಡಲೇ ಸರ್ಕಾರ ಸದನದ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉದ್ಯಾನಗಳಲ್ಲಿ ಭೂಮಿ ಕಬಳಿಕೆ ಸೇರಿದಂತೆ ಚರ್ಚೆಯಿಲ್ಲದೆ ಮಂಡಿಸಿದ ಮಸೂದೆಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ರಾಷ್ಟ್ರೀಯ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ವಿಚಾರ ಸಂಕಿರಣದ ಎರಡನೇ ದಿನವಾದ ಇಂದು ಬುಡಕಟ್ಟು ಸಮುದಾಯಗಳ ಭಾಷೆಗಳನ್ನು ಹಾಡು, ವಿಡಿಯೋ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಮೂಲಕ ದಾಖಲಿಸಿ ಸಂರಕ್ಷಿಸುವುದು, ಸಮುದಾಯ ರೇಡಿಯೋ ಸೇರಿದಂತೆ ವಿವಿಧ ಮಾಧ್ಯಮಗಳ ಮೂಲಕ ಅವುಗಳ ಬಳಕೆಯನ್ನು ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಬಳಿಕ ಮಾತನಾಡಿದ ಕರ್ನಾಟಕ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಅಶೋಕ್, ಬುಡಕಟ್ಟು ಭಾಷೆಗಳು ಮತ್ತು ಸಂಸ್ಕೃತಿಯ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕೇವಲ ಕಟ್ಟಡಗಳಾಗದೆ ಜೀವಂತ ಸಾಂಸ್ಕೃತಿಕ ಕೇಂದ್ರಗಳಾಗಿ ರೂಪುಗೊಳ್ಳಬೇಕು. ಬುಡಕಟ್ಟು ಜನರ ಜೀವನ ಶೈಲಿ, ಆಹಾರ ಪದ್ಧತಿ, ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನ, ಕಲೆ ಮತ್ತು ಕರಕುಶಲ ವಸ್ತುಗಳನ್ನು ಸಂರಕ್ಷಿಸಬೇಕು ಎಂದು ಹೇಳಿದ್ದಾರೆ. 26 ರಾಜ್ಯಗಳ ಸುಮಾರು 100 ಮಂದಿ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತು ಯಶಸ್ವಿಯಾಗಿ ತನ್ನ ಜವಾಬ್ದಾರಿ ನಿರ್ವಹಿಸಿ ನಿವೃತ್ತಿಯಾಗುತ್ತಿರುವಂತಹ ಕ್ಯಾಪ್ಟನ್ ಅಭಿಮನ್ಯುವಿಗೆ ನಾಳೆ ನಡೆಯಲಿರುವಂತಹ ಗಜಪಯಣ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಈ ವರ್ಷದ ಗಜಪಯಣವು ಮೈಸೂರು ದಸರಾ ಇತಿಹಾಸದಲ್ಲಿ ಅಭಿಮನ್ಯುವಿಗೆ ವಿಶೇಷ ಹಾಗೂ ಭಾವಪೂರ್ಣ ಗೌರವ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದೆ. ಅಭಿಮನ್ಯು ಆನೆ ಸಕ್ರಿಯ ದಸರಾ ಕರ್ತವ್ಯಗಳಿಂದ ನಿವೃತ್ತಿಯಾಗುತ್ತಿದ್ದರೂ ಅದರ ಪರಂಪರೆ ಹಾಗೂ ಸೇವೆ ಸದಾ ಜೀವಂತವಾಗಿರಲಿದೆ. ಕಠಿಣ ಶ್ರಮ ಹಾಗೂ ತಾಂತ್ರಿಕ ಸಂಶೋಧನೆಗಳ ಮೂಲಕ ಭಾರತ ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನಕ್ಕೇರುವಂತೆ ರೈತರು ಹಾಗೂ ವಿಜ್ಞಾನಿಗಳು ಶ್ರಮಿಸಬೇಕು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಕರೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನನ್ನ ರೇಷ್ಮೆ ನನ್ನ ಹೆಮ್ಮೆ ಅಭಿಯಾನದಡಿ ರೈತರು ಮತ್ತು ವಿಜ್ಞಾನಿಗಳ ನಡುವಿನ ಸಂವಾದ ಹಾಗೂ ವಿಚಾರ ವಿನಿಮಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಚಿತ್ರದುರ್ಗದ ಈ ಪ್ರಾದೇಶಿಕ ರೇಷ್ಮೆ ಸಂಶೋಧನಾ ಕೇಂದ್ರವು 10 ಉಪ ಘಟಕಗಳ ತಾಂತ್ರಿಕ ಚಟುವಟಿಕೆಗಳನ್ನು ಮತ್ತು ಉತ್ತರ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ 3 ಘಟಕಗಳನ್ನು ಸಮನ್ವಯಗೊಳಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕರಡು ಮತದಾರರ ಪಟ್ಟಿಯನ್ನು ಇಆರ್ಒ ಕಚೇರಿಯಲ್ಲಿ ಪ್ರಕಟಿಸಲಾಗಿದೆ. ಜನನದ ನಂತರದ ಮೊದಲ 10 ದಿನಗಳಲ್ಲಿ ತಾಯಿ ನೀಡುವಂತಹ ಎದೆಹಾಲು ಮಗುವಿಗೆ ಅಗತ್ಯವಾದಂತಹ ಪೋಷಕಾಂಶ ಒದಗಿಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ವಿಜಯಪುರದಲ್ಲಿ ತಿಳಿಸಿದ್ದಾರೆ. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ನಾಳೆ ಚಿಕ್ಕಮಗಳೂರಿನ ಸಂತೆಯನ್ನು ರದ್ದು ಮಾಡಲಾಗಿದೆ. ಶಾಂತಿಯುತವಾಗಿ ಹಬ್ಬ ಆಚರಣೆಗೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಕೋಲಾರ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಜಿಲ್ಲೆಯಲ್ಲಿ 796,138 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿದ್ದಾರೆ. ಖಾಲಿ ನಿವೇಶನಗಳ ಸ್ವಚ್ಛತೆಯನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡದಿರುವ ಮಾಲೀಕರಿಗೆ ತಕ್ಷಣವೇ ನೋಟಿಸ್ ಜಾರಿಗೊಳಿಸುವಂತೆ ಅಧಿಕಾರಿಗಳಿಗೆ ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಕೆ ರಮೇಶ್ ಸೂಚನೆ ನೀಡಿದ್ದಾರೆ. ತುಮಕೂರಿನ ಹೊನ್ನುಡುಕೆ ಮತ್ತು ಮಸ್ಕಲ್ ಗ್ರಾಮ ಪಂಚಾಯತ್ಗಳಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಮೇಳ ಹಾಗೂ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಯೋಜನೆ ಅಭಿಯಾನಕ್ಕೆ ಸಹಾಯಕ ನಿರ್ದೇಶಕ ಎಸ್ಎಸ್ ಮಂಜುನಾಥ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಸಚಿವರು ಶಾಸಕರ ಜೊತೆ ಮುಖ್ಯಮಂತ್ರಿ ಸಮಾಲೋಚನಾ ಸಭೆ. ತುಮಕೂರಿನಲ್ಲಿ ಗ್ರೀನ್ ಡೇಟಾ ಸೆಂಟರ್, ಖಾಸಗಿ ಸಂಸ್ಥೆಯೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವ ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಸಮಯ 6:51 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ಸಂಜೆ ಆಯ್ತು, ಕೆಲಸ ಮುಗೀತು, ಕಾಲೇಜ್ ಮುಗೀತು, ಈಗ ಮನೆಗೆ ಹೊರಟಿರ್ತೀರ. ದಿನ ಇಡೀ ಬ್ಯುಸಿ ಆಗಿರ್ತೀವಿ. ಬೆಳಗ್ಗೆಯಿಂದ ಏನಾದರೂ ಒಂದು ಕೆಲಸ, ಫೋನ್ ಕಾಲ್ಸು, ಮೀಟಿಂಗ್ಸು, ಕ್ಲಾಸಸ್ಸು, ಡೆಡ್ ಲೈನ್ಸು, ನಮ್ಮ ಬ್ರೈನ್ಗೆ ಯೋಚನೆ ಮಾಡೋದು ಕೂಡ ಪ್ರಾಪರ್ ಆಗಿ ಟೈಮ್ ಅನ್ನೋದು ಸಿಕ್ಕಿರಲ್ಲ. ಆದರೆ ಸಂಜೆ ಬಸ್ಸಲ್ಲಿ ಕುತ್ಕೊಂಡಿರ್ತೀವಿ, ಬೈಕ್ ಓಡಿಸ್ತಾ ಇರ್ತೀವಿ, ಕ್ಯಾಬಲ್ಲಿ ವಿಂಡೋ ಹೊರಗಡೆ ನೋಡ್ತಾ ಇರ್ತೀವಿ ಅಷ್ಟೆ. ನಮ್ಮ ಬ್ರೈನ್ ಹೇಳುತ್ತೆ, ಈಗ ಫ್ರೀ ಟೈಮ್ ಸಿಕ್ಕಿದೆಯಲ್ಲ, ಏನಾದರೂ ಯೋಚನೆ ಮಾಡು, ಯಾಕೆ ಸುಮ್ಮನೆ ಕುತ್ಕೊಂಡಿದ್ಯಾ ಅಂತ. ಬೆಳಗ್ಗೆ ಯಾರೋ ಹೇಳಿದಂಥ ಒಂದು ಮಾತು, ನಾನು ಯಾಕೆ ಆ ಮಾತಿಗೆ ಹಾಗೆ ರಿಯಾಕ್ಟ್ ಮಾಡಿದೆ. ಮಧ್ಯಾಹ್ನ ಬಂದಂಥ ಒಂದೇ ಒಂದು ಮೆಸೇಜು, ಹಾಗೆ ಅವ್ರು ಯಾಕೆ ರಿಪ್ಲೈ ಮಾಡಿಲ್ಲ, ನಾಳಿನ ಕೆಲಸ, ಅಯ್ಯೋ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು, ಇದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದೆಲ್ಲವೂ ನಮಗೆ ಸಂಜೆ ಮನೆಗೆ ಹೋಗುವಂಥ ಹೊತ್ತಲ್ಲಿ ನೆನಪಾಗುತ್ತೆ ಅಲ್ವಾ. ಮತ್ತು ಸಡನ್ ಆಗಿ 2019 ನಡೆದಂಥ ಯಾವುದೋ ಒಂದು ಎಂಬಾರಸಿಂಗ್ ಮೂಮೆಂಟ್ ಕೂಡ ನೆನಪಾಗುತ್ತೆ. ಇದೇ ಓವರ್ ಥಿಂಕಿಂಗ್. ಪ್ರಾಬ್ಲಮ್ ಒಂದೇ ಇರುತ್ತೆ, ಆದರೆ ನಮ್ಮ ಬ್ರೈನ್ ಅದಕ್ಕೆ 10 different ವರ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ, ನಾವು ಓವರ್ ಥಿಂಕ್ ಮಾಡೋದು ಯಾವಾಗ ಹೆಚ್ಚಾಗಿ ಗೊತ್ತಾ, ನಮ್ಮ ಮೈಂಡ್ಗೆ ಸೈಲೆನ್ಸ್ ಅನ್ನೋದು ಸಿಕ್ಕಿದಾಗ. ಅದಕ್ಕೆ ಟ್ರಾವೆಲ್ ಟೈಮಲ್ಲಿ ಕೆಲವೊಮ್ಮೆ ಪೀಸ್ಫುಲ್ ಆಗಿರೋದಕ್ಕಿಂತ ಡೇಂಜರಸ್ ಆಗಿರುತ್ತೆ, ಹಾಗೆ ನಮ್ಮ ಮೂಡ್ ಕೂಡ ಅಷ್ಟು ಡೇಂಜರಸ್ ಆಗುತ್ತೆ. ಹೊರಗಡೆ ಟ್ರಾಫಿಕ್ಕು, ಒಳಗಡೆ ಥಾಟ್ಫುಲ್ ಟ್ರಾಫಿಕ್ಕು. ಇವತ್ತು ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಮಾಡಿ, ಮನೆಗೆ ಹೋಗುವಾಗ ನಿಮ್ಮ ಮೈಂಡ್ ಯಾವ ವಿಷಯದ ಸುತ್ತ ಸುತ್ತಾ ಇದೆ ಅಂತ ಗಮನಿಸಿ, ಪಾಸ್ಟ ಫ್ಯೂಚರ ಸಂಬಡಿನ ಮನೆಯ ಕೆರಿಯರ ವಾಟ್ಸಪ್ ಮಾಡಿ. ವಾಟ್ಸಪ್ ಸಂಖ್ಯೆ 9489901013 ನಿಮ್ಮ ಸಂದೇಶಗಳು ಬರಲಿ. ಖಂಡಿತ ಯಾರ ತಲೆಯಲ್ಲಿ ಏನೇನು ಓಡ್ತಾ ಇದೆ ತಿಳ್ಕೊಳ್ಳೋಣ.

ಸನ್ಸೆಟ್ ಸುರಭಿಯಲ್ಲಿ ಸಾಕ್ತಾ ಇದೀವಿ. ಸನ್ಸೆಟ್ ಸುರಭಿಯಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನಾವಿವತ್ತು ಸನ್ಸೆಟ್ ಸುರಭಿಯಲ್ಲಿ ಮಾತಾಡ್ತಾ ಇರುವಂತಹ ವಿಚಾರ, ಮನೆಗೆ ಹೋಗೋ ದಾರಿಯಲ್ಲೇ ಶುರುವಾಗುವಂತಹ ಓವರ್ ಥಿಂಕಿಂಗ್. ಅಥವಾ ಎಷ್ಟು ಬಾರಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತೀವಿ, ಆ ಮನೆಗೆ ಹೋಗೋ ದಾರಿಯಲ್ಲೇ ನಮ್ಗೆ ಎಲ್ಲ ಆಲೋಚನೆಗಳು ಮೂಡುತ್ತೆ. ನಮ್ಮ ಜೀವನದಲ್ಲಿ ಇಂತಹ ಒಂದು ಕಾನ್ವರ್ಸೇಷನ್ ಖಂಡಿತ ಇದ್ದೇ ಇರುತ್ತೆ. ಅದು ಲಿಟ್ರಲಿ 2 ನಿಮಿಷ ನಡೆದೇ ಇರುತ್ತೆ, ಆದರೆ ನಿಮ್ಮ ಬ್ರೈನ್ನಲ್ಲಿ ಅದು ಇನ್ನೂ 2 ವರ್ಷಗಳಿಂದ ನಡೀತಾ ಇರುತ್ತೆ. ಯಾರೋ ನಿಮಗೆ ಏನೋ ಹೇಳಿದ್ರು, ಆ ಮೂಮೆಂಟಲ್ಲಿ ನೀವು ಏನು ಹೇಳಲಿಲ್ಲ, ಆಮೇಲೆ ಮನೆಗೆ ಬಂದು ಯೋಚನೆ ಮಾಡ್ತೀರಾ, ಯೋಚೆ ಈ ಥರ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಯೋಚನೆ ಮಾಡ್ತೀರಾ, ಅದಕ್ಕೆ ಈ ಥರ ರಿಪ್ಲೈ ಕೊಟ್ಟಿದ್ರೆ ಮುಖಕ್ಕೆ ಹೊಡೆದಾಗಿರೋದು ಅಂತ ಯೋಚನೆ ಮಾಡ್ತೀರಾ. ಅವನು ಹಾಗೆ ಹೇಳಿದಾಗ ನಾನು ಯಾಕೆ ಸುಮ್ಮನೆ ಆಗಿದ್ದೆ ಅಂತ ನೆನಪು ಮಾಡ್ಕೋತೀರಾ. ಇನ್ನೊಂದು ಫನ್ನಿ ವಿಷಯ ಏನು ಗೊತ್ತಾ, ನಾವು ಆ ಕಾನ್ವರ್ಸೇಷನ್ನ ಮತ್ತೆ ರಿಪ್ಲೈ ಮಾಡುವಾಗ ಈ ಸಲ ತುಂಬ ಇಂಟೆಲಿಜೆಂಟ್ ಆಗಿರ್ತೀವಿ. ರಿಯಲ್ ಲೈಫಲ್ಲಿ ನಮಗೆ ಒಂದು ಸೆಂಟೆನ್ಸ್ ಕೂಡ ಸಿಗಲ್ಲ, ಆದರೆ ರಾತ್ರಿ ಬೆಡ್ ಮೇಲೆ ಮಲಗಿದಾಗ ಬ್ರೈನ್ ನಮಗೆ 5 ಪರ್ಫೆಕ್ಟ್ ರಿಪ್ಲೈಸ್ನ ಕೊಡುತ್ತೆ. ಇದನ್ನು ಹೇಳ್ಬೋದಿತ್ತು, ಹಾಗೆ ಹೇಳಿದ್ರೆ ಹೀಗಿರ್ತಾ ಇತ್ತು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಪಾಸ್ಟ್ಗೆ ರಿಪ್ಲೈ ಕೊಡೋದಕ್ಕೆ ಸಾಧ್ಯ ಇಲ್ಲ, ನಡೆದು ಹೋದ ಸಿಚುವೇಷನ್ನ ಮತ್ತೆ ಎಡಿಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಆದರೆ ಅದರಿಂದ ಒಂದು ಲೆಸನ್ ತಗೋಬಹುದು, ಮುಂದಿನ ಸಲ ಅದೇ ಸಿಚುವೇಷನ್ ಬಂದಾಗ ನಾವು ಬೆಟರ್ ಆಗಿ ಹೇಗೆ ಹ್ಯಾಂಡಲ್ ಮಾಡಬಹುದು ಅನ್ನೋದು. ಅಂದರೆ ಓವರ್ ಥಿಂಕಿಂಗ್ ಬದಲಾಗಿ ರಿಫ್ಲೆಕ್ಷನ್, ಇವೆರಡು ಡಿಫ್ರೆನ್ಸು ತುಂಬ ಇಂಪಾರ್ಟೆಂಟು. ರಿಫ್ಲೆಕ್ಷನ್ ಕೇಳುತ್ತೆ, ಇದರಿಂದ ನಾನು ಏನನ್ನ ಕಲಿತೆ ಅಂತ. ಓವರ್ ಥಿಂಕಿಂಗ್ ಕೇಳುತ್ತೆ, ನಾನು ಯಾಕೆ ಹೀಗೆ ಮಾಡಿದೆ, ಯಾಕೆ ಯಾಕೆ ಯಾಕೆ ಅಂತ. ಒಂದು ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ, ಇನ್ನೊಂದು ನಮ್ಮನ್ನ ಅದೇ ಪ್ಲೇಸಲ್ಲಿ ಸುತ್ತಿಸುತ್ತೆ. ಹಾಗಾಗಿ ಇವತ್ತು ಒಂದು ಕ್ವೆಶನು, ನಿಮ್ಮ ಬ್ರೈನ್ನಲ್ಲಿ ಇವತ್ತಿಗೂ ರಿಪ್ಲೈ ಆಗ್ತಾ ಇರುವಂತಹ ಒಂದು ಕಾನ್ವರ್ಸೇಷನ್ ಇದೆಯಾ? ಹೆಸರೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಸಿಚುವೇಶನ್ ಮಾತ್ರ ಹೇಳಿ. ನಾನಾಗ ಹೇಳಬೇಕಾಗಿದ್ದು ಈ ಥರ ಇತ್ತು, ಹೇಳಲಿಲ್ಲ ಅಂತ ಮೆಸೇಜನ್ನ ಟೈಪ್ ಮಾಡಿ ಕಳಿಸಿ ವಾಟ್ಸಪ್ ಸಂಖ್ಯೆ 9489 0910 1013.

ರಮೇಶ್ ಅವರು ಬನ್ಶಂಕರಿಂದ ಹೇಳ್ತಾ ಇದ್ರೆ ಸರ್, ನೀವು ಕರೆಕ್ಟಾಗಿ ಹೇಳ್ತಾ ಇದ್ರೆ ನಾನು ಕೂಡ ಈಗ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ಕೊಂಡು ನಿಂತ್ಕೊಂಡು ಕಾರಲ್ಲಿ ಕುತ್ಕೊಂಡಿದ್ದೀನಿ, ಟ್ರಾಫಿಕ್ ಮಧ್ಯಾಹ್ನ ಇದ್ದೀನಿ. ನೀವು ಹೇಳ್ತಾ ಇರೋ ವಿಚಾರ ತುಂಬಾ ರಿಲೇಟ್ ಆಗ್ತಾ ಇದೆ, ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಇದಾರೆ. ಅನುಷ್ ಅವರು ಒಮ್ಮೆ ಸ್ನೇಹಿತರ ಜೊತೆಗೆ ಮಾತಾಡ್ತಿದ್ದಾಗ ಯಾರೋ ಒಬ್ರು ಆಡಿದ ಮಾತಿಗೆ ನಾನು ಸರಿಯಾಗಿ ತಿರುಗಿಸ್ಕೊಟ್ಟೆ. ಈಗಲೂ ಕೂಡ ನಾನು ಅವತ್ತು ಆ ಥರ ಮಾತಾಡಬಾರ್ದಿತ್ತು, ನಂದು ತಪ್ಪಾಯಿತು ಅಂತ ಬೇಸರಗೊಂಡು ಹೇಳ್ತಾರೆ. ಆ ಮಾತು ಹೇಳಲಾರೆ ಅಂತ ಹೇಳ್ತಾ ಇದ್ರೆ, ಏನೋ ಸರಿಯಾಗಿ ವಾಪಸ್ ಕೊಟ್ಟಿದ್ದಾರೆ, ಅದನ್ನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ಸಖತ್ತಾಗಿದೆ ಅಂತ ಶರಣಬಸವ ಸೀಕಲ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಓವರ್ ಥಿಂಕಿಂಗ್ ಅಲ್ಲಿ ಒಂದು ದೊಡ್ಡ ಪೋರ್ಷನ್ ಯಾರಿಗೆ ಹೋಗುತ್ತೆ ಗೊತ್ತಾ? ಇತರರಿಗೆ, ಬೇರೆಯವರಿಗೆ, ಮೂರನೇ ವ್ಯಕ್ತಿಗಳಿಗೆ. ಅವ್ರೇನು ಕೊಡಿರಬಹುದು, ನಾನು ಹೀಗೆ ಮಾಡಿದ್ರೆ ಅವ್ರಿಗೆ ಏನು ಅನ್ನಿಸ್ಬಹುದು, ನನ್ನ ಮೆಸೇಜ್ ನೋಡಿ ಯಾಕೆ ರಿಪ್ಲೈ ಮಾಡಿಲ್ಲ, ನಾನು ಮಾತಾಡಿದಾಗ ಯಾಕೆ ಅವರು ಸೀರಿಯಸ್ ಆಗಿ ನನ್ನ ನೋಡಿದ್ರು, ನಮ್ಮನ್ನು ಒಬ್ರು ನೋಡಿ ಸ್ಮೈಲ್ ಮಾಡಲಿಲ್ಲ ಅಂದರೆ ಸಾಕು, ನಮ್ಮ ಬ್ರೈನಲ್ಲಿ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ನನ್ನ ಮೇಲೆ ಬೇಜಾರ, ನಾನೇನಾದರೂ ತಪ್ಪು ಮಾಡಿದ್ನ, ನನ್ನ ಬಗ್ಗೆ ಯಾರಾದರೂ ಏನಾದರೂ ಹೇಳಿದ್ರ? ಆದರೆ ಅಲ್ಲಿ ಒಂದು ಬೇಸಿಕ್ ಟ್ರೂತ್ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಬಗ್ಗೆ ಇನ್ನೊಬ್ರು ಏನು ಯೋಚಿಸ್ತಾರೆ ಅನ್ನೋದನ್ನು ನಾವು ಆ್ಯಕ್ಚುಲಿ ತಿಳ್ಕೊಳ್ಳೋದಕ್ಕೆ ಆಗಲ್ಲ. ಆದರೂ ನಾವು ಅವರ ಮೈಂಡ್ಗೆ ಹೋಗಿ ಆನ್ಸರ್ ತೊಗೊಂಡು ಬರೋ ಹಾಗೆ ಬಿಹೇವ್ ಮಾಡ್ತೀವಿ. ಅದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ನಾವು ನಮ್ಮನ್ನು ಎಷ್ಟು ಜಡ್ಜ್ ಮಾಡ್ತೀವೋ ಅಷ್ಟೇ ಎಲ್ಲರೂ ನಮ್ಮನ್ನು ಜಡ್ಜ್ ಮಾಡ್ತಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೋತೀವಿ. ಆದರೆ ರಿಯಾಲಿಟಿ ಏನು? ನಾವು ಯಾರ ಬಗ್ಗೆ ಸಂಜೆ ಅಡಿ ಯೋಚಿಸ್ತಾ ಇದೀವೋ ಆ ವ್ಯಕ್ತಿ ಮೀನ್ವೈಲ್ ಡಿನ್ನರ್ ಏನು ತಿನ್ನೋದು ಅಂತ ಯೋಚನೆ ಮಾಡ್ತಿರ್ತಾರೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಇಮ್ಯಾಜಿನೇಷನ್ಗೆ ಪ್ರೂಫ್ ಇಲ್ಲ ಅಂದರೆ ಅದನ್ನು ಫ್ಯಾಕ್ಟ್ ಅಂತ ಟ್ರೀಟ್ ಮಾಡಬೇಡಿ. ಯಾರಾದರೂ ರಿಪ್ಲೈ ಮಾಡಿಲ್ಲ ಅಂದರೆ ಅವರು ಬ್ಯುಸಿ ಇರ್ತಾರೆ ಅಂತ ಅರ್ಥ. ಯಾರಾದರೂ ಸೈಲೆಂಟ್ ಆಗಿದ್ರೆ ಅವ್ರಿಗೂ ಅವರದ್ದೇ ಆದಂಥ ಪ್ರಾಬ್ಲಮ್ಸ್ಗಳು ಇರುತ್ತೆ ಅಂತ. ಪ್ರತಿ ಸೈಲೆನ್ಸ್ಗೂ ಪ್ರತಿಯೊಂದು ಮೌನದ ಹಿಂದೆ ಒಂದು ಹಿಡನ್ ಮೀನಿಂಗ್ ಇರಬೇಕು ಅಂತ ಏನಿಲ್ಲ. ನಿಮ್ಮ ಓವರ್ ಥಿಂಕಿಂಗಲ್ಲಿ ಅವರು ಏನು ಅನ್ಕೊಂಡಿರಬಹುದು ಅನ್ನೋ ಥಾಟನ್ನು ಕಿತ್ತಾಕಿ, ಹಾಗೆ ಎಷ್ಟು ಸಲ ಬರುತ್ತೆ ಅಂತ ಲೆಕ್ಕ ಹಾಕಿ, ಒಂದು ಹಾನೆಸ್ಟಾಗಿ ಮೆಸೇಜ್ ಮಾಡಿ, ನಾನು ಇಷ್ಟು ಸಲ ಓವರ್ ಥಿಂಕ್ ಮಾಡ್ತೀನಿ, ಒಂದು ಇಷ್ಟು ಪರ್ಸೆಂಟೇಜ್ ಓವರ್ ಥಿಂಕ್ ಮಾಡಬಹುದು ಅಂತ ಸಂದೇಶ ಕಳಿಸ್ಕೊಡಿ. 14840910013ಕ್ಕೆ.

ಸಂಜೆ ಸುರಭಿಯಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಅರ್ಜಿ ಮಂಜನಾ. ಅದು ಟ್ರಾಫಿಕ್ ಅಲ್ಲಿ ಹಾಡು ಕೇಳ್ತಾ ಮನೆಗೆ ಹೋಗ್ತಾ ಇದ್ದೀರಾ, ಹೊರಗಡೆ ಲೈಟ್ಸ್ ಇದೆ, ಸಡನ್ ಆಗಿ ಬ್ರೈನ್ ಅಲ್ಲಿ ಒಂದು ಥಾಟ್ ಬರುತ್ತೆ, ನನ್ನ ಫ್ಯೂಚರ್ ಏನಾಗುತ್ತೆ ಅಂತ. ಅಷ್ಟೇ, ಆ ಒಂದು ಥಾಟ್ ಇಂದ ಮುಂದಿನ 10 ಥಾಟ್ಗಳು ಬರುತ್ತೆ. ಕೆರಿಯರ್ ಏನಾಗುತ್ತೆ, ಸಕ್ಸಸ್ ಆಗ್ತೀನಾ, ದುಡ್ಡು ಸಾಕಾಗುತ್ತಾ, ನನಗೆ ಬೇಕಾದಂತಹ ಜೀವನ ಸಿಗುತ್ತಾ, ನಾನು ಸೆಟಲ್ ಆಗೋದು ಯಾವಾಗ, ಇನ್ನು 5 ವರ್ಷ ಆದ್ಮೇಲೆ ಹೇಗಿರ್ತೀನಿ, ಎಲ್ಲಿರ್ತೀನಿ. ನಮ್ಮ ಬ್ರೈನು ಪ್ರೆಸೆಂಟ್ನಲ್ಲಿ ಇರೋದು ತುಂಬ ಬೋರಿಂಗ್ ಅನಿಸುತ್ತೆ, ಅದಕ್ಕೆ ಹಾಗಾಗಿ ಯಾವಾಗಲೂ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರುತ್ತೆ, ಇಲ್ಲ ಇದ್ರ ಪಾಸ್ಟ್ಗೆ ಹೋಗುತ್ತೆ. ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡೋದು ತಪ್ಪಲ್ಲ, ಆ್ಯಕ್ಚುಲಿ ಪ್ಲಾನಿಂಗ್ ಅನ್ನೋದು ಬೇಕೇ ಬೇಕು, ಆದರೆ ಪ್ಲಾನಿಂಗ್ ಮತ್ತು ವರಿಂಗ್ ನಡುವೆ ಇರುವಂಥ ವ್ಯತ್ಯಾಸ ತಿಳ್ಕೊಬೇಕು. ಎರಡರ ಮಧ್ಯೆ ಒಂದು ಥಿನ್ ಲೈನ್ ಇದೆ. ಪ್ಲಾನಿಂಗ್ ಅಂದರೆ ನಾಳೆ ನಾನೇನು ಮಾಡಬಹುದು, ವರಿಂಗ್ ಅಂದರೆ ನಾಳೆ ಎಲ್ಲಾದರೂ ಅಪ್ಪಿ ತಪ್ಪು ಏನಾದರೂ ತಪ್ಪಾಗಿಬಿಟ್ರೆ ಅನ್ನೋ ಒಂದು ಯೋಚನೆ. ಒಂದು ಆ್ಯಕ್ಷನ್ ಕೊಡುತ್ತೆ, ಇನ್ನೊಂದು ಫಿಯರ್ ಕೊಡುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಮ್ಮ ಫ್ಯೂಚರ್ನ ಎಂಟೈರ್ ಸ್ಟೋರಿನ ನಾವು ಇವಾಗಲೇ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮಗೆ ಗೊತ್ತಿಲ್ಲದಿರುವಂಥ ಆಪರ್ಚುನಿಟಿಗಳು ನಾಳೆ ಬರಬಹುದು, ಇವತ್ತು ಪ್ರಾಬ್ಲಮ್ ಅನ್ನಿಸ್ತಾ ಇರೋದು ನಾಳೆ ಲೆಸನ್ ಆಗಬಹುದು. ಇವತ್ತು ನಾವು ಇಮ್ಯಾಜಿನ್ ಮಾಡುವಂಥ ವ್ಯಕ್ತಿ, ಪ್ಲೇಸ್ ಅಥವಾ ಆಪರ್ಚುನಿಟಿ ನಮ್ಮ ಲೈಫನ್ನು ಇವತ್ತು ನಾವು ಇಮ್ಯಾಜಿನ್ ಮಾಡುವಂಥ ವ್ಯಕ್ತಿಗಳು ಬದಲಾಗಬಹುದು. ಇಮ್ಯಾಜಿನ್ ಮಾಡದೇ ಇರುವಂಥ ವ್ಯಕ್ತಿಗಳು, ಪ್ಲೇಸ್ಗಳು, ಆಪರ್ಚುನಿಟಿಗಳು ಬರಬಹುದು, ನಮ್ಮ ಲೈಫನ್ನು ಚೇಂಜ್ ಮಾಡಬಹುದು. ಹಾಗಾಗಿ ಫ್ಯೂಚರ್ಗಾಗಿ ಕೆಲಸ ಮಾಡಿ, ಆದರೆ ಫ್ಯೂಚರ್ ಬಗ್ಗೆ ಇವತ್ತನ್ನು ಬದುಕೋದನ್ನು ನಿಲ್ಲಿಸ್ಬೇಡಿ. ಫ್ಯೂಚರ್ನ ನೆನಪಲ್ಲಿ, ಫ್ಯೂಚರ್ ಥಿಂಕಿಂಗಲ್ಲಿ ಇವತ್ತನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಹೆಚ್ಚು ಓವರ್ ಥಿಂಕ್ ಮಾಡೋದು ಯಾವ ವಿಷಯದ ಬಗ್ಗೆ? ಕೆರಿಯರ್ ಬಗ್ಗೆನ, ಮನಿ ಬಗ್ಗೆನ, ರಿಲೇಷನ್ಶಿಪ್ ಬಗ್ಗೆನ, ಫ್ಯಾಮಿಲಿ ಬಗ್ಗೆನ? ಒಂದು ಮೆಸೇಜನ್ನು ಕಳಿಸ್ಕೊಡಿ ವಾಟ್ಸಪ್ ಸಂಖ್ಯೆ 9484809091013.

ಕೆಲವೊಮ್ಮೆ ಈ ಪ್ರಾಬ್ಲಮ್ ಅನ್ನೋದು ದೊಡ್ಡದಾಗಿರೋದಿಲ್ಲ, ನಮ್ಮ ಓವರ್ ಥಿಂಕಿಂಗ್ ಅದನ್ನು ದೊಡ್ಡದಾಗಿ ಮಾಡುತ್ತೆ. ಫ್ರೆಂಡ್ ಓಕೆ ಅಂತ ಮೆಸೇಜ್ ಮಾಡಿದ್ರೆ ಅಂದರೆ ನಾವು ಓಕೆ ಅಂದರೆ ಏನು, ಸೀನ್ ನೋಡಿ ರಿಪ್ಲೈ ಮಾಡಿಲ್ಲ ಏನಾಯಿತು, ಟುಮಾರೋ ಕಮ್ ಅಂಡ್ ಮೀಟ್ ಮೀ ಅಂತ ಬಾಸ್ ಮೆಸೇಜ್ ಹಾಕಿದ್ರೆ ನನ್ನ ಜಾಬ್ ಹೋಯ್ತಾ ಅಂತೆಲ್ಲ ಯೋಚನೆ ಮಾಡ್ತೀವಿ. ಒಬ್ಬರು ನಮ್ಮನ್ನ ನೋಡಿ ನಗಲಿಲ್ಲ ಅಂದರೆ ನನ್ನ ಮೇಲೆ ಏನಾದರೂ ಇಶ್ಯೂ ಇದೆಯಾ ಅಂತ ಯೋಚನೆ ಮಾಡ್ತೀವಿ. ಇದು ನಮ್ಮ ಬ್ರೈನ್ನ ಒಂದು ಫನ್ನಿ ಹ್ಯಾಬಿಟ್, ಸ್ಮಾಲ್ ಇನ್ಫಾರ್ಮೇಶನ್ನ ತೊಗೊಂಡು ಅದಕ್ಕೆ ಫುಲ್ ಸ್ಟೋರಿ ಬರೆಯೋದು. ಅದಕ್ಕೆ ಟೇಕ್ ಅವೇ ತುಂಬ ಸಿಂಪಲ್ ಆಗಿದೆ, ಪ್ರತಿ ಥಾಟ್ ಕೂಡ ಫ್ಯಾಕ್ಟ್ ಅಲ್ವೇ ಅಲ್ಲ. ನಿಮ್ಮ ಮೈಂಡ್ ಹೇಳೋ ಸ್ಟೋರಿ ಮತ್ತು ಒಂದು ರಿಯಾಲಿಟಿ ಆಗಿರಲೇಬೇಕು ಅಂತ ಇಲ್ಲ. ಹಾಗಾಗಿ ಇವತ್ತು ನಿಮ್ಮನ್ನೇ ನೀವು ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನಾನೀಗ ಓವರ್ ಥಿಂಕ್ ಮಾಡ್ತಾ ಇರೋದು ಫ್ಯಾಕ್ಟ್ನ ಅಥವಾ ನಿಮ್ಮ ಇಮ್ಯಾಜಿನೇಷನನ್ನ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಿಮ್ಮ ಆನ್ಸರ್ಗೆ ನಿಮ್ಮ ಆನ್ಸರ್ನ ನಮಗೆ ಮೆಸೇಜ್ ಮಾಡಿ, ಗೊತ್ತಾಯ್ತಲ್ಲ ವಾಟ್ಸಪ್ ಸಂಖ್ಯೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ, ಬೆಳಗ್ಗೆ ಒಂದು ಪ್ರಾಬ್ಲಮ್ ಬಂದಾಗ ಸರಿ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ತೀವಿ, ಆದರೆ ಸಂಜೆ ಅದೇ ಪ್ರಾಬ್ಲಮ್ ಬಂದರೆ ಇಡೀ ದಿನದ ಕೆಲಸ ಮುಗಿಸಿ ಟಯರ್ಡ್ ಆಗಿ ಮನೆಗೆ ಹೋಗಬೇಕಾದ್ರೆ ಅದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಯಾಕಂದರೆ ನಮ್ಮ ಮೈಂಡ್ ಕೂಡ ಟಯರ್ಡ್ ಆಗಿರುತ್ತೆ, ನಾವು ಫಿಸಿಕಲಿ ಮಾತ್ರ ಅಲ್ಲ ಮೆಂಟಲಿ ಕೂಡ ಎಕ್ಸಾಸ್ಟೆಡ್ ಆಗಿರ್ತೀವಿ. ಅದಕ್ಕೆ ಆಗ ಸಣ್ಣ ಸಣ್ಣ ಡಿಸಪಾಯಿಂಟ್ಮೆಂಟ್ಗಳು ಕೂಡ ದೊಡ್ಡ ದೊಡ್ಡ ಸ್ಯಾಡ್ನೆಸ್ ಆಗಿ ಕಾಣಿಸುತ್ತೆ. ಸಣ್ಣ ಆರ್ಗ್ಯುಮೆಂಟ್ ಕೂಡ ದೊಡ್ಡ ರಿಲೇಷನ್ಶಿಪ್ ಪ್ರಾಬ್ಲಮ್ ಅಂತ ಅನ್ನಿಸ್ಬಹುದು. ಅದಕ್ಕಾಗಿ ಪ್ರತಿಯೊಂದು ಥಾಟ್ಗೂ ತಕ್ಷಣ ಆನ್ಸರ್ ಮಾಡಬೇಕು ಅಂತ ಏನೂ ಇಲ್ಲ. ಕೆಲವೊಮ್ಮೆ ಸೊಲ್ಯೂಷನ್ ಬೇಕಾಗಿರೋದಿಲ್ಲ, ರೆಸ್ಟ್ ಬೇಕಾಗಿರುತ್ತೆ. ಇವತ್ತು ಮನೆ ತಲುಪಿದ ಮೇಲೆ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿ, ಫೋನನ್ನ ಸ್ವಲ್ಪ ದೂರ ಇಡಿ, ಊಟ ಮಾಡಿ, ರಿಲ್ಯಾಕ್ಸ್ ಆಗಿ ನಾಳೆ ಮತ್ತೆ ಅದೇ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡಿ. ಬಹುಶಃ ನಿನ್ನೆ ರಾತ್ರಿ ಕಾಣಿಸ್ಕೊಂಡಷ್ಟು ದೊಡ್ಡದಾಗಿ ಆ ಪ್ರಾಬ್ಲಮ್ ಮತ್ತೆ ಕಾಣಿಸ್ಕೊಳ್ಳದೆ ಇರಬಹುದು. ನಿಮಗೆ ಟಯರ್ಡ್ ಆಗಿದ್ದಾಗ ಹೆಚ್ಚು ಓವರ್ ಥಿಂಕ್ ಮಾಡ್ತೀರಾ? ಹೇಗೆ, ಏನು ಕತೆ, ಸಂದೇಶಗಳನ್ನ ಕೇಳಿಸ್ಕೊಡಿ. ಒಂದು ಬ್ಯೂಟಿಫುಲ್ ಟ್ರ್ಯಾಕ್ನ ಹಾಗೆ ಜೊತೆಗೆ ಕೇಳ್ತಾರೆ.

ಸನ್ಸೆಟ್ ಕಾರ್ಯಕ್ರಮ, ಸನ್ಸೆಟ್ ಸುರಭಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಹಾಡುಗಳು ಚೆನ್ನಾಗಿದೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮಂಡ್ಯಗಳಿಂದ ಕೃಪಾ ಅವರು, ನಮಸ್ಕಾರ. ಟ್ರಾಫಿಕ್ ಜಾಮ್ ಆಗಿದೆ, ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ಹಾಡುಗಳು ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅತಿಯಾಗಿ ಯೋಚಿಸೋದು ಮನುಷ್ಯನ ಸಹಜ ಗುಣ, ಏನು ಮಾಡೋಕ್ಕಾಗುತ್ತೆ ಅಂತ. ಅನಿಲ್ ಗ್ರಾಮ ಪುರೋಹಿತ್ BTM ಲೇಔಟ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ತುಂಬ ಏನೋ ಟೆನ್ಷನ್ ಮಾಡ್ಕೋತೀವಲ್ಲ ಟ್ರಾಫಿಕಲ್ಲಿ ಇದ್ದಾಗ, ಫ್ರೀ ಟೈಮ್ ಸಿಕ್ಕಿದ ತಕ್ಷಣ. ಸೊ ಕೆರಿಯರ್ಗೆ ಕ್ಲಾರಿಟಿ ಬೇಕು, ರಿಲೇಷನ್ಶಿಪ್ಗೆ ಕ್ಲಾರಿಟಿ ಬೇಕು, ಫ್ಯೂಚರ್ಗೆ ಕ್ಲಾರಿಟಿ ಬೇಕು, ನಾಳೆ ಏನು ಮಾಡಬೇಕು ಅನ್ನೋದಕ್ಕೂ ಕ್ಲಾರಿಟಿ ಬೇಕು. ಆದರೆ ಲೈಫ್ ಅಂದರೆ ಗೂಗಲ್ ಸರ್ಚ್ ಅಲ್ವೇ ಇಲ್ಲ, ಪ್ರತಿಯೊಂದು ಕ್ವೆಶನ್ಗೂ ಇನ್ಸ್ಟೆಂಟಾಗಿ ಆನ್ಸರ್ ಸಿಗಲ್ಲ. ಕೆಲವು ಡಿಸಿಷನ್ಗಳಿಗೆ ಟೈಮ್ ಬೇಕು, ಕೆಲವು ಪೀಪಲ್ಗಳನ್ನು, ಒಂದಷ್ಟು ಜನರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕೇ ಬೇಕು. ಹಾಗಾಗಿ ಒಂದಷ್ಟು ಪರಿಸ್ಥಿತಿಗಳು ತಾನಾಗಿ ಕ್ಲಿಯರ್ ಆಗಬೇಕು. ನಾವು ರಾತ್ರಿ ಮಲಗೋದಕ್ಕೂ ಮುಂಚೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರೆ ಕೆಲವೊಮ್ಮೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ನಿದ್ದೆ ಮಾತ್ರ ಹೋಗುತ್ತೆ ಅಷ್ಟೇ. ಹಾಗಾಗಿ ಟೇಕ್ ಅವೇ ಏನು, ಎಲ್ಲ ಪ್ರಶ್ನೆಗಳಿಗೂ ಇವತ್ತೇ ಉತ್ತರ ಹುಡುಕಬೇಕಿಲ್ಲ. ಇವತ್ತು

ನಾವು ಒಂದು ಜರ್ನಿ ಮಾಡಿದ್ವಿ ಸನ್ಸೆಟ್ ಸರ್ಬಿಯಲ್ಲಿ, ಆದರೆ ಅದು ಹೊರಗಿನ ಜರ್ನಿ ಅಲ್ಲ, ನಮ್ಮ ಮೈಂಡ್ ಒಳಗಿನ ಜರ್ನಿ. ಪಾಸ್ಟ್ನ ಕಾನ್ವರ್ಸೇಷನ್ನು, ಫ್ಯೂಚರ್ನ ವರಿಸು, ಯಾರೇನು ಅಂದ್ಕೊಂಡಿರಬಹುದು ಅನ್ನೋ ಥಾಟ್ಸ್, ಇವೆಲ್ಲದರ ಮಧ್ಯೆ ಒಂದು ವಿಷಯ ಅರ್ಥ ಆಗಬೇಕು. ಓವರ್ ಥಿಂಕಿಂಗು ನಮ್ಮ ಲೈಫ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲ್ಲ, ಅದು ಕೆಲವೊಮ್ಮೆ ನಮ್ಮ ಪ್ರೆಸೆಂಟನ್ನು ಹಾಳು ಮಾಡುತ್ತೆ. ಆದ್ದರಿಂದ ಇವತ್ತು ಮನೆಗೆ ಹೋಗಬೇಕಾದ್ರೆ ಒಂದು ಸಣ್ಣ ಡಿಸಿಷನ್ ತಗೊಳ್ಳಿ. ಇವತ್ತಿನ ಅನ್ನೆಸೆಸರಿ ಆರ್ಗ್ಯುಮೆಂಟ್ನ ಇಲ್ಲೇ ಬಿಟ್ಬಿಡಿ, ರಿಪ್ಲೈ ಬರೆದ ಮೆಸೇಜನ್ನು ನಾಳೆ ನೋಡ್ಕೊಳ್ಳುವರಂತೆ. ನಾಳೆಯ ವರಿ ನಾಳೆಗೆ ಇರಲಿ, ನಿಮ್ಮಿಂದ ತಪ್ಪಾಗಿದ್ದು ಲಾಸ್ಟ್ ಲೆಸನ್ ಅಂತ ಅಂದ್ಕೊಂಡು ಮುಂದೆ ಹೋಗಿ. ಮತ್ತು ನಿಮ್ಮ ಮೈಂಡ್ಗೆ ಒಂದು ಮಾತು ಹೇಳಿ, ಇವತ್ತು ಸಾಕು, ನಾಳೆ ಮಿಕ್ಕಿದ್ದು ನೋಡ್ಕೊಳ್ಳೋಣ ಅಂತ. ಯಾಕಂದರೆ ಮನೆ ಅಂದರೆ ಕೇವಲ ನಾವು ತಲುಪುವಂಥ ಪ್ಲೇಸ್ ಅಲ್ಲ, ನಮ್ಮ ಮೈಂಡ್ ಕೂಡ ಸ್ವಲ್ಪ ರೆಸ್ಟ್ ತಗೊಳ್ಳುವಂಥ ಪ್ಲೇಸ್ ಆಗಬೇಕು. ಇಷ್ಟೊತ್ತು ಸನ್ಸೆಟ್ ಸರ್ಬಿಯಲ್ಲಿ ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಭಾರತೀಯ ರಕ್ಷಣಾ ಉದ್ಯಮಕ್ಕೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ವಿರುದ್ಧದ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ಮುನ್ನಡೆ. ವಾರ್ತೆಗಳ ವಿವರ:

0: ಇಲ್ಲಿ ಭಾರತೀಯ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಇತರ ತಂತ್ರಜ್ಞಾನ ಪಾಲುದಾರರ ಭಾಗವಹಿಸುವಿಕೆಗೆ ಅವಕಾಶ ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಬೆನ್ನೆಲುಬಾಗಿರುವಂತಹ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದಿಗೆ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25 ಸಾರ್ವಜನಿಕ ಬಳಕೆಗೆ ಆರಂಭವಾದಂತಹ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ ಕಂಡಿದೆ. 2016-17 1.78 ಕೋಟಿ ಇದ್ದ ವಾರ್ಷಿಕ ವಹಿವಾಟುಗಳ ಸಂಖ್ಯೆ 2025-26 24,162 ಕೋಟಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ವಹಿವಾಟಿನ ಮೌಲ್ಯ 7,000 ಕೋಟಿ ರೂಪಾಯಿಗಳಿಂದ ಸುಮಾರು 314,00,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗೆ ಜಾಗತಿಕ ವೇದಿಕೆಯಾಗಿ ಹೊರಹೊಮ್ಮಿರುವಂತಹ ಯುಪಿಐ ಪ್ರಸ್ತುತ 11 ದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು, ಭಾರತ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಏಕೀಕೃತ ಪಾವತಿ ವ್ಯವಸ್ಥೆಯ ದಶಕಗಳ ಸೇವಾ ಯಶಸ್ಸನ್ನು ಶ್ಲಾಘಿಸಿ, ಭಾರತೀಯ ಡಿಜಿಟಲ್ ಪಾವತಿ ಪಯಣದಲ್ಲಿ ಇದೊಂದು ಪ್ರಮುಖ ತಿರುವಾಗಿದೆ ಎಂದು ಹೇಳಿದ್ದಾರೆ. ರಷ್ಯಾ ಪ್ರವಾಸದಲ್ಲಿರುವಂತಹ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಮಾಸ್ಕೋದಲ್ಲಿ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋವ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವಂತಹ ಸಚಿವ ಡಾ ಎಸ್ ಜೈಶಂಕರ್, ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಸವಾಲುಗಳು ಹಾಗೂ ಬಹುಪಕ್ಷೀಯ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಉಕ್ರೇನ್, ಇರಾನ್ ಮತ್ತು ಅಫ್ಘಾನಿಸ್ತಾನದಲ್ಲಿನ ಪ್ರಸ್ತುತ ಪರಿಸ್ಥಿತಿ ಬಗ್ಗೆಯೂ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಡಾ ಎಸ್ ಜೈಶಂಕರ್ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ವ್ಯಾಪಾರ, ಇಂಧನ, ರಸಗೊಬ್ಬರ ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧ ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಚೀನಾ ಗಡಿ ಸಮಸ್ಯೆ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧಗಳ ಸುಧಾರಣೆ ಕುರಿತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಬೀಜಿಂಗ್ನಲ್ಲಿ ನಡೆದ ವಿಶೇಷ ಪ್ರತಿನಿಧಿ ಸಭೆಯಲ್ಲಿ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಮಾತುಕತೆ ನಡೆಸಿದರು. ಸೆಪ್ಟೆಂಬರ್ 12 ಮತ್ತು 13 ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ಚೀನಾ ಅಧ್ಯಕ್ಷ ಜಿ ಜಿನ್ ಪಿಂಗ್ ಅವರು ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಈ ಮಾತುಕತೆಗಳು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿವೆ. 3,488 ಕಿಲೋಮೀಟರ್ ವಿಸ್ತೀರ್ಣದ ಭಾರತ ಚೀನಾ ಗಡಿ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003 ಸ್ಥಾಪಿಸಲಾದಂತಹ ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಅಜಿತ್ ದೋವಲ್ ಮತ್ತು ವಾಂಗ್ ಯಿ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಇದಕ್ಕೂ ಮುನ್ನ ಅಜಿತ್ ದೋವಲ್ ಅವರು ಚೀನಾ ಉಪಾಧ್ಯಕ್ಷ ಹಾಂಗ್ ಜಾಂಗ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ದೀರ್ಘಾವಧಿಯ ಹೂಡಿಕೆ ಹೆಚ್ಚಿಸಲು ಹಾಗೂ ಭಾರತ ಜಪಾನ್ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಜಪಾನ್ನ ಪ್ರಮುಖ ಹಣಕಾಸು ವ್ಯವಸ್ಥೆಗಳ ಮುಖ್ಯಸ್ಥರೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ ನಡೆಸಿದ್ದಾರೆ. ಜಪಾನ್ ಪ್ರವಾಸದಲ್ಲಿರುವಂತಹ ಸಚಿವರು ಮಿತ್ಸುಬಿಷಿ ಯುಎಫ್ಜೆ ಫೈನಾನ್ಷಿಯಲ್ ಗ್ರೂಪ್, ಜಪಾನ್ ಅಭಿವೃದ್ಧಿ ಬ್ಯಾಂಕ್, ಮಿಜುಹೋ, ಮಾರ್ಗನ್ ಸ್ಟಾನ್ಲಿ, ನೊಮುರಾ ಮತ್ತು ನೇಪಾನ್ ಲೈಫ್ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ಭಾರತದಲ್ಲಿ ಹೂಡಿಕೆ ಅವಕಾಶಗಳ ಕುರಿತು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಭಾರತ ಕಳೆದ ವರ್ಷ ಶೇಕಡ 7.7 ಬೆಳವಣಿಗೆ ದಾಖಲಿಸಿದೆ. 2047 ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆಯಾಗುವತ್ತ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ. ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಡೇಟಾ ಸೆಂಟರ್, ನವೀಕರಿಸಬಹುದಾದಂತಹ ಇಂಧನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ಜಪಾನ್ನ ಸಂಸ್ಥೆಗಳ ವಿಪುಲ ಅವಕಾಶಗಳಿವೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆಲಿಂಗ್ಟನ್ನಲ್ಲಿ ನಡೆದಂತಹ ಎರಡನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರದ ಸಂವಾದದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಉನ್ನತ ಮಟ್ಟದ ಮಾತುಕತೆಯು ಕಡಲ ಭದ್ರತೆ, ಜಂಟಿ ಮಿಲಿಟರಿ ತರಬೇತಿ ಮತ್ತು ಒಟ್ಟಾರೆ ರಕ್ಷಣಾ ಸಹಕಾರ ಬಲಗೊಳಿಸುವತ್ತ ಗಮನ ಹರಿಸಿತು. ಭಾರತೀಯ ನಿಯೋಗವು ನ್ಯೂಜಿಲೆಂಡ್ ರಕ್ಷಣಾ ಪಡೆ ಮತ್ತು ರಕ್ಷಣಾ ಸಚಿವಾಲಯದ ಪ್ರಮುಖ

ನಾಯಕರೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿತು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಏರೋಸ್ಪೇಸ್ ಪ್ರಯೋಗಾಲಯ ಸಿಎಸ್ಐಆರ್ ಎನ್ಎಎಲ್ ಇಂದು ನವದೆಹಲಿಯಲ್ಲಿ 3 ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಎಂಜಿನ್ಗಳನ್ನು ಅನಾವರಣಗೊಳಿಸಿತು. 3 ಎಂಜಿನ್ಗಳು 5 kg ಒತ್ತಡದೊಂದಿಗೆ NJ-05, 50 kg ಒತ್ತಡದೊಂದಿಗೆ NJ-50 ಮತ್ತು 100 kg ಒತ್ತಡದೊಂದಿಗೆ NJ-100 ಸೇರಿವೆ. ಸ್ಥಳೀಯ ರಕ್ಷಣಾ ತಂತ್ರಜ್ಞಾನಗಳಿಗೆ ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸಲು ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾಂಪ್ಯಾಕ್ಟ್ ಪ್ರೊಫಲ್ಷನ್ ವ್ಯವಸ್ಥೆಗಳನ್ನು ಯುದ್ಧ ತಂತ್ರದ ಮಾನವರಹಿತ ವೈಮಾನಿಕ ವಾಹನಗಳು, ಡ್ರೋನ್ ಇಂಟರ್ಸೆಪ್ಟರ್ಗಳು ಮತ್ತು ಕಾಂಪ್ಯಾಕ್ಟ್ ಕ್ಷಿಪಣಿ ವ್ಯವಸ್ಥೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಿಎಸ್ಐಆರ್ ಮಹಾನಿರ್ದೇಶಕರು ಹಾಗೂ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಕಲೈ ಸೆಲ್ವಿ, ಇಂತಹ ಹೆಚ್ಚು ವಿಶೇಷ ಮತ್ತು ನಿರ್ಣಾಯಕ ಉಪವ್ಯವಸ್ಥೆಗಳ ಸ್ಥಳೀಯ ಅಭಿವೃದ್ಧಿಯು ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಆತ್ಮನಿರ್ಭರ ಭಾರತದ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಮೈಲಿಗಲ್ಲು ಎಂದು ಹೇಳಿದರು. ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಾಶಿಲ್ಕರ್ ವೇಗವಾಗಿ ವಿಸ್ತರಿಸುತ್ತಿರುವಂತಹ ಏರೋಸ್ಪೇಸ್ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಸೇರಿದಂತೆ ಭಾರತೀಯ ಉದ್ಯಮವು ದೇಶದ ರಕ್ಷಣಾ ಕ್ಷೇತ್ರದ ಅವಶ್ಯಕತೆಗಳನ್ನು ಪೂರೈಸಲು ಈ ಸುಧಾರಿತ ಎಂಜಿನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 3ನೇ ದಿನದ ಅಂತ್ಯಕ್ಕೆ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ ನಷ್ಟಕ್ಕೆ 265 ರನ್ ಗಳಿಸಿದೆ. ಮಳೆಯ ಕಾರಣ ಪಂದ್ಯ ಇಂದು ತಾತ್ಕಾಲಿಕ ಸ್ಥಗಿತವಾಗಿದ್ದು ಪ್ರಸ್ತುತ ಶ್ರೀಲಂಕಾ 238 ರನ್ಗಳಿಗೆ ಹಿನ್ನಡೆಯಲಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ನಾಳೆ 4ನೇ ದಿನದಾಟ ಮುಂದುವರಿಯಲಿದೆ. 2026 ಪ್ರಸಕ್ತ ಪ್ರಕಟಣೆಯಲ್ಲಿ ಶ್ರೇಷ್ಠತೆಗಾಗಿ ಭಾರತೀಯ ಪ್ರಕಾಶಕರ ಒಕ್ಕೂಟ ಕೊಡಮಾಡುವ ಪ್ರಶಸ್ತಿಗಳಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ಪ್ರಕಟಣೆ ವಿಭಾಗವು 7 ಪ್ರಶಸ್ತಿಗಳನ್ನು ಪಡೆಯಲಿದೆ. ವಿಭಾಗದ ಹಿಂದಿ, ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳಲ್ಲಿ ಪ್ರಕಟವಾಗುವಂತಹ ನಿಯತಕಾಲಿಕೆಗಳು, ಪುಸ್ತಕಗಳು ಮತ್ತು ಇತರ ಪ್ರಕಟಣೆಗಳನ್ನು ವಿವಿಧ ವಿಭಾಗಗಳಲ್ಲಿ ಗುರುತಿಸಲಾಗಿದೆ. ವಿಭಾಗವು ಪ್ರಕಟಿಸುವ ಪುಸ್ತಕಗಳು ಮತ್ತು ನಿಯತಕಾಲಿಕೆಗಳು ರಾಷ್ಟ್ರೀಯ ಅಭಿವೃದ್ಧಿ, ಸಾಹಿತ್ಯ, ಸಂಸ್ಕೃತಿ, ಕಲೆ ಮತ್ತು ಸಮಕಾಲೀನ ವಿಷಯಗಳಿಗೆ ಸಂಬಂಧಿಸಿದ ವೈವಿಧ್ಯಮಯ ಮತ್ತು ಮೌಲ್ಯಯುತ ವಿಷಯಗಳನ್ನು ಓದುಗರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಬಗ್ಗೆ ಪ್ರಕಟಣೆ ವಿಭಾಗದ ಮಹಾನಿರ್ದೇಶಕರಾದಂತಹ ಡಾ ಧೀರಜ್ ಕಾಕಾಡಿಯಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ರಕ್ಷಣಾ ಉದ್ಯಮಕ್ಕೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ. ಟೆಸ್ಟ್ ಕ್ರಿಕೆಟ್ ಶ್ರೀಲಂಕಾ ವಿರುದ್ಧದ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ಕಾರ. ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಈ ಹೊತ್ತಿನ ಕಾರ್ಯಕ್ರಮ ಒಲವಿನ ಆಲಾಪಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ.

ಒಲಿವಿನ ಆಲಾಪದಲ್ಲಿ ಈ ಹೊತ್ತಲ್ಲಿ ನಿಮ್ಮ ಜೊತೆಯಾಗ್ತಿರೋದು ನಾನು ಆರ್ಜೆ ಚೈತ್ರ. ಒಬ್ಬ ವ್ಯಕ್ತಿಯ ಯಾವ ಸಣ್ಣ ಅಭ್ಯಾಸ ನಿಮಗೆ ಅವರ ಮೇಲೆ ಇನ್ನಷ್ಟು ಪ್ರೀತಿಯನ್ನ ಹೆಚ್ಚು ಮಾಡಿದೆ? ಪ್ರೀತಿ ಅಂದ್ರೆ ಯಾವಾಗ್ಲೂ ದೊಡ್ಡ ದೊಡ್ಡ ಸರ್ಪ್ರೈಸಸ್, ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಅಥವಾ ರೊಮ್ಯಾಂಟಿಕ್ ಡೇಟ್ ಅಲ್ಲ. ಕೆಲವೊಮ್ಮೆ ಅವರು ಮಾಡುವಂತಹ ಒಂದು ಸಣ್ಣ ಅಭ್ಯಾಸ ನಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾಗುತ್ತೆ.

ನಿಮಗೆ ತುಂಬ ಇಷ್ಟ ಆಗಿರೋರು, ನಿಮ್ಮ ಜೀವನದ ಸ್ಪೆಷಲ್ ಪರ್ಸನ್ ಅನ್ಸೋರು, ಯಾವ ಸಣ್ಣ ಕೆಲಸ ಮಾಡಿದರೆ ನಿಮಗೆ ಅಯ್ಯೋ ಇವರನ್ನು ಇನ್ನೂ ಹೆಚ್ಚು ಇಷ್ಟಪಡ್ತೀನಿ ಅನ್ಸುತ್ತೆ?

ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ ಒಲವಿನ ಆಲಾಪ ಕಾರ್ಯಕ್ರಮ. ಬೆಳಗ್ಗೆ ಎದ್ದ ತಕ್ಷಣ ಮೆಸೇಜ್ ಮಾಡೋದು ಗುಡ್ ಮಾರ್ನಿಂಗ್ ಅಂತ, ನೀವು ಇಷ್ಟಪಡುವಂತಹ ಕಾಫಿ ಹೇಗೆ ಬೇಕು ಅಂತ ನೆನ್ಪಿಟ್ಕೊಳ್ಳೋದು, ನೀವು ಹೇಳಿದ ಸಣ್ಣ ವಿಷಯವನ್ನ ಕೂಡ ನೆನ್ಪಿಟ್ಕೊಳ್ಳೋದು, ನಿಮ್ಗೆ ಸುಸ್ತಾದಾಗ ಏನಾಯ್ತು ಅಂತ ಕೇಳದೇನೆ ಅರ್ಥ ಮಾಡ್ಕೊಳ್ಳೋದು, ಇಂಥ ಸಣ್ಣ ಸಣ್ಣ ಅಭ್ಯಾಸನೇ ಕೆಲವೊಮ್ಮೆ ದೊಡ್ಡ ಪ್ರೀತಿಯಾಗಿ ಕಾಣಿಸುತ್ತೆ.

ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಒಲವಿನ ಆಲಾಪ ಕಾರ್ಯಕ್ರಮ. ಇವತ್ತು ಒಂದು ಸಣ್ಣ ಕೆಲಸ ಮಾಡಿ, ನಿಮ್ಮ ಹೃದಯಕ್ಕೆ ಒಂದು ಪ್ರಶ್ನೆಯನ್ನ ಕೇಳಿ. ನೀವು ತುಂಬಾ ಪ್ರೀತಿ ಮಾಡೋರು ಇರ್ತಾರಲ್ವಾ, ಅಥವಾ ನೀವು ತುಂಬಾ ಮನಸ್ಸಿಗೆ ಹತ್ರ ಅನ್ಕೊಳ್ಳೋರು, ಯಾವನ್ನ ಕೆಲಸ ಮಾಡಿದ್ರೆ ನಿಮ್ಮ ಹೃದಯ ಹಾಗೆ ಕರ್ಗೋಗುತ್ತೆ?

ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ ಒಲವಿನ ಆಲಾಪ ಕಾರ್ಯಕ್ರಮ. ಹೀಗಾಗ್ಬೋದು ಅನ್ಕೊಳ್ಳಿ, ಒಬ್ಬರ ಹ್ಯಾಬಿಟ್ಟು ಮೊದಲು ನಿಮ್ಗೆ ತುಂಬಾಗಿರುತ್ತೆ, ಆದ್ರೆ ಅದೇ ಹ್ಯಾಬಿಟ್ಟು ಹೋಗ್ತಾ ಹೋಗ್ತಾ ಹೋಗ್ತಾ ನಿಮ್ಗೆ ಕ್ಯೂಟ್ ಅನ್ಸೋದಕ್ಕೆ ಶುರು ಆಗುತ್ತೆ. ಉದಾಹರಣೆಗೆ, ನೀನ್ ಊಟ ಮಾಡಿದ್ಯೋ ಇಲ್ವೋ ಅಂತ ಕೇಳ್ತಾ ಇರೋದು ಮೊದಲಿಗೆ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಹೋಗ್ತಾ ಹೋಗ್ತಾ ಅದು ಬೇಕು ಅಂತ ಅನ್ಸೋಕೆ ಶುರು ಆಗುತ್ತೆ. ಜಗಳ ಆದ್ಮೇಲೆ ಮತ್ತೆ ಬಂದು ಮಾತಾಡೋಕೆ ಪ್ರಯತ್ನ ಮಾಡೋದು ಕೂಡ ಹೋಗ್ತಾ ಹೋಗ್ತಾ ಕ್ಯೂಟ್ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ.

ಸಮಯ 9:15 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM. ಹಿತವಾದ ಹಿಂದಿ ಹಾಡುಗಳನ್ನ ನಿಮಗೋಸ್ಕರ ಪ್ರಸಾರ ಮಾಡೋ ಸುಕೂನ್ ಕೆ ಪಲ್ಲನ್ನ ಶುರು ಮಾಡುವಂತಹ ಸಮಯ. ಸುಕೂನ್ ಕೆ ಪಲ್ಲಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮ ಮನೆ ಮಾತು ಆರ್ ಜೆ ಮಂಜನಾದು. ಒಂದಷ್ಟು ಬ್ಯೂಟಿಫುಲ್ ಹಿಂದಿ ಟ್ರ್ಯಾಕ್ಗಳು, ಕಿವಿಗೆ ತಂಪನ್ನ ಇಂಪನ್ನ ಅರಿಯುವಂತಹ ಗೀತೆಗಳು ನಿಮ್ಗಾಗಿ ಕ್ಯೂಅಪ್ ಆಗದೆ ಕೇಳಿ ಎಂಜಾಯ್ ಮಾಡಿ. ಮೊದಲಿಗೆ ದಸ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಇನ್ ಚೈಲ್ಡ್ಹುಡ್. ಬಹಳ ವರ್ಷಗಳ ನಂತರ ಇಲ್ಲಿ ಕೇಳ್ತಾ ಇದ್ದೀನಿ. ಯಾವ ಹಾಡು? ಹಮ್ ಸಾತ್ ಸಾತ್ ಹಮ್ ಅನ್ನೋ ಚಿತ್ರದ ಮಯ್ಯಾ ಯಶೋಧ. ಈ ಹಾಡಿಗೆ ಬಾಲ್ಯದಲ್ಲಿ ಡಾನ್ಸ್ ಮಾಡಿದಂಥ ಮಕ್ಕಳೇ ಇಲ್ಲ. ಎಲ್ಲ ಸ್ಕೂಲಲ್ಲೂ ಕಾಲೇಜಲ್ಲೂ ಆ್ಯನ್ಯಲ್ ಡೇ ಅಂದರೆ ಫಂಕ್ಷನ್ ಇದ್ದರೆ ದಸ್ ವಾಸ್ ಮ್ಯಾಂಡಿಟ್ರಿ ಸಾಂಗ್ ಅಂದರೆ ಕೂಡ ತಪ್ಪಲ್ಲ. ಕೇಳಿ ಎಂಜಾಯ್ ಮಾಡಿ.

2018 ರಿಲೀಸ್ ಆದಂಥ ಧಡಕ್ ಸಿನಿಮಾದ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಗೀತೆ, ಆ ಕಾಲದಲ್ಲಿ ಎಲ್ಲ ಹೃದಯಗಳನ್ನು ತಲುಪಿದಂಥ ಗೀತೆಯಾಗಿದ್ದು, ಇವತ್ತು ಕೇಳಿದ್ರು ಕೂಡ ಹಾಟಲ್ಲಿ ಏನೋ ಒಂಥರ ಮನಸ್ಸು ಕಲಿತ ಹಾಗೆ ಖಂಡಿತವಾಗ್ಲೂ ಫೀಲ್ ಆಗೇ ಆಗುತ್ತೆ. ಮತ್ತೊಂದಷ್ಟು ಬ್ಯೂಟಿಫುಲ್ ಗೀತೆ ನಿಮಗಾಗಿ, ಕೇಳಿ ಎಂಜಾಯ್ ಮಾಡಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವವುಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಸಮಯವೂ 9:39 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಸುಕೂನ್ ಕಿ ಪಲ್ ಅಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಸಿ ಮಂಜುನಾಥ್. ಸುಕೂನ್ ಕಿ ಪಲ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ನಮಸ್ತೆ ಸರ್ ಅಂತ ಸಂದೇಶ ಕಳಿಸ್ಕೊಡೋದು ಸಂಜೆ ಅವರು. ರಾತ್ರಿಯ ಬಾನಿನಲ್ಲಿ ಸುಮಧುರವಾದ ಮಾಹಿತಿ, ಹಾಡುಗಳು ಅದ್ಭುತವಾಗಿದೆ ಅಂತ ಇದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರು ಆರಂಭದಲ್ಲಿ ಮೂಡಿಬಂದಂಥ ಮೈಯ ಯಶೋದ ಗೀತೆ ಕಾಲೇಜ್ ಓದಬೇಕಾದ್ರೆ ಕೇಳಿದ ನೆನಪು, ಇವಾಗ ಹಳೆ ನೆನಪೆಲ್ಲ ವಾಪಸ್ ಬಂತು. ಇಂಥ ಅಪರೂಪದ ಗೀತೆ ಕೇಳಿಸೋದಕ್ಕೆ ಧನ್ಯವಾದ ಅಂತಂದರೆ ಈಗ ಮತ್ತಷ್ಟು ಬ್ಯೂಟಿಫುಲ್ ಗೀತೆಗಳು ಕೇಳಿ ಎಂಜಾಯ್ ಮಾಡಿ.

ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪಾ ಮಹೇಶ್ ಗುಮ್ಮಟ್ಟಿ ಅವರು. ಸಪ್ನೋ ಕಿ ಫಲ್ ಹಿಂದಿ ಗೀತೆಗಳು ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಧನ್ಯವಾದ ಅಂತಾದರೆ ಆನಂದ್ ಕುಲಕರ್ಣಿ ಸುಲಪೀಠ್, ಹಾಯ್ ಮಂಜುನಾಥ್. ಹಿಂದಿ ಹಾಡುಗಳು ಬಹಳ ಚಲೋ ಅವ್ರಿ, ಹಾಡುಗಳ ಆಯ್ಕೆ ಸೂಪರ್ ರೀ ಅಂತಾದರೆ ಧನ್ಯವಾದ ರೀ ನಿಮ್ಮ ಸಂದೇಶಕ್ಕಾಗಿ. ಶಾರುಖ್ ಖಾನ್ ಅವರ ಹಾಡಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರೋದು ಯಾರು ಯಾರು, ಸೌಭಾಗ್ಯ ರಾಜನಕುಂಟೆಯಿಂದ. ಎಷ್ಟು ಸಾರಿ ಕೇಳಿದ್ರು ಕೂಡ ಮನಸ್ಸು ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಂತ ಸಾಹಿತ್ಯ ಅಂತ ಸಂಗೀತ ಅಂತ ಹೇಳ್ತಾ ಇದ್ರೆ. ನಮಸ್ತೆ, ನನ್ನ ಹೆಸರು ಮಹದೇವಪ್ಪ, ಕೊಪ್ಪಳದಿಂದ ಅಂತ ದುಬೈ ದುಬೈಯಿಂದ ಕೇಳ್ತಾ ಇದ್ದೀನಿ. ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಇದ್ದಾರೆ. ಶಾಂತಾಚಾರ ಬಡಿಗೇರ ಕೊಕನೂರು ಹರಿಹರದಿಂದ ಸುಕೂನ್ ಕೆ ಪಲ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ, ಹಾಡುಗಳು ಚೆನ್ನಾಗಿದೆ ಅಂತ ಇದ್ದಾರೆ. ದಿನವಿಡೀ ಇದ್ದಂಥ ಆಯಾಸ ಒತ್ತಡ ಎಲ್ಲವೂ ಮರೆತು ಹೋಗ್ತಾ ಇದೆ ಅಂತ ಇದ್ದಾರೆ. ಮತ್ತೊಂದಷ್ಟು ಬ್ಯೂಟಿಫುಲ್ ಗೀತೆಗಳು ಕೇಳಿ ಎಂಜಾಯ್ ಮಾಡಿ.

ಸಮಯ 10:01 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಕನಸಿನ ಲೋಕವನ್ನ ಶುರು ಮಾಡೋಣ. ಕನಸಿನ ಲೋಕದಲ್ಲಿ ಇವತ್ತು ನಾವು ಮಾತಾಡ್ತಿರೋದು ಒಬ್ಬರು ನಮ್ಮ ಫೇವ್ರೇಟ್ ವ್ಯಕ್ತಿ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ. ಒಬ್ಬ ವ್ಯಕ್ತಿ ನಮ್ಮ ಲೈಫ್ಗೆ ಬಂದಾಗಲೇ ಅವರು ನಮ್ಮ ಫೇವ್ರೇಟ್ ಪರ್ಸನ್ ಆಗೋದಿಲ್ಲ ಅಲ್ವಾ. ಮೊದಲಿಗೆ ಅವರು ಜಸ್ಟ್ ಒಬ್ಬ ವ್ಯಕ್ತಿ ಅಷ್ಟೇ. ಒಬ್ಬ ಕ್ಲಾಸ್ಮೇಟ್ಸ್ ಇರಬಹುದು, ಕೊಲೀಗ್ ಇರಬಹುದು, ಫ್ರೆಂಡ್ನ ಫ್ರೆಂಡ್ ಆಗಿರಬಹುದು, ಅಥವಾ ಒಂದು ರ್ಯಾಂಡಮ್ ಇಂಟ್ರೊಡಕ್ಷನಲ್ಲಿ ಸಿಕ್ಕಿರುವಂಥ ವ್ಯಕ್ತಿ ಆಗಿರಬಹುದು. ಆದರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಮೊದಲಿಗೆ ಅವರ ಮೆಸೇಜ್ ಬಂದರೆ ಓಕೆ ರಿಪ್ಲೈ ಮಾಡಬೇಕು ಅಂತ ರಿಪ್ಲೈ ಮಾಡ್ತೀವಿ. ಆಮೇಲೆ ಅವ್ರ ಮೆಸೇಜ್ ಬಂದರೆ ಓ ಇವ್ರ ಮೆಸೇಜ್ ಬಂತ ಅಂತ ಸ್ಮೈಲ್ ಮಾಡ್ತೀವಿ. ಮೊದಲಿಗೆ ಅವರು ಆನ್ಲೈನ್ ಇದ್ದಾರಾ ಇಲ್ವಾ ಅನ್ನೋದು ನಮಗೆ ಮ್ಯಾಟ್ರ್ ಆಗಿಲ್ಲ. ಆಮೇಲೆ ಆನ್ಲೈನ್ ಇದ್ದಾರೆ ಯಾಕೆ ರಿಪ್ಲೈ ಮಾಡಿಲ್ಲ ಅಂತ ಗಮನಿಸೋಕ್ಕೆ ಶುರು ಮಾಡ್ತೀವಿ. ಒಬ್ಬ ವ್ಯಕ್ತಿ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗೋದು ಹೀಗೇನೆ ನಿಧಾನವಾಗಿ. ಯಾವುದೋ ಒಂದು ದೊಡ್ಡ ಮೂಮೆಂಟ್ ಇರಬೇಕು ಅಂತ ಇಲ್ಲ, ಒಂದು ಸಣ್ಣ ಕನ್ವರ್ಸೇಷನು, ಒಂದು ಲ್ಯಾಪ್, ಒಂದು ಸ್ಮಾಲ್ ಹೆಲ್ಪ್, ಒಂದು ಟೇಕ್ ಕೇರ್ ಅನ್ನೋ ಮೆಸೇಜ್, ಮನೆ ತಲುಪದೆ ಅನ್ನೋ ಮೆಸೇಜ್, ಇಂಥ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಇರುತ್ತಾ ಒಂದು ದಿನ ನಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ನಮಗೆ ಎಷ್ಟು ಸ್ಪೆಷಲ್ ಅಂತ. ಇವತ್ತು ಡ್ರೀಮ್, ಕನಸಿನ ಲೋಕದಲ್ಲಿ, ಡ್ರೀಮ್ ಲೋಕದಲ್ಲಿ ಅದನ್ನೇ ಎಕ್ಸ್ಪ್ಲೋರ್ ಮಾಡ್ತಾ ಸಾಗೋಣ. ಒಬ್ಬ

ಜನರು ನಮಗೆ ಹೇಗೆ ಫೇವ್ರೇಟ್ ಪರ್ಸನ್ ಆಗ್ತಾರೆ, ಲುಕ್ಸ್ ಕಾರಣನ, ಪರ್ಸ್ನಾಲಿಟಿ ಕಾರಣನ, ಅವ್ರ ಜೊತೆ ನಮಗೆ ಸಿಗುವಂಥ ಕಂಫರ್ಟ್ ಕಾರಣನ, ಅಥವಾ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗದೇ ಇರುವಂಥ ಒಂದು ವೈಬ್ ಇರುತ್ತಲ್ಲ, ಅದ ನಿಮ್ಮ ಲೈಫಲ್ಲಿ ಜಸ್ಟ್ ಅನದರ್ ಪರ್ಸನ್ ಆಗಿ ಬಂದು ಸ್ಲೋ ಆಗಿ ಫೇವ್ರೇಟ್ ಪರ್ಸನ್ ಆದವರು ಯಾರಾದರೂ ಇದ್ದಾರಾ? ಹೆಸರು ಹೇಳೋದೇನು ಬೇಕಾಗಿಲ್ಲ, ರಿಲೇಷನ್ಶಿಪ್ ಹೇಳಿ ಸಾಕು, ಫ್ರೆಂಡಾ, ಪಾರ್ಟ್ನರ, ಕೊಲೀಗ, ಇಲ್ಲ ಚೈಲ್ಡ್ಹುಡ್ ಫ್ರೆಂಡ್. ಮೆಸೇಜ್ ಮಾಡಿ ವಾಟ್ಸಪ್ ಸಂಖ್ಯೆ 9489090091 ಸಂದೇಶಗಳು ಬರಲಿ.

ಸೊ ಫಸ್ಟು ಅಟ್ರಾಕ್ಟ್ ಮಾಡೋದು ಅಟ್ರಾಕ್ಷನ್ನ, ಲುಕ್ಸಾ ಅಥವಾ ವೈಬ್ಸಾ? ಒಬ್ಬ ವ್ಯಕ್ತಿನ ಫಸ್ಟ್ ಟೈಮ್ ನೋಡಿದಾಗ ನಮ್ಮ ಅಟೆನ್ಷನ್ ಯಾವ ಕಡೆ ಹೋಗುತ್ತೆ? ಲುಕ್ಸಾ, ಸ್ಮೈಲಾ, ಐಸಾ, ವಾಯ್ಸಾ ಅಥವಾ ಅವರು ಬಿಹೇವ್ ಮಾಡುವಂಥ ರೀತಿನ? ಯಾಕಂದರೆ ಕೆಲವೊಮ್ಮೆ ರೂಮ್ನಲ್ಲಿ ತುಂಬ ಜನ ಇರ್ತಾರೆ, ಆದರೆ ನಮ್ಮ ಅಟೆನ್ಷನ್ ಮಾತ್ರ ಒಬ್ಬ ವ್ಯಕ್ತಿ ಕಡೆ ಮಾತ್ರ ಹೋಗುತ್ತೆ. ಅವ್ರು ಏನಾದರೂ ಸ್ಪೆಷಲ್ ಮಾಡಿರಬೇಕು ಅಂತ ಇಲ್ಲ, ಮೇ ಬಿ ಅವರು ತುಂಬ ನ್ಯಾಚುರಲ್ ಆಗಿ ಮಾತಾಡಿರಬಹುದು, ಮೇ ಬಿ ಎಲ್ರಿಗೂ ಗೌರವ ಕೊಟ್ಟಿರಬಹುದು, ಮೇ ಬಿ ಅವರ ಸೆನ್ಸ್ ಆಫ್ ಹ್ಯೂಮರ್ ನಿಮಗೆ ಇಷ್ಟ ಆಗಿರಬಹುದು, ಅಥವಾ ಅವರ ಸ್ಮೈಲು. ಕೆಲವೊಮ್ಮೆ ಒಂದು ಸ್ಮೈಲ್ ಸಾಕು, ಓಕೆ ದಿಸ್ ಪರ್ಸನ್ ಇಸ್ ಇಂಟ್ರೆಸ್ಟಿಂಗ್ ಅನ್ನೋ ಭಾವನೆ ಮೂಡಿಸೋದಕ್ಕೆ. ಆದರೆ ಅಟ್ರಾಕ್ಷನ್ ಅಂದರೆ ಕೇವಲ ಲುಕ್ಸ್ ಮಾತ್ರ ಅಲ್ಲ, ಒಬ್ಬರನ್ನ ನೋಡಿದಾಗ ಅಟೆನ್ಷನ್ ಬರಬಹುದು, ಆದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಕನೆಕ್ಷನ್ ಡೆವಲಪ್ ಆಗಬಹುದು. ಇದು ತುಂಬ ಡಿಫ್ರೆಂಟು. ಇಬ್ಬರು ಗುಡ್ ಲುಕಿಂಗ್ ಆಗಿರಬಹುದು, ಆದರೆ ಅವ್ರ ಜೊತೆ ಮಾತಾಡೋದಕ್ಕೆ ಏನೂ ಇಲ್ಲದೇನೂ ಇರಬಹುದು. ಇನ್ನೊಬ್ಬರು ಸಿಂಪಲ್ ಆಗಿರಬಹುದು, ಆದರೆ ಅವ್ರ ಜೊತೆ ಮಾತಾಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಆಗ ನಮ್ಮ ಬ್ರೈನ್ ಹೇಳುತ್ತೆ, ಐ ಲೈಕ್ ಟಾಕಿಂಗ್ ಟು ದಿಸ್ ಪರ್ಸನ್ ಅಂತ. ಅದು ಫೇವ್ರೇಟ್ ಪರ್ಸನ್ ಆಗೋ ಜರ್ನಿಯ ಮೊದಲ ಹೆಜ್ಜೆ. ಹಾಗಾದರೆ ನಿಮಗೆ ಒಬ್ಬ ವ್ಯಕ್ತಿಯಲ್ಲಿ ಫಸ್ಟ್ ಅಟೆನ್ಷನ್ ಕ್ಯಾಚ್ ಮಾಡೋದು ಯಾವುದು? ಸ್ಮೈಲಾ, ವಾಯ್ಸಾ, ಐಸಾ, ಹ್ಯೂಮರ, ಪರ್ಸ್ನಾಲಿಟಿನ? ಮೆಸೇಜ್ ಮಾಡಿ. ಆದರೆ ಅಟ್ರಾಕ್ಷನ್ ಬಂದರೆ ಮಾತ್ರ ಯಾರೂ ಫೇವ್ರೇಟ್ ಆಗಲ್ಲ. ಅದಕ್ಕೆ ಮುಂದಿನ ಸೆಗ್ಮೆಂಟ್ ಇಂಗ್ರೀಡಿಯೆಂಟು ತುಂಬ ಇಂಪಾರ್ಟೆಂಟು. ಏನು? ಕಂಫರ್ಟು. ಯಾಕಂದರೆ ಕೆಲವ್ರ ಜೊತೆ ನಾವು ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಆದರೆ ಕೆಲವ್ರ ಜೊತೆ ಸಿಂಪ್ಲಿ ನಾವು ನಾವಾಗೇ ಇರ್ತೀವಿ. ಅದು ಮುಂದಿನ ಗೀತೆಯ ನಂತರ ತಿಳ್ಕೊಳ್ಳೋಣ. ಕೇಳ್ತಾರೀ ಯಾವ ಗೀತೆ? ಚಂದುಟಿಯ ಪಕ್ಕದಲ್ಲಿ.

ಕನಸಿನ ಲೋಕ ಕೇಳ್ತಾ ಇದ್ರ. ಕನಸಿನ ಲೋಕದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಯಾವ ಒಂದು ಅಂಶ ನಿಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಅಂತ ನಾನು ಕೇಳಿದ್ದೆ. ಬಹಳಷ್ಟು ಸಂದೇಶಗಳು ಬಂದಿದೆ. ಸಂದೇಶಗಳಂತ ಒಂಚೂರು ಹಾಗೆ ಕಣ್ಣಾಡಿಸ್ಕೊಂಬರೋಣ. ನಾನಂತೂ ಕಣ್ಣುಗಳ ಆರಾಧಕ, ಚಂದದ ಕಣ್ಣಿನ ಸೆಳೆತಕ್ಕೆ ಸೋಲುವ ವ್ಯಕ್ತಿ ನಾನು. ನಂತರ ನನಗೆ ಬುದ್ಧಿವಂತರೆ ಆಗಿದ್ರೆ ಇನ್ನಷ್ಟು ಇಷ್ಟ ಆಗ್ತಾರೆ. ಇಂಟೆಲಿಜೆಂಟ್ ಗರ್ಲ್ ವಿತ್ ಬ್ಯೂಟಿಫುಲ್ ಐಸ್ ಆಲ್ವೇಸ್ ಅಟ್ರಾಕ್ಟ್ಸ್ ಮೀ ಅಂತ ಮಹೇಂದ್ರ ಎಸ್ ತೆಲಗರಹಳ್ಳಿ ಆನೆಕಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನಗೆ ಫಸ್ಟ್ ಅಟ್ರಾಕ್ಷನ್ ಅಂದರೆ ಲುಕ್ಸ್ಗಿಂತ ಐಸ್ ಮತ್ತು ವಾಯ್ಸ್ ಅಂತ ಸ್ನೇಹ ಮಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಒಬ್ಬರ ವಾಯ್ಸ್ನಲ್ಲಿ ಒಂದು ಡಿಫ್ರೆಂಟ್ ವಾರ್ಮ್ತ್ ಇದ್ರೆ ಸಾಕು, ಮತ್ತೆ ಮತ್ತೆ ಅವ್ರ ಜೊತೆ ಮಾತಾಡಬೇಕು ಅನಿಸುತ್ತೆ. ಮೊದಲಿಗೆ ಅಟೆನ್ಷನ್ನು, ಆಮೇಲೆ ಕಾನ್ವರ್ಸೇಷನ್ನು, ಆಮೇಲೆ ಕನೆಕ್ಷನ್ನು. ಹೀಗೆ ಗೊತ್ತಾಗದೆ ಅವರು ಫೇವ್ರೆಟ್ ಪರ್ಸನ್ ಆಗಿಬಿಡ್ತಾರೆ ಅಂತ ಇದ್ದಾರೆ. ಆರ್ ಜೆ ಅವರೇ, ನನ್ನ ಕ್ರಶ್ನ ಫಸ್ಟ್ ನೋಟಿಸ್ ಮಾಡಿದ್ದು ಅವಳ ಸ್ಮೈಲಿಂದ. ಅವಳು ಎಲ್ಲರ ಜೊತೆ ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ಲು, ಬಟ್ ಆ ಸ್ಮೈಲ್ ನನ್ನ ತುಂಬ ಕೆಣಕ್ತಿತ್ತು. ಅದೇ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಥರ ಅವಳ ನಗು ಕಾಡ್ತಾ ಇತ್ತು. ಆಮೇಲೆ ಸ್ಲೋಲಿ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಪರ್ಸ್ನಾಲಿಟಿ ಇಷ್ಟ ಆಯಿತು. ಲುಕ್ಸ್ ಫಸ್ಟ್ ಅಟ್ರಾಕ್ಟ್ ಮಾಡಬಹುದು, ಬಟ್ ಕ್ಯಾರೆಕ್ಟರೇ ಅವರನ್ನು ಫೇವ್ರೇಟ್ ಮಾಡುತ್ತೆ ಅಂತ ರೋಹಿತ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಒಬ್ಬ ಫೇವ್ರೇಟ್ ಪರ್ಸನ್ ಜೊತೆ ಇರೋಕೆ ಅಂದರೆ ಯಾವಾಗಲೂ ಇರೋದಕ್ಕೂ ಕೂಡ ಯಾವಾಗಲೂ ರೊಮ್ಯಾಂಟಿಕ್ ಬಟರ್ಫ್ಲೈಸ್ ಬೇಕು ಅಂತ ಏನಿಲ್ಲ. ಕೆಲವೊಮ್ಮೆ ತುಂಬ ಸಿಂಪಲ್ ಆಗಿರುತ್ತೆ, ನೀವು ಸ್ಟುಪಿಡ್ ಜೋಕ್ ಮಾಡಬಹುದು, ನಿಮ್ಮ ವರ್ಸ್ಟ್ ಹೇರ್ ಸ್ಟೈಲಲ್ಲೂ ಕೂಡ ವಿಡಿಯೋ ಕಾಲ್ ಮಾಡಬಹುದು, ಯಾವುದೇ ಫಿಲ್ಟರ್ ಇಲ್ಲದೆ ಫೋಟೋ ಕಳಿಸಬಹುದು, ರ್ಯಾಂಡಮ್ ವಿಷಯದ ಬಗ್ಗೆ 20 ನಿಮಿಷ ಮಾತಾಡಬಹುದು, ಕೆಲವೊಮ್ಮೆ ಏನೂ ಮಾತಾಡ್ದಿರಬಹುದು. ಆದರೂ ಕೂಡ ಆಕ್ವರ್ಡ್ ಅಂತ ಅನಿಸಲ್ಲ, ಯಾಕಂದರೆ ಅಲ್ಲಿ ಒಂದು ಕಂಫರ್ಟ್ ಝೋನ್ ಇರುತ್ತೆ. ನಾನು ಹೇಗೆ ಕಾಣ್ತೀನಿ, ನಾನು ಹೀಗೆ ಹೇಳಿದ್ರೆ ಅವ್ರು ಏನು ಅನ್ಕೋತಾರೆ, ನಾನು ಬೋರಿಂಗ್ ಅನಿಸ್ತೀನ, ಇಂಥ ಪ್ರಶ್ನೆಗಳು ಅಲ್ಲಿ ಖಂಡಿತ ಇರೋದಿಲ್ಲ. ನೀವಾಗೇ ಇರ್ತೀರ. ಅದೇ ಒಂದು ವ್ಯಕ್ತಿ ಫೇವ್ರೇಟ್ ಆಗೋದಕ್ಕೆ ದೊಡ್ಡ ಕಾರಣ. ಯಾಕೆಂದರೆ ಅಟ್ರಾಕ್ಷನ್ ನಿಮ್ಮ ಅಟೆನ್ಷನ್ ತಗೋಬಹುದು, ಆದರೆ ಕಂಫರ್ಟ್ನೆಸ್ ನಿಮ್ಮನ್ನು ಉಳಿಸ್ಕೊಳ್ಳುತ್ತೆ. ಒಬ್ಬ ವ್ಯಕ್ತಿ ಜೊತೆ ನಾವು ನಮ್ಮ ಸಿಲ್ಲಿ ಸೈಡು, ಸೀರಿಯಸ್ ಸೈಡು, ಲೇಜಿ ಸೈಡು, ಕ್ರೇಜಿ ಸೈಡು ಎಲ್ಲವನ್ನ ಶೋ ಮಾಡ್ತೀವಿ ಅನ್ನೋದಾದರೆ ದಟ್ಸ್ ಅ ಸ್ಪೆಷಲ್ ಕನೆಕ್ಷನ್. ಮತ್ತು ಕೆಲವೊಮ್ಮೆ ಫೇವ್ರೇಟ್ ಪರ್ಸನ್ ಅಂದರೆ ನಮ್ಮ ಲೈಫಲ್ಲಿ ಎಕ್ಸೈಟ್ಮೆಂಟ್ ತರುವಂಥ ವ್ಯಕ್ತಿ ಮಾತ್ರ ಅಲ್ಲ, ಅವರು ನಮ್ಮ ಪೀಸ್ಫುಲ್ ಪ್ಲೇಸ್ ಕೂಡ ಆಗಿರಬಹುದು. ಹಾಗಾಗಿ ಒಂದು ಕ್ವೆಶನ್, ನಿಮ್ಮ ಫೇವ್ರೇಟ್ ಪರ್ಸನ್ ಮುಂದೆ ನೀವು ಯಾವ ವರ್ಷನ್ ಆಫ್ ಯೋರ್ ಸೆಲ್ಫ್ ಆಗಿರ್ತೀರಾ? ಸೀರಿಯಸ್ಸಾ, ಕ್ರೇಜಿನಾ, ಚೈಲ್ಡಿಶಾ, ಸೈಲೆಂಟಾ, ಫುಲ್ ಕಾಮಿಡಿನಾ? ಮೆಸೇಜ್ ಮಾಡಿ ವಾಟ್ಸಪ್ ಸಂಖ್ಯೆ 9489809010013ಗೆ ನಿಮ್ಮ ಸಂದೇಶಗಳು ಬರಲಿ.

ಮೆಸೇಜ್ ಬರಲಿಲ್ಲ ಅಂದರೆ ದಿನ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಮೊದಲಿಗೆ ವ್ಯಕ್ತಿ ಮೆಸೇಜ್ ಮಾಡಿಲ್ಲ ಅಂದರೆ ಇನ್ಕಂಪ್ಲೀಟ್ ಆಗುತ್ತೆ, ಆಮೇಲೆ ಈ ಥರ ಒಂದು ಮೆಸೇಜ್ನ ಕಳಿಸ್ತೀವಿ. ಸಂಜೆ ರೀಚ್ ಆದ್ರೆ ರಾತ್ರಿ ಹೊತ್ತಲ್ಲಿ ಗುಡ್ ನೈಟ್, ಈ ಥರ ಮೆಸೇಜ್ಗಳು ರುಟೀನ್ ಆಗುತ್ತೆ. ಮತ್ತೆ ಒಂದಿನ ರುಟೀನ್ ಬ್ರೇಕ್ ಆಯಿತು ಅಂದರೆ ಏನಾಯಿತು ಅಂತ ಗಮನಿಸೋಕೆ ಶುರು ಮಾಡ್ತೀವಿ. ಇಲ್ಲಿ ಆ ಫೇವ್ರೇಟ್ ವ್ಯಕ್ತಿಯ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ, ಹತ್ತಿರ ಆಗ್ತಾ ಇರ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಯಾಕಂದರೆ ಅವರು ನಮ್ಮ ಲೈಫಲ್ಲಿ ಅಫೀಷಿಯಲಿ ಏನೂ ಆಗದೇ ಇರಬಹುದು, ಆದರೆ ನಮ್ಮ ಡೇನಲ್ಲಿ ಒಂದು ಸ್ಮಾಲ್ ಸ್ಪೇಸ್ನ ಆಕ್ಯುಪೈ ಮಾಡಿರ್ತಾರೆ. ಅವ್ರ ಜೊತೆ ಮಾತಾಡೋದು ಕಂಪಲ್ಸರಿ ಅಲ್ಲ, ಆದರೆ ಮಾತಾಡಿದ್ರೆ ದಿನ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಇದು ರಿಲೇಷನ್ಶಿಪ್ಪಲ್ಲಿ ತುಂಬ ಬ್ಯೂಟಿಫುಲ್.

ಹಿಂಗನ್ಬಹುದು, ಯಾರಾದರೂ ನಮ್ಮ ಡೈಲಿ ರುಟೀನ್ನ ಭಾಗ ಆಗೋದು. ಒಂದು ಗುಡ್ ಮಾರ್ನಿಂಗ್, ಒಂದು ಫನ್ನಿ ರೀಲ್, ಒಂದು ಊಟ ಆಯ್ತಾ, ಒಂದು ರ್ಯಾಂಡಮ್ ಕಾಲು, ಇವೆಲ್ಲ ದೊಡ್ಡ ರೊಮ್ಯಾಂಟಿಕ್ ಗೆಸ್ಟರ್ಸ್ ಅಲ್ಲದೆ ಇರಬಹುದು. ಆದರೆ ರಿಲೇಷನ್ಶಿಪ್ ಅಂದರೆ ಯಾವಾಗಲೂ ಬಿಗ್ ಗೆಸ್ಟರ್ಸೇ ಬೇಕಾ? ಮೇ ಬಿ ನಾಟ್. ನೀವೇನಂತೀರಾ? ಸ್ಮಾಲ್ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಸ್ಪೆಷಲ್ ಫೀಲ್ ಮಾಡಿಸ್ಬಹುದು. ನಿಮ್ಮ ಡೇನಲ್ಲಿ ಯಾರಾದರೂ ಒಬ್ಬರು ಮೆಸೇಜ್, ಒಂದು ರುಟೀನ್ ಆಗಿದೆಯಾ, ಅವ್ರ ಹೆಸರು ಹೇಳಬೇಡಿ, ಎಸ್ ಮಂಜುನಾಥ್ ಆ ಥರ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಸಂದೇಶಗಳನ್ನ ಕಳಿಸ್ಕೊಡಿ. ಹಾಗೆ ಯಾಕೆ ಆ ವ್ಯಕ್ತಿ ನಿಮಗೆ ಸ್ಪೆಷಲ್ಲು ಅದನ್ನು ಕೂಡ ಕಳಿಸ್ಕೊಡಿ.

ನಾವು ಕ್ಯಾಶುಲ್ ಆಗಿ ಹೇಳಿದಂತಹ ಒಂದೇ ಒಂದು ಮಾತು, ನನಗೆ ಕಾಫಿಗಿಂತ ಟೀ ಇಷ್ಟ, ಈ ಸಾಂಗ್ ತುಂಬ ಇಷ್ಟ, ಇವತ್ತು ಎಕ್ಸಾಮ್ ಇದೆ, ನನ್ನ ಬರ್ಡೇಗೆ ಜಾಸ್ತಿ ಜನ ಸೇರೋದಂದ್ರೆ ಇಷ್ಟ ಇಲ್ಲ, ಇಂತಿಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನ ಆ ವ್ಯಕ್ತಿಗಳು ತುಂಬ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲೋ ಅಪ್ಪಿ ತಪ್ಪಿ ಎಲ್ಲೋ ನಿಮ್ಮ ಇಷ್ಟದ ಹಾಡು ಪ್ಲೇ ಆಯಿತು, ಆಗ ವ್ಯಕ್ತಿ ಇದನ್ನ ಇಷ್ಟ ಅಲ್ವಾ ಈ ಹಾಡು ಅಂತ ಕೇಳಿದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ವೇಟ್, ನಿನಗಿದು ನೆನಪಿದೆಯಾ ಅಂತ ಕೇಳ್ತೀರ. ಯಾರಾದರೂ ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋದು ಚೆನ್ನಾಗಿರುತ್ತೆ, ಬಟ್ ಆ್ಯಕ್ಚುಲಿ ನಾವು ಕ್ಯಾಶುಲ್ ಆಗಿ ಹೇಳಿದಂಥ ವಿಷಯಗಳನ್ನು ನೆನಪಿಟ್ಕೊಂಡ್ರೆ ಅದು ಸ್ಪೆಷಲ್ ಫೀಲ್ ಆಗುತ್ತೆ ಅಲ್ವಾ? ಯಾಕಂದರೆ ಅದರಿಂದ ನಮಗೆ ಅವ್ರ ಮೇಲೆ ಒಂದು ಸ್ಪೆಷಲ್ ಫೀಲಿಂಗ್ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಐ ಮ್ಯಾಟರ್ ಟು ದಿಸ್ ಪರ್ಸನ್ ಅನ್ನೋದು ರಿಲೇಷನ್ಶಿಪ್ಪಲ್ಲಿ ಎಕ್ಸ್ಪೆನ್ಸಿವ್ ಗಿಫ್ಟ್ಗಳಿಗಿಂತ ಕೆಲವೊಮ್ಮೆ ಇಂಥ ಚಿಕ್ಕ ಚಿಕ್ಕ ವಿಚಾರಗಳೇ ಜಾಸ್ತಿ ವ್ಯಾಲ್ಯೂ ಕೊಡುತ್ತೆ. ನಿಮ್ಮ ಫೇವ್ರೆಟ್ ಪರ್ಸನ್ ಬಗ್ಗೆ ನೆನ್ಪಿಟ್ಟಿರುವಂತಹ ಒಂದು ಚಿಕ್ಕ ವಿಷಯ ಏನು? ನಿಮ್ಮ ಫೇವ್ರೆಟ್ ಪರ್ಸನ್ ನಿಮ್ಮ ಬಗ್ಗೆ ನೆನ್ಪಿಟ್ಕೊಂಡಿರುವಂತಹ ಒಂದು ಚಿಕ್ಕ ವಿಷಯ ಏನು ಅಂತ ಕಳಿಸ್ಕೊಡಿ. ನಿಮ್ಮ ಫುಡ್ಡನ್ನು ನೆನ್ಪಿಟ್ಕೊಂಡಿರ್ತಾರ, ನಿಮ್ಮ ಬರ್ಡೇನ, ಕಾಫಿ ಆರ್ಡರ್ನ, ಯಾವ ಸಾಂಗ್ ಇಷ್ಟ ಅಂತ ಮೆಸೇಜ್ ಮಾಡಿ. ಮತ್ತು ನೀವು ಕೂಡ ಒಮ್ಮೆ ಯೋಚನೆ ಮಾಡಿ ನೋಡಿ, ನಿಮ್ಮ ಫೇವ್ರೆಟ್ ಪರ್ಸನ್ಗೆ ನೀವು ಎಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನು ನೆನಪಲ್ಲೇ ಇಟ್ಕೊಳ್ಳೋ ಹಾಗೆ ಮಾಡಿದಿರಿ ಅಂತ. ಯಾಕಂದರೆ ಲವ್ ಅಂದರೆ ಕೇವಲ ಐ ಲವ್ ಯು ಅಂತ ಹೇಳೋದು ಮಾತ್ರ ಅಲ್ಲ, ಕೆಲವೊಮ್ಮೆ ನೀನಾವತ್ತು ಹಾಗಂತ ಹೇಳಿದ್ದೆ ಅಲ್ವಾ, ಆ ವಿಷಯ ಇಷ್ಟ ಅಂತ ಹೇಳಿದ್ದೆ ಅಲ್ವಾ ಅನ್ನೋ ಸೆಂಟೆನ್ಸ್ ಕೂಡ ತುಂಬ ಕೇರ್ ಮಾಡುತ್ತೆ.

ಕಣ್ಣುಗಳ ಸೆಳೆತಕ್ಕೆ ಮನ ಸೋತಿತ್ತೆಲ್ಲಿ, ಮಾತಿಲ್ಲದ ಮೌನದಿ ಭಾವ ಮೂಡಿತಲ್ಲಿ, ರೂಪ ಕಂಡ ಆಯಸ್ಕಾಂತದಂತೆ ಹೃದಯವು ನಿನ್ನ ಕಡೆಗೆ ಜಾರಿತಲ್ಲಿ, ದೂರವಿದ್ದರೂ ಹತ್ತಿರವಿರುವಂತೆ ಭಾಸ, ನಿನಗಾಗಿ ಕಾಯುವ ಈ ನಿಮಿಷದಾಸ, ಬೆಳಕಿಗೆ ಹೊಳುವಂತೆ ನಿನ್ನೊಡನಾಟಕ್ಕೆ ಸೇರಿದೆವು, ಒಂದಾಗಿ ನಾವೇ ತಿಳಿಯದಂತೆ. ವಾ ವಾ ವಾ ವಾ, ಎಂಥ ಸಾಲುಗಳು! ಈ ಸಾಲುಗಳನ್ನ ಕಲಿಸ್ಕೊಟ್ಟಿರೋದು ಕಿಶನ್ ರೋಷನ್, ಶುಭಾರಾಣಿ ಹನುಮಂತೇಗೌಡ ಹಾಡಲಿಂದ. ಸಣ್ಣ ನಗುವಿಂದ ಶುರುವಾಗಿ ನೋವು ನಲಿವನ್ನ ಹಂಚಿಕೊಳ್ಳುವಷ್ಟು ಜೊತೆಯಾಗಿ ನಡೆ ನುಡಿಯಲ್ಲಿ ವಿನಯ ತೋರಿಸಿ ವ್ಯಕ್ತಿತ್ವವನ್ನ ಬೆರೆಸಿ ಜೊತೆಗಾದ ಗೆಳೆಯರು ತುಂಬಾ ಜನ ಇದ್ದಾರೆ, ಅವರನ್ನ ನೆನಪು ಮಾಡಿದ್ರಿ ಅಂತ ಮಣಿಕಂಠ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಅನುಷಾ ಅವರು ಸ್ನೇಹಿತರ ಮೊದಲ ಪರಿಚಯದಲ್ಲಿ ಬಹುವಚನ ನಂತರ ಹೋಗುಬಾ ಅನ್ನೋ ಸಲುಗೆಯಿಂದಾಗಿ ಬಂದ ಕಾಲೇಜಿನ ಗೆಳತಿ, ಇವತ್ತಿಗೂ ಜೊತೆಯಾಗಿದ್ವಿ, ಪ್ರತಿ ಸಲ ಭೇಟಿಯಾಗೋದಕ್ಕೆ ಕಾಯ್ತಾ ಇರ್ತೀವಿ, ಆಕೆ ಇರೋದು ವಿದೇಶದಲ್ಲಿ, ನಾನಿರೋದು ಬೆಂಗಳೂರಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಮೆಚ್ಚಿನ ತಿಂಡಿಗಳು ಅಲ್ಲಿ ಸಿಕ್ಕರೆ ತಪ್ಪದೇ ತಿಂತಾಳೆ, ನನ್ನ ನೆನಪಿಸ್ಕೊಂಡು ತಿಂತಾಳೆ, ಹಾಗೆ ನನ್ನ ನೆನಪಲ್ಲಿ ಒಂದು ಫೋಟೋ ಕೂಡ ಕಳಿಸ್ಕೊಡ್ತಾಳೆ ನನ್ನ ಸ್ನೇಹಿತೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಫ್ರೆಂಡ್ ಕೂಡ ಹಾಗೆಯೇ ನನ್ನೆಲ್ಲ ನೋವನ್ನು ಮರೆಸ್ತಾರೆ, ನಗಿಸ್ತಿರ್ತಾರೆ. ಲೈಕ್ ಹಿಮ್ ಸೋ ಮಚ್ ಅಂತ ಒಂದು ಸಂದೇಶ ಬಂದಿದೆ. ಪಾಸಿಟಿವ್ ವೈಬ್ಸು ಜೊತೆ ಇದ್ರೆ ಅವ್ರ ಜೊತೆಯಾಗಿರುವಾಗ ಸಿಗುವಂಥ ಸಂತೋಷ ನೆಮ್ಮದಿ ಮತ್ತು ಹಾಸ್ಯ ಪ್ರಜ್ಞೆ ನೋಡಿ ನಾವು ಅವರನ್ನು ಇಷ್ಟಪಡಬಹುದು ಅಂತ ಹೇಳ್ತಾ ಇದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ ಗೀತೆಗಳು ತುಂಬ ಚೆನ್ನಾಗಿದೆ ಅಂತ ಹೆಬ್ಬಾಳದ ರಮೇಶ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಬಹಳ ಚೆನ್ನಾಗಿದೆ ಅಂತ ಎರಣ್ಣ ಜೇವರ ಹಾಗೂ ರಾಮಚಂದ್ರ ಟೇಲರ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮಿಳರ ಸಂದೇಶಕ್ಕಾಗಿ.

ಗುಡ್ ಡೇಸ್ನಲ್ಲಿ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ, ಪಾರ್ಟಿ ಮಾಡೋ ಜನ ಸಿಗ್ತಾರೆ, ನಗೋದಕ್ಕೆ ಜನ ಸಿಗ್ತಾರೆ. ಆದರೆ ಕಷ್ಟ ಅಂತ ಬಂದಾಗ ನಿಮಗೆ ಯಾರು ಕಾಲ್ ಮಾಡಬೇಕು ಅನಿಸುತ್ತೆ? ನಾನೊಂದು ವಿಷಯ ಹೇಳಬೇಕು, ಇವತ್ತು ತುಂಬ ವರ್ಸ್ಟ್ ಆಗಿತ್ತು ಇವತ್ತಿನ ದಿನ, ಸ್ವಲ್ಪ ಮಾತಾಡ್ತೀಯ ಅಂತ ಕೇಳಬಹುದಾದಂಥ ವ್ಯಕ್ತಿ ಯಾರು, ಅವರು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತ ಇಲ್ಲ, ಒಂದು ಪರ್ಫೆಕ್ಟ್ ಅಡ್ವೈಸನ್ನು ಕೊಡಬೇಕು ಅಂತ ಇರಲಿಲ್ಲ. ಸಮಟೈಮ್ಸ್ ಯು ಜಸ್ಟ್ ನೀಡ್ ಸಮ್ಮನ್ ಹು ಲಿಸನ್ಸ್ ಟು ಯು ಅಷ್ಟೇ. ಮತ್ತು ನೀವು ಹೇಳೋ ಪ್ರತಿಯೊಂದು ಸೆಂಟೆನ್ಸ್ಗೂ ಸೊಲ್ಯೂಷನ್ ಹುಡುಕದೆ ಹೌದು ಅರ್ಥ ಆಯಿತು ಅಂತ ಹೇಳುವಂಥ ವ್ಯಕ್ತಿ ಬೇಕು, ಅಂಥ ವ್ಯಕ್ತಿಗಳು ನಿಧಾನಕ್ಕೆ ಫೇವ್ರೇಟ್ ಆಗಿಬಿಡ್ತಾರೆ. ಯಾಕಂದರೆ ಟ್ರಸ್ಟ್ ಅಂದರೆ ರಿಲೇಷನ್ಶಿಪ್ನ ಬಿಗ್ಗೆಸ್ಟ್ ಪಾರ್ಟು. ನಾವು ಎಲ್ಲರ ಮುಂದೆ ವೀಕ್ ಸೈಡನ್ನು ತೋರಿಸ್ಕೊಳ್ಳೋದಿಲ್ಲ, ಆದರೆ ನಮ್ಮ ಫೇವ್ರೇಟ್ ವ್ಯಕ್ತಿ ಮುಂದೆ ನಾವು ಹೇಳಬಹುದು ನಾನಿವತ್ತು ಧೈರ್ಯವಾಗಿಲ್ಲ, ಒಳ್ಳೆ ಮೂಡಲಿಲ್ಲ. ಅದನ್ನು ಅಕ್ಸೆಪ್ಟ್ ಮಾಡೋ ವ್ಯಕ್ತಿ ಯಾರಿರ್ತಾರೋ ಅವರೇ ಸ್ಪೆಷಲ್ ವ್ಯಕ್ತಿ. ನಿಮ್ಮ ಬ್ಯಾಡ್ ಡೇಸ್ ಲಿಸ್ಟಲ್ಲಿ ನೆನಪಾಗುವಂಥ ಫಸ್ಟ್ ವ್ಯಕ್ತಿ ಯಾರು, ಹೆಸರು ಬೇಡ, ಇದ್ದಾರೆ ಅಂತ ಕೇಳಿಸ್ಕೊಡಿ ಸಾಕು.

ಫೇವ್ರೇಟ್ ಪರ್ಸನ್ ಅಂದ್ರೆ ಬಾಯ್ ಫ್ರೆಂಡು ಅಥವಾ ಗರ್ಲ್ ಫ್ರೆಂಡ್ ಮಾತ್ರ ಆಗ್ಬೇಕಾ? ಯೂಶ್ವಲಿ ನಾವು ಅದೇ ಅಸ್ಯೂಮ್ ಮಾಡ್ಕೋತೀವಿ, ಫೇವ್ರೇಟ್ ಪರ್ಸನ್ ಅಂದ್ರೆ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಆಗ್ಬೇಕು ಅಂತ. ನಿಮ್ಮ ಫೇವ್ರೇಟ್ ಪರ್ಸನ್ ನಿಮ್ಮ ಬೆಸ್ಟ್ ಫ್ರೆಂಡು ಆಗಿರಬಹುದು, ತಂದೆ ಆಗಿರಬಹುದು, ತಾಯಿ ಆಗಿರಬಹುದು, ಸಿಬ್ಲಿಂಗ್ ಕೂಡ ಆಗಿರಬಹುದು, ಟೀಚರ್ ಆಗಿರಬಹುದು, ಕೊಲೀಗ್ ಆಗಿರಬಹುದು, ಅಥವಾ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮ್ಮ ಜೊತೆ ಇದ್ದ ಒಬ್ಬ ವ್ಯಕ್ತಿ ಕೂಡ ಆಗಿರಬಹುದು. ಲವ್ಗೆ ಡೆಫಿನೇಷನ್ ಅನ್ನೋದು ಇಲ್ಲ, ಆದರೆ ಕೇರು, ಫ್ರೆಂಡ್ಶಿಪ್ಪು, ರೆಸ್ಪೆಕ್ಟು, ಟ್ರಸ್ಟು ಇವೆಲ್ಲವೂ ಪ್ರೀತಿಯ ವಿವಿಧ ರೂಪಗಳು ಅನ್ಬಹುದು. ಕೆಲವೊಮ್ಮೆ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ನಿಮ್ಮ ಬಗ್ಗೆ ನಿಮಗಿಂತ ಹೆಚ್ಚಾಗಿ ಅವ್ರು ಗೊತ್ತಿರುತ್ತೆ. ಯಾರ ಜೊತೆ ನಿಮ್ಮ ವಿಯರ್ಡ್ ಜೋಕ್ಸ್ ವರ್ಕ್ ಆಗುತ್ತೋ, ಯಾರ ಜೊತೆ ಸೈಲೆನ್ಸ್ ಆಕ್ವರ್ಡ್ ಆಗೋದಿಲ್ವೋ, ಯಾರಿಗೆ ನೀವು ರ್ಯಾಂಡಮ್ ವಾಯ್ಸ್ ನೋಟ್ ಕಳಿಸ್ಬೋದೋ, ಯಾರ ಜೊತೆ ಊಟ ಮಾಡಿದೆ ಅನ್ನೋ ಸಿಂಪಲ್ ಕ್ವೆಶನ್ ಕೂಡ ಜೆನ್ಯೂನ್ ಕೇರ್ ಅಂತ ಅನಿಸುತ್ತೋ, ಅವರು ನಿಮ್ಮ ಫೇವ್ರೇಟ್ ವ್ಯಕ್ತಿ.

ನಿಜ ಹೇಳಬೇಕು ಅಂದರೆ ಯಾರಾದರೂ ನಮ್ಮ ಫೇವ್ರೇಟ್ ಪರ್ಸನ್ ಆಗೋದು ಒಂದು ದಿನದಲ್ಲಿ ಮಾತ್ರ ಅಲ್ಲ, ಇಟ್ಸ್ ಅ ಪ್ರಾಸೆಸ್, ನಿಧಾನಕ್ಕೆ ಆಗುತ್ತೆ. ಒಂದು ಕಾನ್ವರ್ಸೇಷನ್, ಒಂದು ನಗು, ಒಂದು ಶೇರ್ಡ್ ಸೀಕ್ರೆಟ್, ಒಂದು ಟೇಕ್ ಕೇರ್, ರೀಚ್ಡ್ ಹೋಮ್ ಅನ್ನೋ ಮೆಸೇಜ್ಗಳು, ಒಂದು ರ್ಯಾಂಡಮ್ ಜೋಕ್ ಆಗಿರಬಹುದು, ಒಂದು ಲೇಟ್ ನೈಟ್ ಕಾಲ್ ಆಗಿರಬಹುದು, ಒಂದು ಕಷ್ಟದ ದಿನ ಆಗಿರಬಹುದು, ಹಾಗೆ ಒಂದು ಗುಡ್ ನ್ಯೂಸು, ಈ ಎಲ್ಲ ಅಂಶಗಳ ಸೇರಿ, ಈ ಎಲ್ಲ ಅಂಶಗಳ ಸಮ್ಮಿಲನದಿಂದ ಅವರು ನಮ್ಮ ಫೇವ್ರೇಟ್ ವ್ಯಕ್ತಿ ಆಗ್ತದೆ. ನಾವು ಕ್ಯಾಶುವಲ್ ಹೇಳಿದಂತಹ ಒಂದು ಸಣ್ಣ ವಿಚಾರನ ಅವರು ನೆನಪಿಟ್ಕೊಂಡ್ರೆ ಒಂದಿನ ಖಂಡಿತ ಮನಸ್ಸಿಗೆ ಹತ್ರ ಆಗಿ ಆಗ್ತಾರೆ ಅಲ್ವಾ?

ಸಾಕಷ್ಟು ಸಂದೇಶಗಳು ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಶುಭರಾತ್ರಿ ಮಂಜುನಾಥ್ ಅಂತ ಉಷಾ ಬೆಂಗಳೂರಿನಿಂದ ಸಂದೇಶ ಕಳಿಸ್ಕೊಡಿದ್ದಾರೆ. ಹಾಗೆ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಮಂಡಿಕಲ್ನಿಂದ ಕೃಪಾ ಅವರು ಸಂದೇಶ ಕಳಿಸ್ಕೊಡಿದ್ದಾರೆ, ಧನ್ಯವಾದ. ಹಾಗೆ ಚಿದಾನಂದ ಟಿ ಬಿ ಸರ್ಕಲ್ನಿಂದ, ಹಾಗೆ ರನ್ನಿಂಗ್ ಫ್ರಮ್ 418 ಅವರು ಕೂಡ ಸಂದೇಶ ಕಳಿಸ್ಕೊಡಿದ್ದಾರೆ. ಕಿಶನ್ ಅವರ ಸಂದೇಶ ಬಂದಿದೆ, ಪ್ರಸಾರ ಮಾಡಿದ ಹಾಡುಗಳು ಚೆನ್ನಾಗಿದೆ ಅಂತ. ಚಾನಲ್ ರೋಡ್ ಭದ್ರಾವತಿಯಿಂದ ಮೋಹನ್ ರವರ ಸಂದೇಶ ಬಂದಿದೆ. ಈಗ ನಿಮ್ಮ ಫೇವ್ರೇಟ್ ವ್ಯಕ್ತಿಗೆ ವಾಟ್ಸಪ್ಪಲ್ಲಿ ಒಂದು ಥ್ಯಾಂಕ್ ಯು ಸೋ ಮಚ್, ಗುಡ್ ನೈಟ್ ಅಂತ ಸಂದೇಶಗಳನ್ನ ಕಳಿಸ್ಕೊಟ್ಟು ಆ ವ್ಯಕ್ತಿಗೆ ನೀವು ಕೂಡ ಫೇವ್ರೇಟು, ಅವರು ಕೂಡ ಫೇವ್ರೇಟು ಅನ್ನೋದನ್ನ ಅರ್ಥ ಮಾಡಿಸಿ. ಏನಂತೀರಾ? ಸಮಯ ಆಗ್ತಾ ಇದೆ 11:05. ಈಗ ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನ ಕೇಳೋಣ. ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ

0: ಸಮಯ 10 ಗಂಟೆಯಾಗಿ ಕನಸಿನ ಲೋಕ ಮುಗಿದು 11:10 ಆಗಿದೆ. ಈ ಹೊತ್ತಲ್ಲಿ ಇಷ್ಟು ಹೊತ್ತು ಸಂಜೆ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗಿತ್ತು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಹಾಡುಗಳು ಇಷ್ಟ ಆಯಿತು, ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಧರ್ಮಣ್ಣ ಅವರು ಕಡಗಂಚಿಯಿಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ, ಬಹಳಷ್ಟು ಸಂದೇಶಗಳು ಬಂದಿದೆ. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಈಗ ನಾನು ಟಾಡಾ ಬಾಯ್ ಬಾಯ್ ಅಂತ ಹೇಳಿ ಹೊರಡುವಂತಹ ಹೊತ್ತು. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿತ್ತು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ, ಮತ್ತೆ ಸಿಗೋವರೆಗೂ ಏನು ಮಾಡಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ. ನಾಳೆ ಬೆಳಗ್ಗೆ 5:53 ಎಫ್ಎಂ ಗೋಲ್ಡ್ ನಿಮ್ಮ ಜೊತೆಯಾಗತ್ತೆ, ಕೇಳ್ತಾರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ, ಕನ್ನಡ ಕಾಮರವಿಲ್ಲು 101.3 ಎಫ್ಎಂ.
1: स्वागत है और सबसे पहले नजर डालते हैं मुख्य आर्थिक समाचारों पर.
2: Benchmark domestic indices rise, Sensex jumps nearly 300 points, Nifty settles above 24,300. Prime Minister Narendra Modi hails UPI as a major turning point in India's digital payments journey, says it is a source of pride for every Indian. And global crude oil prices decline around 3%.
3: घरेलू शेयर बाजार में आज बढ़त का रुख, सेंसेक्स में लगभग 300 अंकों का उछाल और निफ्टी 24,300 से ऊपर बंद हुआ. प्रधानमंत्री नरेंद्र मोदी ने भारत की डिजिटल भुगतान यात्रा में यूपीआई के बढ़ते उपयोग की प्रशंसा की, कहा यह प्रत्येक भारतीय के लिए गर्व की बात, और वैश्विक कच्चे तेल की कीमतों में लगभग 3% की गिरावट.